ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ. ಇದೀಗ ನಮ್ಮ ನಿಲಯದ ಇಂದಿನ ಅಂದರೆ 2026ನೇ ಇಸ್ವಿ ಅಕ್ಟೋಬರ್ ತಿಂಗಳ 8ನೆಯ ತಾರೀಕು ಗುರುವಾರದ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಸಮಯ ಬೆಳಗಿನ 5:58:35. ಸರ್ ಹೃದಯ ಕೇಳುಗ ಬಾಂಧವರಿಗೆಲ್ಲ ಶುಭೋದಯದೊಂದಿಗೆ ನಮನಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮಗಳನ್ನು ಆಲಿಸಲು ಸ್ವಾಗತ ಕೋರುತ್ತಿದ್ದೇವೆ.

ಆಕಾಶವಾಣಿ ವಿಜಯಪುರ ನಿಲಯದಿಂದ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಬೆಳಿಗ್ಗೆ ಇನ್ನು ಮುಂದೆ 6 ಗಂಟೆ

ಹತ್ತು ನಿಮಿಷಕ್ಕೆ ನಮ್ಮ ನಿಲಯದಿಂದ ವಂದನ ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ. 6:30 ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:35 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ ಕಾರ್ಯಕ್ರಮ ಬಿತ್ತರವಾಗುವುದು. 6:40 ಪ್ರಸಾರವಾಗಲಿದೆ ಜಾನಪದ ಸಂಗೀತ ಕಾರ್ಯಕ್ರಮ. ಆತ್ಮೀರೇ, ಇಂದು ಬೆಳಿಗ್ಗೆ 7:15 ನಮ್ಮ ಕೇಂದ್ರದಿಂದ ಭಾವಗೀತೆಗಳು ಮೂಡಿಬರಲಿವೆ. 9:45 ಇಂದು ಬೆಳಿಗ್ಗೆ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇಂದು ಬೆಳಿಗ್ಗೆ 8:30 ನಮ್ಮ ನಿಲಯದಿಂದ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. ಆತ್ಮೀಯರೇ, ಇಂದು ಬೆಳಿಗ್ಗೆ 9:10 ಭಾರತದ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪೂರೈಸಿದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಬೆಳಿಗ್ಗೆ 10 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಇಂದು ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ ಮಹಿಳಾ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಶ್ರುತಿಲಯ ತಂಡದ ಸದಸ್ಯರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. ನಿರ್ವಹಣೆ ಎಂ ಶಕುಂತಲಾ. 12:30ಕ್ಕೆ ಆರೋಗ್ಯ ಸಂಚಿಕೆ ಮೆನಪಾಸ್ ಋತುಬಂಧ. ಈ ಕುರಿತು ಶಿವಮೊಗ್ಗದ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭವ್ಯ ಎಚ್ಇಯು ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳವರು. ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 1:20ಕ್ಕೆ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸ್ನೇಹ ಭಾರತಿ 2:40ಕ್ಕೆ.

ಇಂದು ಸಂಜೆಯ 5 ಗಂಟೆಗೆ ಸವಿಗಾನ ಮಧುರ ಗೀತೆಗಳ ಗಾಯನ ನಮ್ಮ ನಿಲಯದಿಂದ, 6:10ಕ್ಕೆ ಚಿಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಮೂಡಿಬರುವುದು ನಮ್ಮ ಕೇಂದ್ರದಿಂದ. 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. ಸಂಜೆ 6:51ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಮೂಡಿಬರುವುದು. ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಕುರಿತು ಡಾಕ್ಟರ್ ರಾಜಣ್ಣ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಯಚ್ಚಿಗೌಡ. ಕಾರ್ಯಕ್ರಮದ ಪ್ರಾಯೋಜಕರು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್, ಗೌರ್ಮೆಂಟ್ ಆಫ್ ಇಂಡಿಯಾ. ಇಂದು ರಾತ್ರಿ 7:45ಕ್ಕೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಕನ್ನಡದಲ್ಲಿ, ನಂತರ 8:00ಗೆ ರಾತ್ರಿ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. 8:30ಕ್ಕೆ ಹಿಂದಿ ಚಿತ್ರಗೀತೆಗಳು ಪುಷ್ಪಹಾರ ಕಾರ್ಯಕ್ರಮ ಮೂಡಿಬರಲಿದೆ ನಮ್ಮ ಕೇಂದ್ರದಿಂದ. ರಾತ್ರಿ 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ. 9:30ಕ್ಕೆ 8:00 ನಾಟಕ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಅತ್ಮೀರೇ, ಇನ್ನೂರಿಗೆ ನಿಲಯದಿಂದ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪ್ರಮುಖ ಅಂಶಗಳನ್ನು ಕೇಳಿದರೆ, ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇಲ್ಲಿಗೆ ಇಂದಿನ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಕಾರ್ಯಕ್ರಮ ಪ್ರಸಾರಗೊಂಡಿದ್ದು ಆಕಾಶವಾಣಿಯ ವಿಜಯಪುರ ಎಫ್ಎಂನಿಂದ. ಆಕಾಶವಾಣಿ ವಿಜಯಪುರ ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕಾರ್ಯಕ್ರಮ ಮೂಡಿಬರಲಿದೆ.

0: ಚಿಂತನ ಎಸ್ವಿ ಪಾಟೀಲ್ ಗುಂಡೂರವರಿಂದ.
1: ನಾವು ಭಾರತೀಯರಾಗೋಣ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಇದು ನಮ್ಮ ನೆಲದ ದಿವ್ಯ ಮಂತ್ರ, ಹಾಗೆ ಮನುಕುಲದ ಉದ್ಧಾರದ ಪರಮೋಚ್ಚ ತಂತ್ರವೂ ಕೂಡ. ಇವತ್ತು ತಂತ್ರಜ್ಞಾನದಲ್ಲಿ ಭಾರತ ಬಹಳ ಮುಂದುವರೆದಿದೆ. ಹಳ್ಳಿಗಾಡಿನ ಮಡಿಲಲ್ಲಿ ಜನಿಸಿದವರು, ವಿಶೇಷವಾಗಿ ಮಣ್ಣಿನ ಮಕ್ಕಳು, ಅಸಂಖ್ಯರು ಕಾಯಕವನ್ನರೆಸಿ ಹೊರದೇಶಗಳಲ್ಲಿ ನೆಲೆಸಿ ಲಕ್ಷ ಲಕ್ಷ ರೂಪಾಯಿ ಸಂಭಾವನೆಯನ್ನು ಪಡೆಯುತ್ತಿದ್ದಾರೆ.

0: ಹಣ ಗಳಿಕೆಯಲ್ಲಿ ದಾಖಲಾತಿಗಳನ್ನೇ ಮಾಡಿದ್ದಾರೆ. ಒಂದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಉದಾಹರಣೆಗಾಗಿ ಎಲ್ಲಿಯಾದರೂ ಪ್ರಾಥಮಿಕವಾಗಿ ಹೊಸ ಹೊಸ ಶಾಲೆಗಳು ಹುಟ್ಟಿಕೊಂಡರೆ ವಿದ್ಯಾರ್ಜನೆಯ ಹಂಬಲ ಹೆಚ್ಚಿದೆ ಎಂದು ತಿಳಿಯುತ್ತದೆ. ಆಸ್ಪತ್ರೆಗಳು ಹೆಚ್ಚಿದರೆ ರೋಗಗಳು ಉಲ್ಬಣಗೊಂಡಿವೆ ಎಂದು ತಿಳಿಯುತ್ತದೆ. ಹಾಗೆ ಇವೆರಡನ್ನೂ ಮೀರಿ ಇಂದು ವೃದ್ಧಾಶ್ರಮಗಳು ಹೆಚ್ಚಿವೆ ಎಂದರೆ ಸಂಬಂಧದ ಕೊರತೆ ಎದ್ದು ಕಾಣುತ್ತದೆ. ಮೊದಲಿಗೆ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ಕೆಲವು ಮಹಿಳೆಯರು ತಮ್ಮ ತಮ್ಮ ಮಕ್ಕಳಿಗೆ ಸ್ತನ್ಯಪಾನ ಮಾಡಿಸಿದರೆ ತಮ್ಮ ಅಂದ ಚಂದ ಕೆಡುವುದೆಂಬ ಭ್ರಮೆಯಲ್ಲಿ ಮಕ್ಕಳನ್ನು ಬಾಟಲ್ ಹಾಲಿನಲ್ಲಿ ಬೆಳೆಸತೊಡಗಿದರು. ನಂತರ ಇತ್ತೀಚೆಗೆ ಈ ಧಾರವಾಹಿ ಹಾವಳಿ ಸಿಲುಕಿದ ಅನೇಕ ಹಳ್ಳಿಯ ಮಹಿಳೆಯರು ತಮ್ಮ ಮಕ್ಕಳಿಗೆ ಊಟ ಮಾಡಿಸುವುದನ್ನು ಕೂಡ ಬಿಟ್ಟುಬಿಟ್ಟಿದ್ದಾರೆ. ಯಾಕೆಂದರೆ ಧಾರವಾಹಿ ಗಡಿಬಿಡಿ. ಹೀಗಾದರೆ ನಮ್ಮ ಮಕ್ಕಳಿಗೆ ನಮ್ಮ ಮನೆಯ ನಮ್ಮ ನೆಲದ ಸಂಸ್ಕಾರ ಬರುವುದಾದರೂ ಹೇಗೆ? ಬೆವರಿಳಿಸಿ ಎದೆಯ ರಕ್ತ ಬಸಿದು ತಾವು ಉಣ್ಣದಿದ್ದರೂ ತಮ್ಮ ಮಕ್ಕಳಿಗೆ ಕೊರತೆಯಾಗದಂತೆ ಬೆಳೆಸಿದ ಹಳ್ಳಿಯ ಅನ್ನದಾತರ ಅನೇಕ ಮಕ್ಕಳು ಅಮೆರಿಕ, ಜರ್ಮನ್, ಜಪಾನ್, ದುಬೈಗಳಲ್ಲಿ ಉದ್ಯೋಗವನ್ನರಿಸಿ ಹೋಗಿದ್ದಾರೆ. ಅವರು ಆರ್ಥಿಕವಾಗಿ ಶ್ರೀಮಂತರಾಗಿದ್ದಾರೆ, ನಿಜ. ಹೀಗಾಗಿ ಪ್ರತಿ ತಿಂಗಳಿಗೆ ತಮ್ಮ ತಂದೆ ತಾಯಿಗಳಿಗೆ ಕರ್ತವ್ಯ ಎಂಬಂತೆ ಅವರ ಉಪಜೀವನಕ್ಕಾಗಿ ಹಣವನ್ನೂ ಕಳಿಸುತ್ತಿದ್ದಾರೆ. ಒಬ್ಬ ಮಗ ಮೊಬೈಲ್ನಲ್ಲಿ ಹೇಳ್ತಾನೆ, ಅಮ್ಮ ನಿನಗೆ ಅಮೆರಿಕದ ವಾತಾವರಣ ಒಗ್ಗೋದಿಲ್ಲ, ಅಲ್ಲದೆ ಇಲ್ಲಿನ ನಿನ್ನ ಸೊಸೆಗೆ ನೀನಿಚ್ಛಿಸಿದ ಬಿಳಿಜ್ವಾಳದ ರೊಟ್ಟಿ ಮಾಡಕ್ ಬರೋದಿಲ್ಲ, ಚಿಂತೆ ಮಾಡಬೇಡ, ತಿಂಗಳಿಗೆ ಇನ್ನೂ ಒಂದು 5,000 ರೂಪಾಯಿ ಹೆಚ್ಚಿಗೆ ಕಳಿಸ್ತೀನಿ, ಒಂದು ಒಳ್ಳೆಯ ವೃದ್ಧಾಶ್ರಮ ಕೂಡ ಹೇಳಿಬಿಡ್ತೀನಿ, ಸಂತೋಷದಿಂದ ಜೀವನ ಕಳಿಯಮ್ಮ ನೀನು ಅಂತ ಹೇಳ್ತಕ್ಕಂಥ ಮಕ್ಕಳನ್ನು ನಾವು ನೋಡ್ತೀವಿ. ಹೆತ್ತು ಹೊತ್ತು ಸಾಕಿ ಸಲುವಿ ಬೆಳೆಸಿದ ಮಕ್ಕಳಿಂದ ವೃದ್ಧಾಪ್ಯದಲ್ಲಿರುವ ತಂದೆ ತಾಯಿಗಳು ಬಯಸುವುದಾದರೂ ಏನನ್ನ ಹೇಳಿ? ಹಣವನ್ನಲ್ಲ, ಪ್ರೀತಿಯನ್ನು. ಹಣ ಎಲ್ಲಿ ಬೇಕಲ್ಲಿ ಸಿಗುತ್ತೆ, ಹೇಗೆ ಬೇಕಾದರೂ ಸಂಪಾದನೆ ಮಾಡಬಹುದು, ಆದರೆ ಪ್ರೀತಿ, ಪ್ರೇಮ, ವಿಶ್ವಾಸ, ಸಂಬಂಧಗಳನ್ನು ಎಲ್ಲೂ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ಈ ಹಣ ಆ ಸಂಬಂಧವನ್ನು ಅದೆಂದೂ ಬೆಸೆಯದು. ಹಣ ಹೆಚ್ಚಿದಂತೆ ಸಂಬಂಧಗಳು ಕಸಿದುಕೊಳ್ಳುತ್ತವೆ. ಮಕ್ಕಳು ಆರ್ಥಿಕವಾಗಿ ಅಲ್ಲಿ ಶ್ರೀಮಂತರಾಗಿರಬಹುದು, ಸಂಬಂಧಗಳಿಂದ ಅವರು ಬಡವರೇ. ವೃದ್ಧ ತಂದೆ ತಾಯಿಗಳನ್ನು ಜೋಪಾನ ಮಾಡುವುದು ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯ. ಅವರ ಆಸೆಗಳನ್ನೆಲ್ಲ ನೀವು ಈಡೇರಿಸಬೇಕಿಲ್ಲ, ಕನಿಷ್ಠ ಪಕ್ಷ 2 ಹೊತ್ತು ಊಟಕ್ಕಾದರೂ ಪ್ರೀತಿಯಿಂದ ಹಾಕಿ ಒಂದೆರಡು ಒಳ್ಳೆಯ ಮಾತುಗಳನ್ನು ಆಡಿದರೆ ಆ ಜೀವ ಸಂತೃಪ್ತಿ ಹೊಂದುತ್ತದೆ. ಯುವಕರೆಲ್ಲ ನಾವು ಒಂದು ಕೈ ಸತ್ಯವನ್ನು ತಿಳಿಯಲೇಬೇಕಿದೆ. ನಾಳೆ ನಾವು ಕೂಡ ಮುದುಕರಾಗ್ತೇವೆ. ತಂದೆ ತಾಯಿಗಳಿಗೆ ಬಂದಂತಹ ದುಸ್ಥಿತಿ ನಮಗೆಲ್ಲರಿಗೂ ಬರ್ತದೆ. ಈ ಕಾರಣಕ್ಕಾಗಿ ಪ್ರತಿಯೊಬ್ಬ ತಾಯಿ ಎದೆಹಾಲು ಮಕ್ಕಳಿಗೆ ಉಣಿಸಲೇಬೇಕು. ಕೊನೆಗೆ ಬೆಳೀತಾ ಬೆಳೀತಾ ದೊಡ್ಡವರಾದಾಗ ಪ್ರತಿಯೊಬ್ಬ ತಾಯಿ ತನ್ನ 5 ಬೆರಳುಗಳಿಂದ ದಿನ ಕೈತುತ್ತು ತಿನ್ನಿಸಬೇಕು. ಸಾಧ್ಯವಾದಷ್ಟು ಈ ಮಣ್ಣ ವಾಸನೆಯ ಮಹಾಕಾವ್ಯಗಳಾದ ರಾಮಾಯಣ, ಮಹಾಭಾರತದ ವಿಷಯಗಳ ಬಗ್ಗೆ ತಿಳಿಸಬೇಕು. ಇಲ್ಲೇ ಶ್ರವಣ ಹುಟ್ಟಿದ್ದು. ಶ್ರವಣನ ಪಿತೃಭಕ್ತಿ ಗೊತ್ತಲ್ಲ. ವೃದ್ಧ ತಂದೆ ತಾಯಿಗಳನ್ನ ಕೊನೆಯ ಇಚ್ಛೆಗಾಗಿ ಪುಟ್ಟಿಯಲ್ಲಿ ಕಾಶಿಯಾತ್ರೆಗಾಗಿ ಹೊತ್ತುಕೊಂಡು ಹೋದ ಪುಣ್ಯಾತ್ಮ. ಈ ಸಂಸ್ಕೃತಿಗಿಂತ ಮಕ್ಕಳಲ್ಲಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಎಂಬ ಸಂಸ್ಕೃತಿ ಬೆಳೆಯುತ್ತದೆ. ಮಕ್ಕಳಿಗೆ ಅಪ್ಪ, ಅಮ್ಮ, ಅವ್ವ ಎಂದು ಕಲಿಸಿ ದಯವಿಟ್ಟು ಡ್ಯಾಡಿ ಮಮ್ಮಿ ಬೇಡ, ಇಡೀ ವಿಶ್ವವೇ ವಂದಿಸುವ ಈ ನೆಲ, ಈ ಸಂಸ್ಕೃತಿ ಭಾರತದ್ದು. ನಾವು ನಾವಾಗಿರೋಣ, ಭಾರತೀಯರಾಗೋಣ. ದುಡ್ಡು ಗಳಿಸಿದ ತಕ್ಷಣ ಅಮೆರಿಕಕ್ಕೆ ಹೋಗಬೇಡಿ, ನಮ್ಮ ಹಳ್ಳಿಗಳಿಗೆ ಬನ್ನಿ, ಯಾಕೆಂದರೆ ನಾವು ಭಾರತೀಯರು.
1: ಇದುವರೆಗೂ ಎಸ್ವಿ ಪಾಟೀಲ್ ಗುಂಡೂರ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

ಆತ್ಮೀಯ ಕೇಳುಗರಿಗೆಲ್ಲ ನನ್ನ ನಮಸ್ಕಾರ. ನಾನು ಸುಮಾ ಗೌಡರ್ ಅಂತ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಹಾಗೂ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಇಂಡಿಯಾ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಂಥ ಗ್ರಾಮೀಣ ಸಾಂಪ್ರದಾಯಿಕ ಹಾಗೂ ಪಾರಂಪರಿಕ ಜ್ಞಾನದ ಹುಡುಕಾಟದ ಮತ್ತು ದಾಖಲೀಕರಣ ಅಭಿಯಾನದಲ್ಲಿ ನಾನು

ಪ್ರಾಜೆಕ್ಟ್ ಅಸಿಸ್ಟೆಂಟ್ ಅಂತ ಕೆಲಸ ಮಾಡ್ತಾ ಇದ್ದೀನಿ. ಗ್ರಾಮೀಣ ಜ್ಞಾನವೇ ಭಾರತದ ಶಕ್ತಿ, ನಿಮ್ಮ ನವೀನತೆ ದೇಶದ ಪ್ರಗತಿ. ಎಲ್ಲರೂ ಭಾಗವಹಿಸಿ ಮತ್ತು ಈ ಜ್ಞಾನದ ಹುಡುಕಾಟ ಅಭಿಯಾನ ಯಶಸ್ವಿಗೊಳಿಸಿ. ಕೃಷಿ, ಪಶು ಹಾಗೂ ಮಾನವ ಆರೋಗ್ಯ ಕ್ಷೇತ್ರಗಳಲ್ಲಿ ಹೊಸ ಆವಿಷ್ಕಾರಗಳಿಗೆ ಆಹ್ವಾನ. ಆತ್ಮೀಯ ರೈತ ಬಾಂಧವರೇ, ನೀವು ಬಳಸುವ ಗ್ರಾಮೀಣ ತಾಂತ್ರಿಕ ನವೀನತೆಗಳು, ಹೊಸ ಕೃಷಿ ಪದ್ಧತಿಗಳು, ಅತ್ಯುತ್ತಮ ಪರಂಪರಾಗತ ಔಷಧಿಯ ಜ್ಞಾನ, ಇವುಗಳನ್ನು ಹುಡುಕಾಟ, ದಾಖಲಾತಿ ಮತ್ತು ನೋಂದಣಿ ಮಾಡುವುದು ಈ ಅಭಿಯಾನದ ಉದ್ದೇಶ. ಹಾಗಾದರೆ ನಿಮ್ಮ ಬಳಿ ಈ ಕ್ಷೇತ್ರಗಳಲ್ಲಿ ವಿಶೇಷ ಜ್ಞಾನವಿದೆಯೇ? ಮೊದಲು, ಹೊಸ ಕೃಷಿ ತಂತ್ರಜ್ಞಾನ, ಸುಧಾರಿತ ಬೀಜ, ಕೃಷಿ ಯಂತ್ರೋಪಕರಣ, ಬೆಳೆ ಪದ್ಧತಿ ಹಾಗೂ ವಿಶೇಷ ಆಹಾರ, ಗ್ರಾಮೀಣ ಸಾಂಪ್ರದಾಯಿಕ ಕೃಷಿ ಜ್ಞಾನ, ಪರಿಸರ ಸ್ನೇಹಿ ಕೃಷಿ ಪದ್ಧತಿ. ಎರಡನೆಯದಾಗಿ, ಪಶು ಚಿಕಿತ್ಸೆಯ ಸ್ಥಳೀಯ ವಿಧಾನ. ಮೂರು, ಪರಂಪರಾಗತ ಔಷಧೀಯ ಜ್ಞಾನ. ನಾಲ್ಕು, ಗ್ರಾಮೀಣ ಸಮಸ್ಯೆಗಳಿಗೆ ಸ್ಥಳೀಯ ಪರಿಹಾರ. ಹಾಗಿದ್ದರೆ ನಿಮ್ಮ ಆವಿಷ್ಕಾರವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸಿಕೊಳ್ಳುವ ಸುದಾವಕಾಶ. ಯಾರು ಭಾಗವಹಿಸಬಹುದು? ರೈತರು, ಪಶುಪಾಲಕರು, ಗ್ರಾಮೀಣ ಆವಿಷ್ಕಾರಕರು, ಔಷಧೀಯ ಸಸ್ಯಜ್ಞಾನಿಗಳು, ಮಹಿಳಾ ಸ್ವಸಹಾಯ ಸಂಘಗಳು, ಯುವ ನವೋದ್ಯಮಿಗಳು, ಸ್ವಯಂ ಸೇವಾ ಸಂಸ್ಥೆಗಳು. ಹಾಗಾದರೆ ನಿಮಗೆ ದೊರೆಯುವ ಪ್ರಯೋಜನಗಳು ಏನು? ನಿಮ್ಮ ಆವಿಷ್ಕಾರಕ್ಕೆ ಅಧಿಕೃತ ದಾಖಲೀಕರಣ, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಿಕೆ, ಆಧುನಿಕ ಮಾರುಕಟ್ಟೆಗೆ ತಾಂತ್ರಿಕ ಮಾರ್ಗದರ್ಶನ, ಬೌದ್ಧಿಕ ಆಸ್ತಿ IPRನ ಸಹಾಯ, ವಿಸ್ತೃತ ಪ್ರಸಾರ ಮತ್ತು ವ್ಯಾಪಕ ಬಳಕೆ ಅವಕಾಶ. ಸಲ್ಲಿಸಬೇಕಾದ ಮಾಹಿತಿ ಏನು? ನಿಮ್ಮ ಆವಿಷ್ಕಾರದ ವಿವರ, ಬಳಸುವ ವಿಧಾನ, ಪ್ರಯೋಜನಗಳು, ಚಿತ್ರ, ವಿಡಿಯೋ, ನಿಮ್ಮ ಸಂಪರ್ಕ ವಿವರಗಳು, ಮೊಬೈಲ್ ನಂಬರ್ ಹಾಗೂ ವಿಳಾಸ. ನಮ್ಮ ಜೊತೆಗೆ ಸೇರಿ ಗ್ರಾಮೀಣ ಜ್ಞಾನಕ್ಕೆ ರಾಷ್ಟ್ರೀಯ ವೇದಿಕೆ ನೀಡಿ. ಹಾಗಾದರೆ ಕೂಡಲೇ ಸಂಪರ್ಕಿಸಿ ಪ್ರಧಾನ ಸಂಶೋಧಕರು ರಮೇಶ್ ಬೀರಿಗೆ, ಕೃಷಿ ಇಂಜಿನಿಯರಿಂಗ್ ವಿಭಾಗ, ಹಿಟ್ನಳ್ಳಿ ಫಾರ್ಮ್, ವಿಜಯಪುರ. ಮೊಬೈಲ್ ನಂಬರ್ 9513366856. ಪ್ರಾಜೆಕ್ಟ್ ಅಸಿಸ್ಟೆಂಟ್ ಸುಮಾ ಗೌಡರ್, ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಇಂಡಿಯಾ, ಹಿಟ್ನಳ್ಳಿ ಫಾರ್ಮ್, ವಿಜಯಪುರ. ಮೊಬೈಲ್ ನಂಬರ್ 9740704909. ಧನ್ಯವಾದಗಳು.

ಪ್ರಿಯ ಕೇಳುಗ ಬಾಂಧವರೇ, ಇದುವರೆಗೆ ರೈತರಿಗೆ ಸಲಹೆ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿಯ ವಿಜಯಪುರ FM.

ಆಕಾಶವಾಣಿ ವಿಜಯಪುರ. ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ ಎನ್ ಕೋಟಿ ಹಾಗೂ ತಂಡದವರಿಂದ ಸಂಪ್ರದಾಯದ ಪದಗಳು.

ಇದುವರೆಗೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ಎನ್ ಕೋಟಿ ಹಾಗೂ ತಂಡದವರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ವಿಜಯಪುರ.
1: ಅಲ್ಲೇ ಕುಂಡಿರ್ತಾವನೋ ಇವ ಎಲಿವನ ಈ ಕಡೆ ಹೊಂಟಿ ಮತ್ತ ಕೈಯಾಗ ಚರಗಿ ಹಿಡ್ಕೊಂಡು ನನ್ನ ಮಕ್ಕಾಯ ನೋಡ್ತೀವೋ? ಹೋಗಲ್ಲೇ ಪಾಯ್ಕಾನಿ ಕಟ್ಸ್ಯಾರ ಅಲ್ಲಿ ಕುಂಡ್ರ. ಏ ಹಗರ್ ಹೋಗೋ, ಅವಸರ ಮಾಡಬೇಡ.

ಹೌದು, ಸ್ವಚ್ಛತಾ ಆಂದೋಲನ ಇಲ್ಲಿಂದಲೇ ಆರಂಭವಾಗಲಿ. ಮನೆಗೊಂದು ಶೌಚಾಲಯ ಉತ್ತಮ ಆರೋಗ್ಯದ ಲಕ್ಷಣ. ಮನೆಗೊಂದು ಶೌಚಾಲಯ ಮಹಿಳೆಯರಿಗೆ ನೀಡುವ ಗೌರವ. ಸ್ವಚ್ಛ ಸುಂದರ ಸದೃಢ ಗ್ರಾಮ ದೇಶದ ಪ್ರಗತಿ ಹಾಗೂ ಚೈತನ್ಯದ ಸಂಗಮ.

ಆಕಾಶವಾಣಿಯ ವಿಜಯಪುರ ಎಫ್ಎಂ. ಆತ್ಮೀಯರೇ, ಇನ್ನು ಮುಂದೆ ಮೊದಲಿಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳಿ.

0: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
1: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಆಡಳಿತದಲ್ಲಿ ನಿನ್ನೆಗೆ 25 ವರ್ಷ ಪೂರ್ಣ, ವಿವಿಧೆಡೆ ಸೇವಾ ಜ್ಯೋತಿ ಯಾತ್ರೆ. ಜನಸೇವೆಯೇ ದೇಶ ಸೇವೆ, ಅಯೋಧ್ಯೆ ರಾಮಮಂದಿರ ನಾಗರಿಕತೆ ಜಾಗೃತಿಯ ಪುನರುತ್ಥಾನ. ಭಾರತೀಯ ವಾಯುಪಡೆ ಪ್ರಭಾವಶಾಲಿ ಮತ್ತು ನಿಖರ ಧ್ಯೇಯದೊಂದಿಗೆ ಇಂದು ಐಎಎಫ್ 94ನೇ ಸಂಸ್ಥಾಪನೋತ್ಸವ. ಯಾದಗಿರಿಯಲ್ಲಿ ಇಂದಿನಿಂದ ಬಾಲ

0: ಬಾಲಕಿಯರ ಟೇಕ್ವಾಂಡೋ ರಾಜ್ಯಮಟ್ಟದ ಕ್ರೀಡಾಕೂಟ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಜೀವನದಲ್ಲಿ ನಿನ್ನೆಗೆ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ತನ್ನಿಮಿತ್ತ ಆಯೋಜಿತ ಸೇವಾ ಜ್ಯೋತಿ ಯಾತ್ರೆ ಕಾರ್ಯಕ್ರಮದಲ್ಲಿ ವಿಕಸಿತ ಭಾರತ ಸಂಕಲ್ಪದ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಾಯಿತು. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲತ್, ಶಾಸಕರಾದ ಮಹೇಶ್ ತೆಂಗಿನಕಾಯಿ, ಎಂಆರ್ ಪಾಟೀಲ್ ಪಾಲ್ಗೊಂಡಿದ್ದರು. ಚಾಮರಾಜನಗರದಲ್ಲಿ ಸೇವಾ ಜ್ಯೋತಿ ಯಾತ್ರೆ ಅಂಗವಾಗಿ ದ್ವಿಚಕ್ರ ವಾಹನ ಜಾಥಾ ಜರುಗಿತು. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಮಾತನಾಡಿ, ಭ್ರಷ್ಟಾಚಾರ ರಹಿತ ಆಡಳಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೆಗ್ಗಳಿಕೆ ಎಂದರು. ಗದಗ್ ನಗರದ ಪಂಚಾಚಾರ್ಯ ಮಂದಿರದಲ್ಲಿ ಸೇವಾ ಸಂಕಲ್ಪ ಮಾಸಿಕ ಅಭಿಯಾನದ ಅಂಗವಾಗಿ ಸೇವಾ ಜ್ಯೋತಿ ಯಾತ್ರೆ ಜರುಗಿತು. ಬಿಜೆಪಿ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಉಚಿತ ಸಹಾಯವಾಣಿ ಜಾರಿಗೊಳಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಚಿಕ್ಕಮಗಳೂರಿನಲ್ಲಿ ತಿಳಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ತಿಳಿದ 24 ಗಂಟೆಗಳಲ್ಲಿ ಗ್ರಾಮಕ್ಕೆ ಹಾಗೂ ನಗರ ಭಾಗಕ್ಕೆ ನೀರಿನ ವ್ಯವಸ್ಥೆ ಮಾಡಲಾಗುವುದು. ನಗರ ಹಾಗೂ ಗ್ರಾಮೀಣ ಭಾಗಗಳ ಜನ ಉಚಿತ ಸಹಾಯವಾಣಿ 1902 ಹಾಗೂ ಬೆಂಗಳೂರು ನಿವಾಸಿಗಳು 1912 ಸಂಖ್ಯೆಗೆ ಕರೆ ಮಾಡಬಹುದು. ಆರ್ಡಿಪಿಆರ್ ಪಂಚಮಿತ್ರ ಸಹಾಯವಾಣಿ 8277506000 ಕರೆ ಮಾಡಿ ನೀರು ಪಡೆಯಬಹುದು ಎಂದರು. ರೈತರ ಹಿತಕಾಯಲು 1550 ಕೋಟಿ ರೂಪಾಯಿ ಪರಿಹಾರ ಘೋಷಿಸಿದ್ದು, ಇನ್ಪುಟ್ ಸಬ್ಸಿಡಿ ರಾಜ್ಯದ ಪ್ರತಿ ರೈತ 2500 ರೂಪಾಯಿ ಪಡೆಯಲಿದ್ದಾರೆ ಎಂದು ಸಣ್ಣ ನೀರಾವರಿ ಖಾತೆ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಬರ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದರು. ಕುಡಿಯುವ ನೀರು ಪೂರೈಕೆಗಾಗಿ 300 ಕೋಟಿ ರೂಪಾಯಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಒದಗಿಸಲಾಗಿದೆ. ರಾಯಚೂರು ಜಿಲ್ಲೆಗೆ ಮೊದಲನೇ ಕಂತಿನಲ್ಲಿ 6 ಕೋಟಿ ಹಾಗೂ ಎರಡನೇ ಕಂತಿನಲ್ಲಿ 5 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಎಂದರು. ರಾಯಚೂರು ಬೆಳಗಾವಿ ರಾಷ್ಟೀಯ ಹೆದ್ದಾರಿ ಯೋಜನೆ ಪ್ರಗತಿ ಹಾಗೂ ಕಾಮಗಾರಿಗಳ ಗುಣಮಟ್ಟ ಖಾತ್ರಿ ಕುರಿತು ಹೊಸದಿಲ್ಲಿಯ ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಮುಖ್ಯ ಕಚೇರಿಯಲ್ಲಿ ರಾಯಚೂರು ಸಂಸದ ಜಿ ಕುಮಾರ್ ನಾಯಕ್ ಸಭೆ ನಡೆಸಿದರು. ಎನ್ಎಚ್ಎಐ ಕಾರ್ಯನಿರ್ವಾಹಕ ನಿರ್ದೇಶಕ ಅನಿಲ್ ಚೌಧರಿ ಹಾಗೂ ಕರ್ನಾಟಕದ ಹೆದ್ದಾರಿ ಕಾಮಗಾರಿಗಳ ಉಸ್ತುವಾರಿ ಪ್ರಧಾನ ವ್ಯವಸ್ಥಾಪಕ ಅಜಯ್ ಗುಪ್ತಾ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ರಾಯಚೂರು ಬೆಳಗಾವಿ ರಾಷ್ಟೀಯ ಹೆದ್ದಾರಿ ಯೋಜನೆಯ ಪ್ಯಾಕೇಜ್ 7 ಸಂಬಂಧಿಸಿ ಇತ್ತೀಚೆಗೆ ಅಂತಿಮಗೊಳಿಸಿರುವ ಮಾರ್ಗ ಆಧರಿಸಿ ನವೆಂಬರ್ ತಿಂಗಳಿನಿಂದ ವಿವರ ಯೋಜನಾ ವರದಿ ಸಿದ್ದಪಡಿಸುವ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ಸಂಸದರು ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬಿಸಿ ರೋಡಿನ ಗಾಣದ ಪಟ್ಪುವಿನಿಂದ ಪುಂಜಾಲಕಟ್ಟೆವರೆಗಿನ ರಸ್ತೆ ನಿರ್ವಹಣೆಗೆ 34,53,00,000 ರೂಪಾಯಿ ಹಾಗೂ ರಾಷ್ಟೀಯ ಹೆದ್ದಾರಿ 73 ಬಿಸಿ ರೋಡ್ ವೃತ್ತದಿಂದ ನಾರಾಯಣಗುರು ಮಂದಿರದವರೆಗೆ 22,59,00,000 ರೂಪಾಯಿ ವೆಚ್ಚದಲ್ಲಿ ಚತುಷ್ಪಥ ರಸ್ತೆ ನಿರ್ಮಾಣಕ್ಕಾಗಿ ಅನುದಾನ ಮಂಜೂರು ಮಾಡಲಾಗಿದೆ ಎಂದು ಸಂಸದ ಬ್ರಿಜೇಶ್ ಚೌಟ ಮಂಗಳೂರಿನಲ್ಲಿ ತಿಳಿಸಿದ್ದಾರೆ. ಬಳ್ಳಾರಿಯ ಸಂಗನಕಲ್ಲು ರಾಬರ್ಟ್ ಬ್ರೂಸ್ಫುಟ್ ಪುರಾತತ್ವ ವಸ್ತು ಸಂಗ್ರಹಾಲಯದ ನಿರ್ದೇಶಕ ಖ್ಯಾತ ಪುರಾತತ್ವವಿದ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಹಾಗೂ ಗೋವಾ ಪುರಾತತ್ವ ಇಲಾಖೆ ನಿರ್ದೇಶಕ ನಿಲೇಶ್ ದೇಸಾಯಿ ಒಡಂಬಡಿಕೆ ಪತ್ರಕ್ಕೆ ಸಹಿ ಹಾಕಿದ್ದಾರೆ. ಶೈಕ್ಷಣಿಕ ಸಹಯೋಗವನ್ನು ಉತ್ತೇಜಿಸಲಿರುವ ಒಡಂಬಡಿಕೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಡಾ ರವಿ ಕೋರಿಶೆಟ್ಟರ್.
1: ಗೋವಾ ಪ್ರದೇಶದಲ್ಲಿ ಆರ್ಕಿಯಾಲಜಿಕಲ್ ಸಂಶೋಧನೆ ಬಹಳಷ್ಟು ಕಡಿಮೆ ಇದುವರೆಗೂ, ಅದನ್ನ ಹೆಚ್ಚು ತೀವ್ರತೆಗೆ ತಂದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಮ್ಯೂಸಿಯಂ ಜೊತೆ ಅವರು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಗೋವಾ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನಲ್ಲಿ ಇರ್ತಕ್ಕಂತ ಸಿಬ್ಬಂದಿಗೆ ತರಬೇತಿಯನ್ನು ಕೊಡುವುದು, ಫೀಲ್ಡ್ ವರ್ಕ್ ಮಾಡಲಿಕ್ಕೆ ಯಾವ ರೀತಿಯಾಗಿ ದಾಖಲೀಕರಣ ತಿಳಿಸಿಕೊಡಲು ಉದ್ದೇಶ ಇಟ್ಕೊಂಡು ಈ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಸೈನ್ ಮಾಡ್ಕೊಂಡಿದ್ದೀವಿ. ಫೆಬ್ರವರಿ ತಿಂಗಳಲ್ಲಿ ಫೀಲ್ಡ್ ಸ್ಕೂಲ್ ಮಾಡಬೇಕನ್ನೋ ಉದ್ದೇಶ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ನಿನ್ನೆ

0: ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ಧತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ನಮ್ಮ ವಿಶೇಷ ಸರಣಿಯಲ್ಲಿ ಅಯೋಧ್ಯೆ ರಾಮಮಂದಿರ ನಾಗರಿಕತೆ ಜಾಗೃತಿಯ ಪುನರುತ್ಥಾನ ಕುರಿತು ತಮ್ಮ ಮುಂದಿಡುತ್ತಿದ್ದೇವೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆ ಬಳಿಕ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಗೊಂಡು ಕೋಟ್ಯಂತರ ಶ್ರದ್ದಾಳುಗಳ ಕನಸು ನನಸಾಗಿದೆ. 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೇ ಉಳಿದಿದ್ದ ಪ್ರಕರಣವನ್ನು ಕೇಂದ್ರ ಸರ್ಕಾರ ಅತ್ಯಂತ ಯೋಜನಾಬದ್ದವಾಗಿ ನಿರ್ವಹಿಸಿತು. ನವೆಂಬರ್ 2019ರಲ್ಲಿ ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪು ನೀಡಿ ರಾಮ ಮಂದಿರ ನಿರ್ಮಾಣಕ್ಕೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಜಾಗೆ ಮೀಸಲಿಟ್ಟಿತು. ದೇಶ ಈ ತೀರ್ಪನ್ನು ಸರ್ವಾನುಮತದಿಂದ ಸ್ವೀಕರಿಸಿತು. 2024ರ ಜನವರಿ 22ರಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. ಕನ್ನಡಿಗ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ರೂಪಿಸಿದ ವಿಗ್ರಹ ಆಯ್ಕೆಯಾಗಿದ್ದು ಮತ್ತೊಂದು ವಿಶೇಷ. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ವಿಶ್ವಾಸವನ್ನು ನೆಲೆಗೊಳಿಸಿತು. ಅಯೋಧ್ಯೆಯಲ್ಲಿ 1992ರಲ್ಲಿ ಕರಸೇವಕರಾಗಿ ಪಾಲ್ಗೊಂಡಿದ್ದ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಪ್ರಸನ್ನ ಕಟ್ಟಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
1: 1992 ಡಿಸೆಂಬರ್ 6ರಂದು ಅಯೋಧ್ಯೆಯಲ್ಲಿ ನಡೆದ ಕಾರ್ಯಸೇವೆಯಲ್ಲಿ ಭಾಗವಹಿಸಿದ್ದೇನೆ. 92ನೇ ಇಸ್ವಿಯಲ್ಲಿ ಅಂದಿನ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಅಶೋಕ್ ಸಿಂಗಾಲ್ ಹಾಗೂ ಉಪಾಧ್ಯಕ್ಷರಾದ ಪ್ರವೀಣ್ ಭಾಯಿ ತೊಗಾಡಿಯಾ ಮತ್ತು ದೇಶದ ಅನೇಕ ಸಾಧು ಸಂತರ ನೇತೃತ್ವದಲ್ಲಿ ಅಯೋಧ್ಯೆ ರಾಮ ಮಂದಿರಕ್ಕಾಗಿ ಕಾರ್ಯಸೇವೆ ಮಾಡುವುದನ್ನು ನಿಶ್ಚಯಿಸಿದ್ದರು. ಅಂದು ದೇಶಾದ್ಯಂತ ರಾಮ ಮಂದಿರಕ್ಕಾಗಿ ಚಳವಳಿ ಏರ್ಪಟ್ಟಿತ್ತು. ನಮ್ಮ ಕರ್ನಾಟಕದಿಂದ ಅನೇಕ ಸಾಧು ಸಂತರು ಹಾಗೂ ಕಾರ್ಯಸೇವಕರು ಪಾಲ್ಗೊಂಡಿದ್ದರು. ಅಂದಿನ ಪೇಜಾವರ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಮುಂಚೂಣಿಯಲ್ಲಿದ್ದರು. ರಾಮ ಮಂದಿರದಿಂದ ಇಡೀ ದೇಶಾದ್ಯಂತ ಒಂದು ಬದಲಾವಣೆಯಾಗಿ ಎಲ್ಲ ಜನರಲ್ಲಿ ರಾಮನ ಬಗ್ಗೆ ಹಾಗೂ ದೇಶಾಭಿಮಾನ ಜಾಗೃತಿಗೊಂಡಿದೆ. ಭಾರತ ವಿಶ್ವದ ನೇತೃತ್ವ ವಹಿಸುವ ಕ್ಷಣಗಳು ಹತ್ತಿರ ಬರ್ತಾ ಇವೆ.
0: ಭಾರತೀಯ ವಾಯುಪಡೆ ಪ್ರಭಾವಶಾಲಿ ಮತ್ತು ನಿಖರ ಎಂಬ ಧ್ಯೇಯದೊಂದಿಗೆ ಇಂದು ಭಾರತೀಯ ವಾಯುಪಡೆಯ 94ನೇ ದಿನಾಚರಣೆ. 1932 ಅಕ್ಟೋಬರ್ 8ರಲ್ಲಿ ಭಾರತೀಯ ವಾಯುಪಡೆ ಸ್ಥಾಪನೆಯಾಯಿತು. ನೆನಪಿಗಾಗಿ ಪ್ರತಿ ವರ್ಷ ಭಾರತೀಯ ವಾಯುಪಡೆ ದಿನವನ್ನು ಆಚರಿಸಲಾಗುತ್ತದೆ. ಐಎಎಫ್ 94ನೇ ವಾರ್ಷಿಕೋತ್ಸವದ ಪ್ರಧಾನ ಸಮಾರಂಭ ಹೊಸದಿಲ್ಲಿ ಬಳಿಯ ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಪ್ರಮುಖ ವಾಯುನೆಲೆ ಹಿಂದೋನ್ನಲ್ಲಿ ನಡೆಯಲಿದೆ. ಯಾದಗಿರಿಯ ಡಾನ್ ಬಾಸ್ಕೋ ಶಾಲೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಶಾಲಾ ವಿದ್ಯಾರ್ಥಿಗಳ 2 ದಿನಗಳ ರಾಜ್ಯಮಟ್ಟದ ಟೇಕ್ವಾಂಡೋ ಕ್ರೀಡಾಕೂಟ ಇಂದು ಮತ್ತು ನಾಳೆ ಆಯೋಜಿತವಾಗಿದೆ. 14 ಹಾಗೂ 17 ವರ್ಷದೊಳಗಿನ 636 ಬಾಲಕ ಬಾಲಕಿಯರು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ್ದಾರೆ ಎಂದು ಶಿಕ್ಷಣ ಇಲಾಖೆ ಯಾದಗಿರಿ ಜಿಲ್ಲೆ ಉಪನಿರ್ದೇಶಕ ಚನ್ನಬಸಪ್ಪ ಮುಧೋಳ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಆಡಳಿತದಲ್ಲಿ ನಿನ್ನೆ 25 ವರ್ಷ ಪೂರ್ಣ, ವಿವಿಧೆಡೆ ಸೇವಾ ಜ್ಯೋತಿ ಯಾತ್ರೆ. ಜನಸೇವೆಯೇ ದೇಶಸೇವೆ, ಅಯೋಧ್ಯೆ ರಾಮಮಂದಿರ ನಾಗರಿಕತೆ ಜಾಗೃತಿಯ ಪುನರುತ್ಥಾನ. ಭಾರತೀಯ ವಾಯುಪಡೆ ಪ್ರಭಾವಶಾಲಿ ಮತ್ತು ನಿಖರ ಧ್ಯೇಯದೊಂದಿಗೆ ಇಂದು ಐಎಎಫ್ 94ನೇ ಸಂಸ್ಥಾಪನೋತ್ಸವ. ಯಾದಗಿರಿಯಲ್ಲಿ ಇಂದಿನಿಂದ ಬಾಲಕ ಬಾಲಕಿಯರ ಟೇಕ್ವಾಂಡೋ ರಾಜ್ಯಮಟ್ಟದ ಕ್ರೀಡಾಕೂಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ವಿಜಯಪುರ ಎಫ್ಎಂ ಭಾವಗೀತೆಗಳ ಕಾರ್ಯಕ್ರಮ ಇನ್ನು ಮುಂದೆ ಆರಂಭದಲ್ಲಿ ಕೇಳೋಣ ಎಸ್ ಡಿ ಇಂಚಲ್ ಅವರ ರಚನೆಯ ಗೀತೆಯನ್ನ. ಸಮೂಹ ಗಾನದಲ್ಲಿ ಇಂದಿನ ಭಾವಗೀತೆಗಳ ಕಾರ್ಯಕ್ರಮ.

ಆತ್ಮೀಯರೆ, ಇದೊಂದು ಮೀನು ಮರಿಗಳ ಮಾರಾಟದ ಕುರಿತಾದ ಪ್ರಕಟಣೆ. ದಿನಾಂಕ 9/10/2026 ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಭೂತನಾಳ ವಿಜಯಪುರದಲ್ಲಿ ಸಾಮಾನ್ಯ ಗೆಂಡೆ ಮೀನು ಮರಿಗಳನ್ನು ತಲಾ 1 ರೂಪಾಯಿಯಂತೆ ಮಾರಾಟ ಮಾಡಲಾಗುವುದು. ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಹಾಗೂ ಬರುವಾಗ ಆಧಾರ್ ಕಾರ್ಡ್ ತರಬೇಕು ಎಂದು ಮುಖ್ಯಸ್ಥರು ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಭೂತನಾಳ ವಿಜಯಪುರರವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆಗಳು ಗಮನಿಸಿ: 9945959704 ಅಥವಾ 9900776205 ಇಲ್ಲವೇ 9480516719. ಪ್ರಕಟಣೆ ಕೇಳಿದಿರಿ. ಭಾವಗೀತೆಗಳ ಕಾರ್ಯಕ್ರಮ ಮುಂದುವರಿಯಲಿದೆ.

ಕುವೆಂಪುರವರ ರಚನೆಯ ಭಾವಗೀತೆ ಇದುವರೆಗೆ ಪ್ರಸಾರವಾಯಿತು. ಮುಂದಿನದಾಗಿ ಚನ್ನವೀರ್ ಕಣವಿಯವರು ರಚಿಸಿರುವ ಭಾವಗೀತೆ.

0: ಭಾವಗೀತೆಗಳ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

0: ಹೆಚ್ಚಾಗುತ್ತಿದೆ. ಧರೆಗೆ ಬಿಸಿಲು ಒಣಗುತ್ತಿವೆ ಅದೆಷ್ಟೋ ಗಿಡಮರಗಳು. ಬರಡಾಗುತ್ತಿದೆ ಈ ಭೂಮಿ, ಸಿಗುತ್ತಿಲ್ಲ ಅದೆಷ್ಟೋ ಜೀವಿಗಳಿಗೆ ಹನಿ ಹನಿ ನೀರು. ಹೀಗೆ ಮುಂದುವರೆದರೆ ಬಾಯಿ ಬಿಡುತ್ತದೆ ಜೀವ ಸಂಕುಲ. ಬಿಸಿಲು ಹೆಚ್ಚಾಗುವ ಮುನ್ನ ಗಿಡ ಮರವ ಹಚ್ಚೋಣ, ಗಿಡಗಳು ಒಣಗುವ ಮುನ್ನ ಗಿಡ ಮರಗಳ ಪಾಲನೆ ಮಾಡೋಣ. ಬರಡಾಗುತ್ತಿರುವ ಭೂಮಿಯನ್ನ ತಂಪಾಗಿಸೋಣ, ಅಂತರ್ಜಲ ಮಟ್ಟವನ್ನ ಹೆಚ್ಚಿಸೋಣ, ನೀರನ್ನು ಸಂರಕ್ಷಣೆ ಮಾಡೋಣ.
1: ತುಂಗಭದ್ರೆ ಕಾಳಿ ಕಪಿಲೆ ತುಂಬಿ ತುಳುಕಿ ಬಾಗಿ ಬಡುಕು ಬಿರುಸೇ ಸೊಗಸು.
0: ಮುಂದಿನ ಮನುಜ ಕುಲಕ್ಕೆ ನೀರು ಅಮೃತ ಬಿಂದು ಎಂದು ಸಾರಿ ಸಾರಿ ಹೇಳೋಣ.

ಆಕಾಶವಾಣಿ ವಿಜಯಪುರ. ಪ್ರಿಯ ಕೇಳುಗ ಬಾಂಧವರೇ, ಇನ್ನು ಮುಂದೆ ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಕೇಳುಗರೆ, ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30ಕ್ಕೆ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 4888 2237 4999 STD code 08 ಕೇಳಿ, ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಸಾಯಂಕಾಲ 6:30ರ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. 25 ವರ್ಷಗಳ ನಿರಂತರ ಸಾರ್ವಜನಿಕ ಸೇವೆ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಪಾನ್, ಭೂತಾನ್ ಸೇರಿ ಹಲವು ದೇಶಗಳ ನಾಯಕರ ಅಭಿನಂದನೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯ ಭಾರತ ಮಂಟಪದಲ್ಲಿಂದು ಜಿಎಸ್ಟಿ ಮಂಡಳಿಯ 57ನೇ ಸಭೆ. ಭಾರತೀಯ ರಕ್ಷಣಾ ಉದ್ಯಮದ ಸೌಲಭ್ಯಗಳ ಬಳಕೆಗಾಗಿ ಎಸ್ಒಪಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ಇಂದು 94ನೇ ಭಾರತೀಯ ವಾಯುಪಡೆ ದಿನ. ದೃಢ ಬದ್ಧತೆಯೊಂದಿಗೆ ದೇಶವನ್ನು ರಕ್ಷಿಸಲು ವಾಯುಪಡೆ ಸದಾ ಸಿದ್ಧ, ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್. ವಾರ್ತೆಗಳ ವಿವರ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೇವು ಲೇಪಿತ ಯೂರಿಯಾ 2015 ಕುರಿತ ಒಂದು ವರದಿ ಇಲ್ಲಿದೆ.

0: ಸೆಪ್ಟೆಂಬರ್ 2015ರಲ್ಲಿ ಭಾರತದಲ್ಲಿ ಉತ್ಪಾದನೆಯಾಗುವ ಎಲ್ಲ ಯೂರಿಯಾಗೆ ಬೇವಿನ ಲೇಪನವನ್ನು ಕಡ್ಡಾಯಗೊಳಿಸಿದ ಸರ್ಕಾರ ಅದೇ ವರ್ಷದ ಡಿಸೆಂಬರ್ನಲ್ಲಿ ಆ ನಿಯಮವನ್ನು ಆಮದು ಮಾಡಿಕೊಂಡ ಯೂರಿಯಾಗೂ ವಿಸ್ತರಿಸಿತು. ಇದರಿಂದಾಗಿ ದೀರ್ಘಕಾಲದಿಂದ ಅತ್ಯಂತ ದುಬಾರಿಯಾಗಿದ್ದ ಯೂರಿಯಾ ಸಮಸ್ಯೆಗೆ ಪರಿಹಾರ ಸಿಕ್ಕಿತು. ರೈತರಿಗೆ ಮೂಲ ಬೆಲೆಯ ಅತ್ಯಲ್ಪ ಭಾಗದಷ್ಟು ದರದಲ್ಲಿ ಮಾರಾಟವಾಗುತ್ತಿದ್ದ ಯೂರಿಯಾವನ್ನು ಕೈಗಾರಿಕೆಗಳಿಗೆ ಅಕ್ರಮವಾಗಿ ತಲುಪಿಸಲಾಗುತ್ತಿತ್ತು. ಇದರಿಂದಾಗಿ ಯೂರಿಯಾ ಮೇಲಿನ ಸಬ್ಸಿಡಿಯು ಖಾಸಗಿ ಲಾಭವಾಗಿ ಪರಿವರ್ತನೆಗೊಳ್ಳುತ್ತಿತ್ತು. ಹಾಗಾಗಿ ರೈತರಿಗೆ ಸಿಗಬೇಕಾದ ಪ್ರಮಾಣದಲ್ಲಿ ಯೂರಿಯಾ ಲಭ್ಯವಾಗುತ್ತಿರಲಿಲ್ಲ. ಯೂರಿಯಾ ಹರಳುಗಳಿಗೆ ಬೇವಿನ ಲೇಪನ ಮಾಡುವುದರಿಂದ ಖರೀದಿದಾರರಿಗೆ ಆ ಉತ್ಪನ್ನವು ನಿಷ್ಪ್ರಯೋಜಕವಾಯಿತು. ಆದರೆ ಕೃಷಿ ಭೂಮಿಗೆ ಅದು ಹೆಚ್ಚು ಉಪಯುಕ್ತವಾಯಿತು, ಏಕೆಂದರೆ ಬೇವಿನ ಲೇಪನವು ಸಾರಜನಕದ ಬಿಡುಗಡೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಸಸ್ಯವು ವಾಸ್ತವವಾಗಿ ಹೀರಿಕೊಳ್ಳುವ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಸರ್ಕಾರದ ಈ ನಿಲುವಿನಿಂದಾಗಿ ಯೂರಿಯಾದ ಅಕ್ರಮ ಬಳಕೆಯು ಅತ್ಯಲ್ಪ ಮಟ್ಟಕ್ಕೆ ಕುಸಿಯಿತು. ಇದರಿಂದಾಗಿ ಸರ್ಕಾರಿ ಬೊಕ್ಕಸಕ್ಕೆ ಸುಮಾರು 10,000 ಕೋಟಿ ರೂಪಾಯಿಗಳ ಉಳಿತಾಯವಾಗಿದೆ ಎಂದು ಅಂದಾಜಿಸಲಾಗಿದೆ. ಬೆಳೆ ಇಳುವರಿಯೂ ಹೆಚ್ಚಾಯಿತು. ಭತ್ತದಲ್ಲಿ ಶೇಕಡ 5.79, ಜೋಳದಲ್ಲಿ ಶೇಕಡ 7.14, ಸೋಯಾಬೀನ್ನಲ್ಲಿ ಶೇಕಡ 7.4, ತೊಗರಿಯಲ್ಲಿ ಶೇಕಡ 16.88 ಮತ್ತು ಕಬ್ಬಿನಲ್ಲಿ ಶೇಕಡ 17.5 ಏರಿಕೆ ಕಂಡುಬಂದಿತು. ಕೇವಲ ಒಂದು ಬಾರಿಯ ಬೇವಿನ ಲೇಪನವು ದಶಕಗಳಿಂದ ನಡೆಯುತ್ತಿದ್ದ ಸಂಪನ್ಮೂಲ ಸೋರಿಕೆಗೆ ತಡೆ ಹಾಕಿತು. ಜಿಎಸ್ಟಿ ಮಂಡಳಿಯ 57ನೇ ಸಭೆಯು ಇಂದು ನವದೆಹಲಿಯ ಭಾರತ ಮಂಟಪದಲ್ಲಿ ನಡೆಯಲಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ಜಿಎಸ್ಟಿ ಸಂಬಂಧಿತ ವಿವಾದಗಳನ್ನು ಬಗೆಹರಿಸಲು ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹರಿವನ್ನು ಸುಧಾರಿಸಲು ಅಗತ್ಯವಿರುವ ನೀತಿ ಸುಧಾರಣೆಗಳ ಕುರಿತು ಚರ್ಚಿಸಲಾಗುವುದು. ನಿಯಮ ಪಾಲನೆಯ ಸಮಯ ಮತ್ತು ವೆಚ್ಚವನ್ನು ಕಡಿಮೆ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸರಕು ಮತ್ತು ಸೇವಾ ತೆರಿಗೆ, ಜಿಎಸ್ಟಿ ವ್ಯವಸ್ಥೆಯಲ್ಲಿನ ಮುಂದಿನ ಹಂತದ ಸುಧಾರಣೆಗಳಿಗಾಗಿ ಸರ್ಕಾರವು 5 ಅಂಶಗಳನ್ನೊಳಗೊಂಡ ಯೋಜನೆಯನ್ನು ಪ್ರಸ್ತಾಪಿಸಲಿದೆ ಎಂದು ಹಣಕಾಸು ಸಚಿವಾಲಯದ ಮೂಲಗಳು ತಿಳಿಸಿವೆ. ಜಿಎಸ್ಟಿ ವ್ಯವಸ್ಥೆಯಲ್ಲಿನ ಪ್ರಸ್ತುತ ಆಡಳಿತಾತ್ಮಕ ಅಡಚಣೆಗಳನ್ನು ಸ್ವಯಂಚಾಲಿತಗೊಳಿಸುವುದು ಮತ್ತು ಸರಳಗೊಳಿಸುವುದು ಹಾಗೂ ವಿಶೇಷವಾಗಿ ಸಣ್ಣ ಉದ್ಯಮಗಳಿಗೆ ನಿಯಮ ಪಾಲನೆಯ ಹೊರೆಯನ್ನು ಕಡಿಮೆ ಮಾಡುವುದು ಈ ಸುಧಾರಣೆಗಳ ಗುರಿಯಾಗಿದೆ. ಸರ್ಕಾರದ ಮುಖ್ಯಸ್ಥರಾಗಿ 25 ವರ್ಷಗಳ ನಿರಂತರ ಸಾರ್ವಜನಿಕ ಸೇವೆಯನ್ನು ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಪಾನ್, ಭೂತಾನ್, ಫಿಲಿಪೈನ್ಸ್, ಬೆಲ್ಜಿಯಂ, ನೇಪಾಳ, ನೈಜೀರಿಯಾ ಮತ್ತು ಬೋಟ್ಸ್ವಾನಾ ಸೇರಿದಂತೆ ಹಲವು ದೇಶಗಳ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ನರೇಂದ್ರ ಮೋದಿ ಅವರು 2001ರ ಅಕ್ಟೋಬರ್ 7ರಂದು ಗುಜರಾತ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. 2014ರಲ್ಲಿ ಪ್ರಧಾನಿಯಾಗುವುದಕ್ಕೂ ಮೊದಲು ಆ ರಾಜ್ಯದಲ್ಲಿ ಸತತ 3 ಅವಧಿಗಳವರೆಗೆ ಅವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. ಜಪಾನ್ನ ಪ್ರಧಾನಿ ಸನಾಯೆ ಟಕೈಚಿ ಅವರು ಭಾರತದ ಅಭಿವೃದ್ದಿ ಮತ್ತು ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವ ಭಾರತದ ಪ್ರಭಾವಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆಯನ್ನು ಶ್ಲಾಘಿಸಿದ್ದಾರೆ. ಜಪಾನ್ ಮತ್ತು ಭಾರತಗಳು ಒಂದೇ ರೀತಿಯ ಕಾರ್ಯತಂತ್ರದ ದೃಷ್ಟಿಕೋನವನ್ನು ಹೊಂದಿವೆ ಎಂದು ತಿಳಿಸಿರುವ ಅವರು ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಹಾಗೂ ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶಕ್ಕಾಗಿ ಒಟ್ಟಿಗೆ ಕೆಲಸ ಮಾಡುವ ತಮ್ಮ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಭೂತಾನ್ ಪ್ರಧಾನಿ ಚೆರಿಂಗ್ ಟೊಬ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನಮ್ಮ ಕಾಲದ ಅವತಾರ ಎಂದು ಬಣ್ಣಿಸಿದ್ದು ಅವರು ಭಾರತೀಯರಲ್ಲಿ ಹೆಚ್ಚಿನ ಆತ್ಮವಿಶ್ವಾಸ ಹಾಗೂ ಹೆಮ್ಮೆಯನ್ನು ಮೂಡಿಸಿದ್ದಾರೆ ಎಂದು ಹೇಳಿದ್ದಾರೆ. ನೇಪಾಳದ ಪ್ರಧಾನಮಂತ್ರಿಯವರ ಕಚೇರಿಯು ಪ್ರಧಾನಿಯವರಿಗೆ ಆತ್ಮೀಯ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಲ್ಲಿಸಿದೆ. ಫಿಲಿಪ್ಪೈನ್ಸ್ ಅಧ್ಯಕ್ಷ ಫರ್ನಾಂಡಾಡ್ ಮಾರ್ಕೋಸ್ ಜೂನಿಯರ್ ಮತ್ತು ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೆವರ್ ಕೂಡ ಪ್ರಧಾನಿ ಅವರನ್ನು ಅಭಿನಂದಿಸಿ ಭಾರತದೊಂದಿಗಿನ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದಾರೆ. ನೈಜೀರಿಯಾದ ಅಧ್ಯಕ್ಷ ಬೋಲಾ ಅಹಮದ್ ಟಿನುಬು ಈ ಮೈಲುಗಲ್ಲನ್ನು ಐತಿಹಾಸಿಕ ಎಂದು ಕರೆದಿದ್ದಾರೆ. ಬೋಟ್ಸ್ವಾನಾದ ಅಧ್ಯಕ್ಷ ಡುಮಾ ಬೊಕೋ ಕೂಡ ಪ್ರಧಾನಿ ಅವರನ್ನು ಅಭಿನಂದಿಸಿದ್ದಾರೆ. ಭಾರತದ ಜನರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ ಸಮರ್ಪಣೆ ಮತ್ತು ಸೇವೆಯನ್ನು ಶ್ಲಾಘಿಸಿ ಉಭಯ ದೇಶಗಳ ನಡುವೆ ಶಾಶ್ವತ ಸ್ನೇಹದ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ವಿಶ್ವನಾಯಕರ ಆತ್ಮೀಯ ಶುಭ

0: ಆಶಯಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಧನ್ಯವಾದ ಅರ್ಪಿಸಿದ್ದಾರೆ. ನೈಜೀರಿಯಾ, ಡೊಮಿನಿಕಾ, ಬೆಲ್ಜಿಯಂ, ಫಿಲಿಪ್ಪೈನ್ಸ್, ಭೂತಾನ್ ಮತ್ತು ಬೋಟ್ಸ್ವಾನಾ ನಾಯಕರ ಸಂದೇಶಗಳಿಗೆ ಪ್ರತಿಕ್ರಿಯಿಸಿದ ಪ್ರಧಾನಿಯವರು ಈ ದೇಶಗಳೊಂದಿಗೆ ಭಾರತದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದಾರೆ. ನೈಜೀರಿಯಾದ ಅಧ್ಯಕ್ಷ ಬೋಲಾ ಅಹಮದ್ ಟಿನುಬು ಅವರಿಗೆ ಧನ್ಯವಾದ ಸಲ್ಲಿಸಿದ ಪ್ರಧಾನಿ, ಭಾರತ ಮತ್ತು ನೈಜೀರಿಯಾ ಜಾಗತಿಕ ದಕ್ಷಿಣದ ನಿಕಟ ಪಾಲುದಾರರು ಎಂದು ಹೇಳಿದ್ದಾರೆ. ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಆಳಗೊಳಿಸಲು ಮತ್ತು ಹೆಚ್ಚು ಸಮಗ್ರ, ಸಮೃದ್ಧ ಮತ್ತು ಶಾಂತಿಯುತ ಜಗತ್ತಿಗೆ ಕೆಲಸ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ಅವರು ಸಿದ್ಧತೆಯನ್ನು ವ್ಯಕ್ತಪಡಿಸಿದ್ದಾರೆ. ಡೊಮಿನಿಕಾ ಮತ್ತು ಬೆಲ್ಜಿಯಂ ನಾಯಕರಿಗೆ ಅವರು ಧನ್ಯವಾದಗಳನ್ನು ಅರ್ಪಿಸುತ್ತಾ ಭಾರತವು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಎದುರು ನೋಡುತ್ತಿದೆ ಎಂದು ತಿಳಿಸಿದ್ದಾರೆ. ಫಿಲಿಪ್ಪೈನ್ಸ್ ಅಧ್ಯಕ್ಷ ಫರ್ನಾಂಡಾ ಡ ಮರ್ಕೌಸ್ ಜೂನಿಯರ್ ಅವರಿಗೆ ಪ್ರತಿಕ್ರಿಯಿಸಿದ ಪ್ರಧಾನಿ, ಭಾರತವು ಫಿಲಿಪ್ಪೈನ್ಸ್ನೊಂದಿಗಿನ ತನ್ನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಆಳವಾಗಿ ಗೌರವಿಸುತ್ತದೆ ಮತ್ತು ಎರಡು ರಾಷ್ಟಗಳ ನಡುವಿನ ಸ್ನೇಹವನ್ನು ಗಾಢವಾಗಿಸಲು ಎದುರು ನೋಡುತ್ತಿದೆ ಎಂದು ಹೇಳಿದ್ದಾರೆ. ಅದೇ ರೀತಿ ಭೂತಾನಿನ ಪ್ರಧಾನಿ ತ್ಸೆರಿಂಗ್ ಟೋಬ್ಗೆಗೆ ಧನ್ಯವಾದ ತಿಳಿಸಿದ ಪ್ರಧಾನಿ, ಪರಸ್ಪರ ನಂಬಿಕೆ ಮತ್ತು ತಿಳುವಳಿಕೆಯಲ್ಲಿ ಬೇರೂರಿರುವ ಭಾರತ ಮತ್ತು ಭೂತಾನ್ ನಡುವಿನ ಶಾಶ್ವತ ಪಾಲುದಾರಿಕೆಯನ್ನು ಎತ್ತಿ ತೋರಿಸಿದ್ದಾರೆ. ಬೋಟ್ಸ್ವಾನಾ ಅಧ್ಯಕ್ಷ ಡುಮಾ ಬೋಕೋ ಅವರ ಶುಭಾಶಯಗಳನ್ನು ಶ್ಲಾಘಿಸಿರುವ ಪ್ರಧಾನಿಯವರು, ಬೋಟ್ಸ್ವಾನಾ ಜೊತೆಗಿನ ತನ್ನ ಸ್ನೇಹವನ್ನು ಭಾರತವು ಬಹಳವಾಗಿ ಗೌರವಿಸುತ್ತದೆ ಎಂದು ಹೇಳಿದ್ದಾರೆ. ಭಾರತೀಯ ರಕ್ಷಣಾ ಉದ್ಯಮದಿಂದ ಪ್ರೂಫ್ ರೇಂಜ್ಗಳು, ಫೀಲ್ಡ್ ಫೈರಿಂಗ್ ರೇಂಜ್ಗಳು ಮತ್ತು ಪರೀಕ್ಷಾ ಸೌಲಭ್ಯಗಳ ಬಳಕೆಗಾಗಿ ಪರಿಷ್ಕೃತ ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನ ಎಸ್ಒಪಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ಪರಿಷ್ಕೃತ ಎಸ್ಒಪಿಯು ರಕ್ಷಣಾ ನವೋದ್ಯಮಿಗಳು ಈ ಸೌಲಭ್ಯಗಳನ್ನು ಪ್ರವೇಶಿಸುವ ಅವಕಾಶವನ್ನು ಸುಲಭಗೊಳಿಸುತ್ತದೆ. ಈ ಮೂಲಕ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರ ಗುರಿಯನ್ನು ಬೆಂಬಲಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಇದು ರಕ್ಷಣಾ ಶ್ರೇಷ್ಠತೆಗಾಗಿ ನಾವೀನ್ಯತೆಗಳು, ತಂತ್ರಜ್ಞಾನ ಅಭಿವೃದ್ಧಿ ನಿಧಿ, ಯೋಜನೆಗಳ ತಯಾರಿಕೆ ಸೇರಿದಂತೆ ಸಚಿವಾಲಯದ ಇತರ ಅಭಿವೃದ್ಧಿ ಯೋಜನೆಗಳಿಗೆ ಪುರಾವೆ ಮತ್ತು ಪರೀಕ್ಷಾ ಶುಲ್ಕವನ್ನು ಸಹ ಮನ್ನಾ ಮಾಡುತ್ತದೆ. ಇಂದು 94ನೇ ಭಾರತೀಯ ವಾಯುಪಡೆ ದಿನವನ್ನು ಆಚರಿಸಲಾಗುತ್ತಿದ್ದು, ಭಾರತೀಯ ವಾಯುಪಡೆ ಅಭೇದ್ಯ, ಅಚಲ ಮತ್ತು ನಿಖರ ಎಂಬುದು ಈ ವರ್ಷದ ಧ್ಯೇಯವಾಕ್ಯ. ವಾಯುಪಡೆ ದಿನದ ಮುನ್ನಾ ದಿನದಂದು ಆಕಾಶವಾಣಿಯ ಮೂಲಕ ಸಂದೇಶ ನೀಡಿದ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್, ಭಾರತೀಯ ವಾಯುಪಡೆಯು ಎಚ್ಚರಿಕೆ ಮತ್ತು ದೃಢ ಭದ್ರತೆಯೊಂದಿಗೆ ದೇಶವನ್ನು ರಕ್ಷಿಸಲು ಸದಾ ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ಕಳೆದ ವರ್ಷ ನಡೆದ ಆಪರೇಷನ್ ಸಿಂಧೂರ್ ದೇಶದ ಸಾರ್ವಭೌಮತ್ವವನ್ನು ರಕ್ಷಿಸುವಲ್ಲಿನ ತನ್ನ ಸಾಮರ್ಥ್ಯ ಮತ್ತು ದಕ್ಷತೆಯನ್ನು ಪ್ರದರ್ಶಿಸುವುದರೊಂದಿಗೆ ಸಮಗ್ರ ವಾಯು ಕಾರ್ಯಾಚರಣೆಗಳ ಪ್ರಮುಖ ಶಕ್ತಿಯನ್ನು ಪುನರುಚ್ಚರಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ನವದೆಹಲಿಯಲ್ಲಿ ಹಿರಿಯ ಬಿಜೆಪಿ ನಾಯಕ ಎಲ್ಕೆ ಅಡ್ವಾಣಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಅವರ ಆಶೀರ್ವಾದ ಪಡೆದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. 25 ವರ್ಷಗಳ ನಿರಂತರ ಸಾರ್ವಜನಿಕ ಸೇವೆ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಪಾನ್, ಭೂತಾನ್ ಸೇರಿ ಹಲವು ದೇಶಗಳ ನಾಯಕರ ಅಭಿನಂದನೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯ ಭಾರತ ಮಂಟಪದಲ್ಲಿಂದು ಜಿಎಸ್ಟಿ ಮಂಡಳಿಯ 57ನೇ ಸಭೆ. ಭಾರತೀಯ ರಕ್ಷಣಾ ಉದ್ಯಮದ ಸೌಲಭ್ಯಗಳ ಬಳಕೆಗಾಗಿ ಎಸ್ಒಪಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ಇಂದು 94ನೇ ಭಾರತೀಯ ವಾಯುಪಡೆ ದಿನ. ದೃಢ ಬದ್ಧತೆಯೊಂದಿಗೆ ದೇಶವನ್ನು ರಕ್ಷಿಸಲು ವಾಯುಪಡೆ ಸದಾ ಸಿದ್ದ, ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ. ನಮಸ್ಕಾರ.
1: ಆಕಾಶವಾಣಿಯ ವಿಜಯಪುರ ಎಫ್ಎಂ ಕೇಂದ್ರವಿದು. ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಕೇಳುವ ಸಮಯ ಬೆಳಗಿನ 7:45:48.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಪರಿಚಯಿಸುತ್ತಿದೆ ಮೈ ಎಲ್ ಐ ಸಿ, ಎಲ್ ಐ ಸಿಯ ನ್ಯೂ ಕಸ್ಟಮರ್ ಆಪ್.
5: ನಿಮ್ಮ ಪಾಲಿಸೀಸ್, ಪೇಮೆಂಟ್ಸ್ ಹಾಗೂ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ ಗೆ ಸಿಂಗಲ್ ಪ್ಲಾಟ್ಫಾರ್ಮ್.
4: ಪಾಲಿಸಿ ಅಪ್ಡೇಟ್ಸ್, ರಿವೈವಲ್ ಹಾಗೂ ಪೇಪರ್ಲೆಸ್ ಇ ಕೆವೈಸಿ
5: ಈಗ ಲಭ್ಯವಿದೆ ನಿಮ್ಮ ಸ್ಮಾರ್ಟ್ಫೋನ್ ನಲ್ಲಿ. ಇಂದೇ ಡೌನ್ಲೋಡ್ ಮಾಡಿ ಮೈ ಎಲ್ ಐ ಸಿ. ಎಲ್ ಐ ಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
6: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. ಎರಡೊಂದು

ಇದುವರೆಗೆ ಪ್ರಸಾರವಾದ ದೇವತಾ ಮನುಷ್ಯ ಚಿತ್ರದ ಗೀತೆಗೆ ಧ್ವನಿಯಾದ ಕಲಾವಿದರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿ ಆರ್ ಛಾಯಾ ಅವರು. ಇನ್ನು ಮುಂದೆ ಮಸಣದ ಹೂ ಚಿತ್ರದಿಂದಾದ ಗೀತೆಗಳು ಪ್ರಸಾರವಾಗಲಿವೆ.

ಆತ್ಮೀಯರೇ, ಇದುವರೆಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿಯ ವಿಜಯಪುರ FM. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ಮೂಡಿಬರಲಿವೆ.

0: Asian Para Games medals between 2018 and 2023. The Paralympic Committee of India, PCI, will formally see off the Indian contingent at a special ceremony today. Indian T20 captain Shreyas Iyer climbed to a career-best 7th spot in the latest ICC rankings for the shortest format, while ODI skipper Shubman Gill retained the top position in the ODI format. Shreyas climbed 18 places to a career-best 7th in the T20I batting rankings after his unbeaten 102 of 43 balls, making him India's third highest-ranked batter in the format. Shubman Gill retained the top spot after scoring an unbeaten 223 against the West Indies in the ODIs. And now for a look at today's newspapers, it's over to Sarabjit Kaur.
1: Thank you, Shagun. Modi marks 25 years in public office, says won't stop till 2047, asserts we will do it. 140 crore Indians will build Vikasit Bharat, pitches for rule-based, free and open global maritime order, leads the Asian Age. May the grace of Vignaharta bring welfare to all. PM Modi prays at Sri Vinayak Temple in capital upon completing 25 years in public office, writes the statesman. The Hindu headlines, RBI raises repo rate to 5.5% amid calibrated tightening. Senior IPS officers must complete annual courses in ChatGPT, generative AI, cyber security and integrative wellness, or they will receive lower appraisal scores, reads the top story in the Pioneer. And finally, math star Mahesh Kakre clinches Ramanujan Prize for fundamental work in algebraic number theory. And with that, it's back to you, Shagun.
0: Thank you, Sarabjit. And now before we end the bulletin, the headlines once again. Prime Minister Narendra Modi to inaugurate 10th India Mobile Congress at Yashobhumi in New Delhi this morning. 57 GST Council meeting to be held at Bharat Mandapam in New Delhi today. Veteran actor Nana Patekar passes away in Goa. India joins US and 13 other economies in signing joint ministerial statement to address global excess capacity and production in key manufacturing sectors. IMD forecasts heavy rain in Kerala, Tamil Nadu, Puducherry, Uttarakhand, West Bengal and Sikkim today. And in table tennis, Manush Shah and Diya Chitali create history, become first Indian mixed doubles pair to reach Grand Smash semi-final at China Smash in Beijing. And with that, we end the morning news. Have a nice day.
2: ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿಯ ವಿಜಯಪುರ ಎಫ್ಎಂ ಕೇಂದ್ರವನ್ನು. ಇದೀಗ ಸಮಯ ಬೆಳಗಿನ 8:30:27. ಚಜ್ಜಿ ರೊಟ್ಟಿ ಚೋಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ.
3: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ.
4: ಅಮ್ಮ, ನಮ್ಮ ಹುಡುಗಿಯರೆಲ್ಲ ಫ್ರೆಂಡ್ಸ್ ಎಲ್ಲ ಪಿಕ್ನಿಕ್ ಹೊಂಟೀವ ಇಲ್ಲೇ ಭೂತ್ನಾಳ್ ಕೆರೀಗ, ಕಳಸ ನನಗೂ.
5: ಅಯ್ಯೋ ಬ್ಯಾಡ ಬಂಗಾರ, ನೀನು ಈಗ ಹೋಗಬಾರ್ದೇವಾ, ಈಗೆಲ್ಲ ಹಂಗೆ ಮಳೆಯೋದು ಭಾಳದ. ನಿಮ್ಮಪ್ಪಗೆ ಬೇರೆ ನಾ ಹೇಳಿಲ್ಲ, ಬ್ಯಾಡವ್ವ ಹೆಣ್ಣು ಹುಡುಗಿ ಆಗ್ತಿ, ಕಳ್ಸಂಗಿಲ್ವಾ ನಾವು ಅಲ್ಲಿ.
6: ನೀ ಯಾವ ಕಾಲದಾಗ ಅದಿ ಹೋಗ, ನಿನ್ನ ಹೋಗೋ ಎಲ್ಲರೂ ಹೋಗ್ತಾರಲ್ಲ
5: ಬಿಡು ತಂಗಿ. ರಾಧು ಹಂಗ ಹೋಗ್ಬೇಡವ, ನಿಮ್ಮ ಅಪ್ಪ ನಾ ಒಂದಿನ ಕರ್ಕೊಂಡು ಹೋಗ್ತೇವತ್ ನಿನಗ, ಅವ್ರ ಆಫೀಸ್ ಊಟಿ ಇದ್ದಾಗ.
6: ನಾನು ಹಂಗೆ ಗೆಳತಿಯರ ಜೊತೆಗೆ ಹೋಗಕ್ಕಿ ನೋಡು.
5: ಹಂಗೆ ಹೋಗ್ಬೇಡವ, ಹೊತ್ತು ಹೊಂಟ್ರ ನಾಳೆ ಆಯ್ತಾರ ಸೂಟಿ, ನೀನ್ ನೋಡಾಕ್ ಬರ್ತೀನಂದಾರ. ಅದಕ್ಕೆ ಎಲ್ಲರ ಅವ್ರು ನೋಡಿದ್ರಂದ್ರ ಹುಡುಗಿನ ಎಲ್ಲಿ ಬೇಕಾದಲ್ಲಿ ಬಿಟ್ಟಾರಂತಾರೀ ವಾರಿ. ಹಂಗೆ ಬೇಡವಾ, ನಿಮ್ಗೆ ಗೆಳತಿಯರ್ಗೆ ಹೇಳು, ನಾನು ನಮ್ಮವ್ವ ಅಪ್ಪನ ಜೋಡಿನೇ ಹೋತೀನಿ, ನೀವು ಹೋಗ್ಬರ್ರಿ ಅಂತೇಳಿ ವಾರದ.
6: ಏನಂತಿ ನೋಡಕ್ಕ?
5: ಹ್ಞೂ,
6: ಯಾರಿಗೆ?
5: ಅಯ್ಯ ನಿನ್ನ ತಂಗಿ.
6: ಯಾವಾಗ ಹೇಳ್ತೀವಿ ನೀನೆ?
5: ಚಲೋ ನೌಕರಿ ಐತತ್, ಕೈ ತುಂಬಾ ಪಗಾರ ಐತತ್, ಹಾ ಮತ್ತ ಹೊಲ ಮುನಿ ಎಲ್ಲಾ ಅದಾವತ್ತಿವಾ.
6: ನಾ ಮದುವೆ ಅಲ್ಲಿ ನೋಡವಾ ಈಗ.
5: ಏ ಹಂಗ ಅನ್ಬೇಡ
6: ಇಲ್ವಾ,
5: ಏ ಹಂಗ ಅನ್ಬೇಡ, ಹಠ ಮಾಡ್ಬೇಡ
6: ಇಲ್ಬೆ. ನಾ ಮದುವೆ ಆಗಂಗಿಲ್ಲ ನೋಡಿ
5: ಇವ್ವಾ. ನಾನು ಹಂಗ
6: ಹೇಳ್ತಾರಲ್ಲ ಓದಾಗತ್ತಾರ, ನಾನು ಓದ್ಬೇಕ ಅನ್ಕೊಂಡಿನಿ. ನೀ ಏನ್ ಈಗ ಮದುವೆ ಮಾಡಿ ಕಳಿಸಿ ನನಗೆ? ವಜ್ಜಾಗಿನೇನ್ ನನಗ?
5: ಹಂಗಲ್ವಾ ಅದ್ರ, ಅದು ಹಂಗೆ ವಜ್ಜೆ ಆಗ್ತಾರೇನು ಎಂದರೆ ಹುಚ್ಚಿಕೊಡಿ, ಹಂಗೆಲ್ಲ ಮನಸ್ಸಿನಾಗ ಇಟ್ಕೋಬಾರ್ದು ನೋಡಿ. ಇಲ್ಲಿ ಎಷ್ಟು ಓದಿದ್ರು ಹೆಣ್ಮಕ್ಳು ಒಂದಿನ ಗಂಡು ಮನೆಗೆ ಹೋಗ್ಬೇಕವ್ವ, ಅದಕ್ಕೆ ಚಲೋ ಮನೆ ಬಂದೈತಿ ಮನ್ತನ.

0: ಹುಡುಕ್ಯಾಡ್ಕೋತ ಹೋದ್ರು ಸಿಗುದಿಲ್ಲ.
1: ಅದಕ್ಕೆ ಹಂಗಳ್ಬೇಡ
0: ಸಣ್ಣ ಮಾಡ್ಕೋಬೇಡ ಮನಸ್ಸ. ನಿಮ್ಮ ಅಪ್ಪ ನಾ ಕೂಡಿ ಹಿರಿಯರು ಕೂಡಿ ನಿಮ್ಮ ಆಯಿ ಬಂದಿದ್ಲಲ್ಲ ಮೊನ್ನೆ, ನಿಮ್ಮ ಮುತ್ತೆ ಅವ್ರಿಗೆಲ್ಲ ಹೇಳೇವಿ, ಕಿವಿ ಮ್ಯಾಗ ಮಾತಿಟ್ಟೇವಿ, ಮಾಡ್ಬೇಕತ್ ಮಾಡೇವಿ, ಅದಕ್ಕೆ ಮದ್ವಿ. ನೋಡು ತಾಯಿ ತಂದಿ ಕೆಟ್ಟ ಉದ್ದೇಶ ಇರುದಿಲ್ಲ ರಾಧಾ, ತಿಳ್ಕೊಯ್ಯವ. ನಿಮ್ ಗೆಳತಾರೇನು, ಅವರು ಒಂದಿನ ಗಂಡ ಮನಿಗೆ ಹೋಗೋರೆ
1: ಹೋಗೋರಿ ಖರೆ, ಆದ್ರೆ ನನಗೀಗ ಬ್ಯಾಡ ಮದ್ವಿ, ನಾನು ಓದ್ಬೇಕ.
0: ತಂಗಿ ಈಗ 18 ದಾಟಾಕ್ ಬಂದು ತಂಗಿ, ಇನ್ ಎಂದ ಮಾಡ್ಕೊಳ್ದೇವ ನೋಡುವ. ನಂದು ನಿನ್ಕ ಸಣ್ಣಕ್ಕಿದ್ದಾಗ ಮದ್ವಿ ಆಗೈತಿ ನಂದು.
1: ನಿನ್ ಕಾಲ ಬೇರೆ ಅಮ್ಮ.
0: ಆಯ್ತವಾ, ನಂದ್ 12 ವರ್ಷಿಂಗ್ ಮದ್ವಿ ಆಗೈತಿ, ಆದ್ರೆ ನಿನಗ್ ಮತ್ ನನಕ ಹೆಚ್ಚಾದ್ವಲ್ಲ ವಯಸ್ಸ. ಅದ್ರ ಸಲಂದ ನೋಡು
1: ಡಿಗ್ರಿ ಓದ ತನಕ ಬಿಡಲ್ಲ.
0: ನೋಡ್ ಹೋಗಾನ ಅವ್ರಿಗೆ ಹೇಳುನ, ನನ್ ಮಗಳು ಇನ್ನೊಂದಿಟ್ಟು ಓದ್ತಾಡ್ರಿ ಅಂತ ಹೇಳ್ತೀನತ್ತ. ಅದಕ್ಕ ತಾಯಿ ನೋಡುವ, ಯಾವತ್ತು ನೀ ತಾಯಿ ಮಾತು ಕೇಳಿದ್ರ ಕೆಟ್ಟಾಗುದಿಲ್ಲ ತಂಗಿ. ಮತ್ತ ತಾಯಿ ಯಾವಾಗ ನಿನ್ನ ಹತ್ರನೇ ಇರ್ತಾಳ, ಗಂಡು
1: ಹತ್ರನೇ ಇರ್ತಾಳಂತಿ, ಮದ್ವೆ ಮಾಡ್ತೀನಂತಿ, ಕಳಿಸ್ತೀನಂತಿ. ಎಲ್ಲ ಹತ್ರ ಇಟ್ಕೋತೀನಿ
0: ಇಲ್ಲವಾ, ಅವಾಗ ಅವಾಗ ಬಂದು ಹೋಗ್ತಿರ್ತೀನಿ. ನೋಡು ನಾ ಹೇಳ್ತೀನಿ ಕೇಳು. ತಾಯಿ ಕಳ್ಳಿ ಹೆಂಗಿರ್ತಂದ್ರ, ತಾಯಿ ಕೊಟ್ಟ ಮಾತ ಎಂದು ತಪ್ಪಂಗಿಲ್ಲ. ತಾಯಿ ತುತ್ತಾಗ್ಲಿ, ತಾಯಿ ಮುತ್ತಾಗ್ಲಿ, ತಾಯಿ ತೂಗಿದ ತೊಟ್ಲಾಗ್ಲಿ, ಇವೆಲ್ಲ ನಿನಗ ನೆನಪು ಬರ್ತಾವ. ನಿನಗ ಹಿಂದಾಡ ನೀ ಗಂಡು ಮನಿಗೆ ಹೋಗಾನ, ಅವಾಗ ನೀ ನನಗೊಂದು ಫೋನ್ ಹೊಡಿದಿ ಅಂದ್ರೆ ನಾ ಬಂದ್ ಬಿಡ್ತೀನಿ.
1: ಬೇಡವಾ, ನನಗೆ ಮದುವೆ ಬ್ಯಾಡ ನೋಡು. ಅಷ್ಟ
0: ಹಂಗ್ಯಾಕತಿಯ ತಂಗಿ, ನೋಡಿಲಿ ನಿನಗ ನಾನು ಕಣ್ಣಾಗ ಕಣ್ಣಿಟ್ಟು ಬೆಳೆಸೀನಿ. ನಿನಗರೆ ನನ್ನ ಗಂಡು ಮನಿ ಕಳಿಸ್ಬೇಕಂತ ಆಸೆ ಐತೇನೋ, ಎಂದಿಲ್ಲ ಒಂದಿನ ಹೆಣ್ಮಕ್ಳು ಹೋಗ್ಬೇಕು. ಈಗ ನಾ ಬಂದಿಲ್ಲ, ನಮ್ಮವ್ವ ಅಪ್ಪನ ಬಿಟ್ಟು ನಿಮ್ಮ ಅಪ್ಪನ ಕಟ್ಕೊಂಡು ಬಂದಿಲ್ಲ ನಾನು.
1: ನನಗೆ ಏನು ಮಾಡಕ್ ಬರಂಗಿಲ್ಲ, ಮಟ್ಟಕ್ ಬರಂಗಿಲ್ಲ. ನಾನು ಅವ್ರ ಮನಿ ಯಾರ ಮನಿನೋ ಏನು ಯಾರು ಎಂತು ಕಳ್ಳಿಲ್ಲ ಬಳ್ಳಿಲ್ಲ, ನಾ ಎಲ್ಲ ಹೆಂಗ್ ಹೋಗಿರ್ಲಿ ಹೇಳ್ಬೇಕು.
0: ನಾ ಎಲ್ಲ ಹೇಳ್ತೀನತ್ತರ, ಅದು ನೀ ಏನು ಮನ್ಸ ಬೇಸರ ಮಾಡ್ಕೋಬೇಡ. ನೋಡಿಲಿ ತಾಯಿ ತಾಯಿ ನಗುವ ನೋಡ್ತಿಲ್ಲ ನೀನು. ನೀ ಚಂದಂಗೆ ಗಂಡು ಮನ್ಯಾಗ ಸುಖ ಸಂತೋಷದಿಂದ ಸಂಸಾರ ಮಾಡ್ಕೊಂಡು ತಿಂದೆ ಅಂದ್ರೆ ನನ್ನ ಮಾರ್ಯಾಗ ನಗು ಬರ್ತೈತಿ. ಹಾಂ, ಹಂಗೆ ತಾಯಿ ನಕ್ಕಳಂದ್ರೆ ನೀನು ಸಂತೋಷ ಇದ್ರೆ ನನಗೆ ನಗು ಬರ್ತೈತಿ. ನಿನ್ನ ಕೆಟ್ಟ ಮನೆಗಿಲ್ಲ ನಾನು ದೂಗ್ಲಾಕತ್ತಿಲ್ಲ, ತಿಳ್ಕೊನಿ ಇದೊಂದು ಮಾತು. ಮತ್ತು ತಾಯಿ ಪ್ರೀತಿ ಹೆಂಗಿರ್ತದೆ ಅನ್ನೋದು ನಿನಗೇನು ಗೊತ್ತೈತಿವ? ನಿನಗೇನಾಗೈತಿ, ನಾ ಸಣ್ಣಕ್ಕಿದ್ದೀನಿ ನುಗ್ಸಾಕತ್ತಿನ ತಿಳ್ಕೊಬೇಡಿಯವ್ವ. ನೀನು ತಾಯಿ ಪ್ರೀತಿ ನಿಷ್ಕಲ್ಮಶವಾಗಿರ್ತೈತಿ,
1: ಅದು ಗೊತ್ತೈತಿ ಬಿಡಬೇಯವ್ವ. ಏನು ಹೇಳ್ತಿ
0: ನೋಡುವ,
1: ಮದುವೆ ಮಾಡಿ ಕಳಿಸ್ತೀನಿ ಅಂತ ಹೇಳ್ತೀನಿ ನೋಡು.
0: ಇಲ್ಲವ, ಹಂಗೆ ಮಾಡಬೇಡ. ಈಗ ನಿಮ್ಮ ಅಪ್ಪ ಬರೋ ಹೊತ್ತಾಯ್ತು, ಈಗ ದೊಡ್ಡವ್ರು ಏನು ಹೇಳ್ತಾರೆ ಅದನ್ನು ಕೇಳು. ತಾಯಿ ಮಾತಿಗೆ ಬೆಲೆ ಕೊಟ್ಟು ನಿನ್ ಚಲೋ ಆತೈತಿ, ನೀ ಎಲ್ಲರೂ ನಿಂದೆ ಹಠ ಮಾಡ್ದಿ ನೋಡುವ. ನಾ ಇತ್ತ ಹೇಳಿ, ನಿಮ್ಮ ಅಪ್ಪ ಬರು ಹೊತ್ತಾಯ್ತಿವ ಬರ್ತಾರವ್ರು ನೋಡು. ಗಾಡಿ ಸಾಪ್ಳು ಬತ್ತು ಏನ್ರಿ ಬಂದ್ರೇನ?
2: ಅಯ್ಯ
0: ರಾಧಾ ನೋಡ್ರಿ, ಒಟ್ಟ ಹುಡುಗಿ ಒಲನಾಕತೈತಿ, ಇಟೋತನ ಹೇಳಿ ಹೇಳಿ ಹ್ಞೂ ಅನ್ಸುದು ಅನ್ಶಿನಿಕ್ರೆ, ಇನ್ನ ಅರ್ಧ ಮರ್ಧ ಅಂದಾಳ. ನೀವಿಟ್ಟು ಹೇಳ್ರಿ ಒಂದಿಟ್ಟು ಬುದ್ಧಿ.
1: ಅಪ್ಪ ನೀನ ನೀನ್ ಬಾ ಚಲೋ ಹೊತ್ತಿಗೆ ಬಂದಿ ನೋಡು, ಬಾ ನೋಡವ್ವ ಏನ್ ಹೇಳಕತ್ತಾಳ ಕೇಳಲ್ಲಿ.
2: ಅಯ್ಯೋ ಯಾಕೆ ಇಟ್ಟ ಕಣ್ ಕೆಂಪ್ ಮಾಡ್ಕೊಂಡಿ, ನಿಮ್ಮವ್ ಹೇಳಿದ್ರೆ ಏನ್
1: ಬರೀ ನನ್ನ ಅಳಸದ್ರಾಗೆ ಇರ್ತಾಳ ನೋಡಿಕಿ.
0: ಅಯ್ಯ ತಂಗಿ ನೀವ ಹೇಳ್ರಪ್ಪ, ನಾರು ಚಾ ಮಾಡ್ಕೊಂಡ್ ಬರ್ತೀನಿ.
2: ಹೋಗೋಗಿ ನೀ ಚಾ ಮಾಡ್ಕೊಂಡ್ ಬಾ, ನಾ ತಿಳಿಸಿ ಹೇಳ್ತೀನಿ. ಬಾ ಮಗಳ ಬಾ, ಈ ಕಡೆ ಈ ಕಡೆ ಬಂದು ಕುಂದ್ರಿ, ಇಲ್ಲಿ ಕುಂದ್ರಿ. ಏನಾಯ್ತು, ಇಟ್ಟ ಕಣ್ ಕೆಂಪ್ ಮಾಡ್ಕೊಂಡು ಏನಾಯ್ತು ಅಂತ? ಅದು
1: ನನಗೆ ಮದ್ವೆ ಮಾಡಿ ಕಳಿಸ್ತಾಳಂತ ನೋಡು.
2: ವಯಸ್ಸಾದ್ಮೇಲೆ ಹೋಗ್ಲೇಬೇಕಲ್ವ, ನಿಮ್ಮ ಆಯಿನೂ ಆಗಿ ಬಂದಾಳ, ನಿಮ್ಮ ಆಯಿ ಆದ್ಮೇಲೆ ನಿಮ್ಮ ಅವ್ವ, ಹೆಂಗೆ ಇದು ಏನಪ್ಪ ತಲೆ ತಲೆ ಅಂತಾರ, ಹಿಂಗೆ ಇರ್ತದವ. ಇದನ್ನ ನೀ ಹೆಂಗೆ ಇದು ಮಾಡ್ಕೋಬಾರ್ದು, ಮನಸ್ಸಿಗೆ ಹಚ್ಕೋಬಾರ್ದು. ಏನೋ ಒಂದು ನಿಮ್ಮ ಅವ್ ಹೇಳ, ಅದನ್ನೊಂದು ಸ್ವಲ್ಪ ತಿಳ್ಕೊ. ನಿಂಗೆ ತಲೆ ತಲೆ ಅಂತಾರೆ ಹಿಂಗೆ ಹೋಗೋದಿರ್ತೈತಿ. ಏನ ಚಲೋ ಮನ್ತನ ಐತಿ ಅಂದ್ಮೇಲೆ ಮಾಡ್ಕೊಂಡ್ರೆ ಮುಂದ್ ನಿಂದು ಚಲೋ ಆಗ್ತದಲ್ಲ.
1: ಅಲ್ಲಪ್ಪ ನನಗೆ ಡಿಗ್ರಿ ಯಾರೋ ಮುಗಿಸ್ರೆ ಮುಗ್ಸಕರ ಬಿಟ್ರಲ್ಲ.
2: ಏನ್ ನೋಡವ, ಈಗ ಮೊದಲ ನಿಶ್ಚಯ ಮಾಡ್ಕೊ, ಆಮೇಲೆ ಕಲಿ. ಕಲ್ತು ನಿಂದು ಮುಗಿದ್ಮೇಲೆ ನಿಮ್ಮ ಲಗ್ನ ಮಾಡೋಣ ಆಯ್ತಲ್ಲ.
1: ನೋಡ ಡಿಗ್ರಿ ಅಂತೂ ಮುಗ್ಸಾಕಿ ನೋಡು.
2: ಇಲ್ಲ ಇಲ್ಲ, ಕಲ್ಯಾಕಂತೂ ನಿನಗೇನು ತೊಂದರೆ ಮಾಡಂಗಿಲ್ಲ ನಾವು. ಏನ ಮಣ್ತನ ಚಲೋ ಬಂದೈತಿ, ಹೊಳೆ ಮಳಿ ಬರಂಗಿಲ್ಲ ಮಣ್ತನ. ಏ ತಡೆ, ನೀ ಚಾ ತೊಂಬಾ ಒಳಗೆ ಹೋಗು. ಈಗ ಮಣ್ತನ ಚಲೋ ಬಂದೈತಿ, ಏನ ಹೊಳೆ ಮಳಿ ಮಣ್ತನಗಳು ಬರಂಗಿಲ್ಲ. ಈ ಮಣ್ತನಕ್ಕೆ ನೀ ಹೂ ಅನ್ನು, ಅವ್ರಿಗೆ ನಾವು ತಿಳಿಸಿ ಹೇಳ್ತೇವೆ ನಮ್ಮ ಮಗ ಏನ ಕಲ್ಯಾಕದಾಳ ಕಲಿಸ್ರಿ ಅಂತ ನಾವು ಕೇಳ್ತೇವೆ. ಕಲಿದ್ ಮುಗಿದ್ಮೇಲೆ ಮದುವೆ ಮಾಡ್ತೇವೆ ನಾವು ಹೇಳ್ತೈತಿಲ್ಲ.
0: ತಗೋರಿ ಚಾರಿ ಆಯ್ತಿಲ್ವಾ, ನಿಮ್ಮಪ್ಪ ಹೇಳ್ದ ಇಲ್ಲ ಎಲ್ಲ ಅವ್ರಿಗೆ ಕುಂದ್ರಿಸಿ ತಿಳಿಸಿ ಮಾಡಿ ಹೇಳ್ತೀವಿ ನಮ್ಮ ಹುಡುಗಿನ ಇಟ್ಟು ಓದ್ತೈತಿ, ಇನ್ನ 2 ವರ್ಷ ಬಿಡ್ರಿ ಅಂತ ಹೇಳಿ. ನಿನ್ ಮನ್ಸಿನ ತಕ್ಕನೆ ಆಗ್ಲಿ ವಾರ ಅದು
2: ಏನಂತೀರಿ? ಮತ್ತೆ ಹೊಳೆ ಮಳೆ ಮಂತನ್ ಬರಂಗಿಲ್ಲವ
0: ನೋಡು, ಮಂತನ್ ಬರಂಗಿಲ್ಲ ಅನ್ನ ಬೇಡ್ರಿ. ನನ್ನ ಮಗಳಿಗೆ ಏನ್ ಕಡಿಮೆ ಆಗೈತಿ, ಮಂತನ ಇಂತಾವ್ ಬರ್ತಾವೋ, ಇನ್ನ ಇದಕ್ಕೆ ಚಲೋನು ಬರ್ಬೋದು, ಎಂತಾವ್ ಬರ್ತಾವ ಹೇಳಕ್ ಬರುದಿಲ್ಲ. ಮಂತನ ಬಂದೈತಿ ಕಾಲಿಲಿ ಒದಿಬಾರ್ದು ಅಂತ ಹೇಳಿ ಹ್ಞೂ ಅನ್ನಕತ್ತೇವ್ ಇಲ್ರಿ.
2: ಹೌದೌದೌದು, ಹಂಗ ಮಾಡಕತ್ತೇವ.
0: ಅದಕ್ಕೆ ನೀವು ಹೋಗಿ ಗಣ್ಯವ್ರು ಭೇಟಿಯಾಗ್ರಿ, ನಮ್ಮ ಮಗಳು ಇನ್ನೊಂದಿಟ್ಟು ಕಲಿತಾಳ, ಹ್ಞೂ ಅಂದ್ರೆ ನಾವು ಮುಂದುವರಿಸ್ತೇವೆ ಮಾತು. ಆದ್ರೆ ಅದು ಈಗ ಸಮಾಧಾನ ಆಯ್ತಾ ಇವ?
1: ಏನ್ ಮಾಡ್ತೀರಿ ಮಾಡ್ರವ, ತಂದೆ ತಾಯಿ ಮಾತು ಮೀರಂಗಿಲ್ಲ.
0: ಇದಕ್ಕೆ
1: ಡಿಗ್ರಿ ಮಾತ್ರ ಮುಗ್ಸಕ್ಕೆ
0: ಆಯ್ತಿವ, ಎಂತದ್ ಓದ್ತೀವಿ ಓದಾಕತ್ತ ಇದ.

0: ಕತ್ತಾರವ್ವ ತಾಯಿ ಮಾತ ತಂದೆ ಮಾತ ಕೇಳು ಮಕ್ಕಳು ಅಂತ ಹೇಳಿ ಇದು ಕತ್ತಾರ ಯಾಕ್ರಿ?
1: ಹಾ, ಹಿರಿಯರ ಮಾತು ಕೇಳ್ಬೇಕವ್ವ, ಹಿರಿಯರ ಮಾತು ಕೇಳಿದ್ರನ ಮುಂದೆ ಸಾಕ್ತೈತಿ ಜೀವನ.
2: ಆಯ್ತು,
1: ಹೋಗಿ ಮುಖ ತಕೊಂಬ, ಚಾ ಕುಡಿಯಕತ್ತಿ, ಹೋಗಿ ಹೋಗಿ ಮುಖ ತಕೊಂಬ.
0: ಹೋಗಿ ನನ್ನ ಬಂಗಾರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶೇಷಲ್ ಚಿಂತಾಮಣಿ, ಭಾರತಿ ಸುಣಗಾರ್ ಹಾಗೂ ಸಂತೋಷಿ ಶಶಿಧರ್ ಕುಸೂರ್.

ಪ್ರಿಯ ಕೇಳುಗರೇ ನಮಸ್ಕಾರ. ಇಂದಿನ ನೀತಿ ಕಥೆಗೆ ಸ್ವಾಗತ. ಒಮ್ಮೆ ಒಂದು ಕತ್ತೆ ಒಂದು ಹಾಳು ಬಾವಿಯಲ್ಲಿ ಬಿದ್ದಿತು. ಅದರ ಮಾಲೀಕ ಯೋಚಿಸಿದ, ಇದಂತೂ ಮುದಿಯಾಯ್ತು, ಇದರಿಂದ ಏನು ಲಾಭ? ಈ ಬಾವಿಯನ್ನ ಮುಚ್ಚಿ ಬಿಡೋಣ, ಇದರಿಂದ ಕತ್ತೆಯನ್ನ ಹೂತಂತೆಯೂ ಆಗುತ್ತದೆ ಮತ್ತು ಬಾವಿಯನ್ನ ಸಮ ಮಾಡಿದಂತೆಯೂ ಆಗುತ್ತದೆ ಅಂತ ಯೋಚನೆ ಮಾಡಿದ. ಆ ಬಾವಿಗೆ ಮಣ್ಣು ಹಾಕ್ತಾ ಹೋದ. ಬಾವಿಯಲ್ಲಿದ್ದ ಕತ್ತೆಯು ಈ ರೀತಿಯಾಗಿ ಯೋಚನೆ ಮಾಡಿತು, ನನ್ನ ಯಜಮಾನ ಎಷ್ಟು ಒಳ್ಳೆಯವನು, ನಾನು ಮೇಲೆ ಬರಲು ಬಾವಿಗೆ ಮಣ್ಣು ಹಾಕುತ್ತಿದ್ದಾನೆ. ಆ ಕತ್ತೆ ತನ್ನ ಮೈಯ ಮೇಲೆ ಮಣ್ಣು ಬೀಳುತ್ತಾ ಹೋದಂತೆ ತನ್ನ ಮೈಯ ಮೇಲಿನ ಮಣ್ಣನ್ನ ಕೊಡವಿಕೊಳ್ಳುತ್ತಾ ಹೋಯಿತು. ಮಣ್ಣನ್ನು ಕೊಡವಿಕೊಳ್ಳುತ್ತಾ ಮಣ್ಣಿನ ಮೇಲೆ ಹತ್ತಿ ನಿಲ್ಲುತ್ತಾ ಹೋಯಿತು. ಹೀಗೆ ಮಾಡುತ್ತಾ ಮಾಡುತ್ತಾ ಅದು ನಿಧಾನವಾಗಿ ಬಾವಿಯಿಂದ ಮೇಲೆ ಬಂದು ಬಿಟ್ಟಿತು. ಶ್ರೋತೃಗಳೇ, ಈ ಕಥೆಯ ನೀತಿ ತಿಳಿತಲ್ಲ, ಬೇರೆಯವರು ಕೆಟ್ಟದಾಗಿ ಯೋಚನೆ ಮಾಡಿದ್ರು ಕೂಡ ನಾವು ಒಳ್ಳೆಯ ವಿಚಾರ ಮಾಡುವುದರಿಂದ ನಮಗೆ ಒಳ್ಳೆಯದೇ ಆಗುತ್ತದೆ. ಕೇಳುಗರೆ, ನೀತಿ ಕಥೆಯನ್ನ ಕೇಳಿದ್ರಲ್ಲ, ನಮಸ್ಕಾರ.

0: ನೀತಿಕತೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೇರೋರ್.
1: ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಇದುವರೆಗೆ ಚಜ್ಜಿರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರವನ್ನ ಕೇಳಿದಿರಿ. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿಯ ವಿಜಯಪುರ FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಭಕ್ತಿಗೀತೆ ಶೇಷಗಿರಿ ದಾಸರ ಗಾಯನದಲ್ಲಿ.

0: ಆಕಾಶವಾಣಿ
1: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.
2: ವಿಶೇಷ

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಆತ್ಮೀಯರೇ ಗಮನಿಸಿ, ಇದೊಂದು ಪ್ರಕಟಣೆ. ಕರ್ನಾಟಕ ಉದ್ಯಮಶೀಲತಾಭಿವೃದ್ಧಿ ಕೇಂದ್ರ ಸಿಡಾಕ್ ಮತ್ತು ಜಿಲ್ಲಾ ಕೈಗಾರಿಕಾ ಕೇಂದ್ರ ಬಾಗಲಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಉದ್ಯೋಗ ಸ್ಥಾಪಿಸಲಿಚ್ಛಿಸುವ ಭಾವಿ ಉದ್ಯಮದಾರರಿಗೆ ಮಹಲಿಂಗಪುರದಲ್ಲಿ 10 ದಿನಗಳ ಉದ್ಯಮಶೀಲತಾಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು. ತರಬೇತಿಯಲ್ಲಿ ಉದ್ಯಮಶೀಲತೆ, ಉದ್ಯಮ ಸ್ಥಾಪಿಸುವ ವಿಧಾನ, ಮಾರುಕಟ್ಟೆ ಸಮೀಕ್ಷೆ, ಮಾರಾಟದ ವಿಧಾನ, ಬ್ಯಾಂಕ್ ಮತ್ತು ಕೈಗಾರಿಕೆ ಇಲಾಖೆಯಿಂದ ಸಿಗತಕ್ಕ ಸಹಾಯ ಸೌಲಭ್ಯ, ಲೆಕ್ಕಶಾಸ್ತ್ರ, ತೆರಿಗೆ ಬಗ್ಗೆ ಮಾಹಿತಿ, ಡಿಜಿಟಲ್ ಮಾರ್ಕೆಟಿಂಗ್ ಅಂಡ್ ಇಕಾಮರ್ಸ್, ICT ಸ್ಕಿಲ್ಸ್ ಹಾಗೂ ಸಣ್ಣ ಉದ್ಯಮಗಳಲ್ಲಿ ಅಳವಡಿಸಿಕೊಳ್ಳಬಹುದಾದ AI ಟೂಲ್ಸ್ ಮತ್ತು ಯಶಸ್ವಿ ಉದ್ಯಮದಾರರೊಂದಿಗೆ ಚರ್ಚೆಯನ್ನು ಏರ್ಪಡಿಸಲಾಗುವುದು. ಉದ್ಯಮ ಸ್ಥಾಪಿಸಲಿಚ್ಛಿಸುವ 20-45 ವಯಸ್ಸಿನ ವಯೋಮಾನದವರು, ಕನಿಷ್ಠ SSLC ಪಾಸಾದ ಸ್ತ್ರೀ ಪುರುಷರು ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆಗಳು 9901914945 ಅಥವಾ 8762483478. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 9/10/2026. ಪ್ರಕಟಣೆ ಕೇಳಿದಿರಿ. ವಿಶೇಷ ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಹಿಂದಿ ಚಿತ್ರಗೀತೆ ಕ್ರಾಂತಿವೀರ್ ಪ್ರಸಾರವಾಗುವುದು.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

0: ಇದು ಅವರಿಗೆ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಆಕಾಶವಾಣಿಯ ವಿಜಯಪುರ FM. ಆತ್ಮೀಯರೇ, ಇನ್ನು ಮುಂದೆ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪೂರೈಸಿದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ.

ಆಕಾಶವಾಣಿ ವಿಜಯಪುರ ಕೇಂದ್ರ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇನ್ನು ಮುಂದೆ. ಆರಂಭದಲ್ಲಿ ಕೇಳೋಣ ವಿಜಯನಗರದ ವೀರಪುತ್ರ ಚಿತ್ರದ ಹಾಡೊಂದನ್ನು.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆಲಿಸೋಣ ವೀರಪರಂಪರೆ ಚಿತ್ರದ ಹಾಡೊಂದನ್ನು. ಶಂಕರ್ ಮಹಾದೇವನ್ರವರ ಗಾಯನದಲ್ಲಿ ಕೇಳೋಣ. ಸಂಗೀತ ಹಾಗೂ ಗೀತರಚನೆ ಎಸ್ ನಾರಾಯಣ್ ಅವರದ್ದು.

0: ಆಕಾಶವಾಣಿ
1: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.
2: ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಯುದ್ಧಕಾಂಡ ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಗಳಲ್ಲಿ.

ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಇದುವರೆಗೆ ಆಲಿಸಿದಿರಿ. ಕಾರ್ಯಕ್ರಮ ಪ್ರಸಾರಗೊಂಡದ್ದು ಆಕಾಶವಾಣಿಯ ವಿಜಯಪುರ FM ಕೇಂದ್ರದಿಂದ. ಸಮಯ ಬೆಳಗಿನ 10 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

0: ಯಾವ ಭಾಷೆಯೂ ಮೇಲಲ್ಲ, ಯಾವ ಭಾಷೆಯೂ ಕೀಳಲ್ಲ.
1: ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ, ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ.

0: ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ.
1: ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು.
0: ದೇಹದಾನ ಜೀವದಾನಕ್ಕೆ ಸಮಾನ.
2: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
3: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
2: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
3: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
2: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಸಮಯ ಆಗಿದೆ 10:05. ನೀವು ಕೇಳ್ತಾ ಇರೋದು ಗಾನಗಂಗೆ ಕಾರ್ಯಕ್ರಮ. ಇನ್ನು ವಿಶ್ವ ದೃಷ್ಟಿ ದಿನದ ಕುರಿತಾಗಿ ಮಾತನಾಡ್ತಾ ಚಂದದ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಮಕ್ಕಳಲ್ಲಿ ದೃಷ್ಟಿ ಸಮಸ್ಯೆಗಳನ್ನು ಆರಂಭದಲ್ಲೇ ಗುರುತಿಸೋದು ಕೂಡ ಬಹಳ ಮುಖ್ಯವಾಗುತ್ತೆ. ಶಾಲೆಯಲ್ಲಿ ಬೋರ್ಡ್ ಸ್ಪಷ್ಟವಾಗಿ ಕಾಣದೇ ಇರೋದು, ಪುಸ್ತಕವನ್ನು ತುಂಬ ಹತ್ತಿರ ಹಿಡಿದು ಓದೋದು ಅಥವಾ ಪದೇ ಪದೇ ಕಣ್ಣು ಮಿಟುಕಿಸುವಂತಹ ಲಕ್ಷಣಗಳು ಕಂಡುಬಂದರೆ ಪೋಷಕರು ಗಮನವನ್ನು ಹರಿಸಬೇಕಾಗತ್ತೆ. ಕಣ್ಣುಗಳ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ದೃಷ್ಟಿ ಚೆನ್ನಾಗಿದ್ದರೆ ಜೀವನದ ಪ್ರತಿಯೊಂದು ಬಣ್ಣವೂ ಕೂಡ ಬಹಳ ಸುಂದರವಾಗಿ ಕಾಣುತ್ತೆ. ನಮ್ಮ ಕಣ್ಣುಗಳನ್ನು ಕಾಪಾಡೋಣ, ದೃಷ್ಟಿಯ ಮಹತ್ವದ ಬಗ್ಗೆ ಅರಿವನ್ನು ಪ್ರತಿಯೊಬ್ಬರಿಗೂ ಸಹ ಮೂಡಿಸೋಣ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರು ಸಂಗೀತ ಸಂಯೋಜನೆ ಮಾಡಿರುವಂತಹ ಮೊದಲ ಸಲ ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್.

ಕೆಳಗರೆ, ದೃಷ್ಟಿ ಎಂದರೆ ಕೇವಲ ಕಣ್ಣಿನಿಂದ ನೋಡುವ ಸಾಮರ್ಥ್ಯ ಅಲ್ಲ. ನಮ್ಮ ಸುತ್ತಲಿನ ಪರಿಸರವನ್ನು ಅರ್ಥ ಮಾಡಿಕೊಳ್ಳಲು, ಚಲನವಲನಗಳನ್ನು ಗುರುತಿಸಲು ಮತ್ತು ಸ್ವತಂತ್ರವಾಗಿ ಬದುಕಲು ದೃಷ್ಟಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ದೃಷ್ಟಿ ಸಮಸ್ಯೆಗಳಿಗೆ ಹಲವು ಕಾರಣಗಳಿರಬಹುದು. ಆದರೆ ವಯಸ್ಸಿಗೆ ಸಂಬಂಧಿಸಿದ ಕಣ್ಣಿನ ಬದಲಾವಣೆಗಳು ಕಣ್ಣಿನ ಕೆಲವು ಕಾಯಿಲೆಗಳು, ಗಾಯಗಳು ಹಾಗೂ ಕೆಲವು ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳು ದೃಷ್ಟಿಯ ಮೇಲೆ ಪರಿಣಾಮವನ್ನು ಬೀರಬಹುದು. ಆದ್ದರಿಂದ ಕಣ್ಣಿನಲ್ಲಿ ಯಾವುದೇ ಅಸಹಜ ಬದಲಾವಣೆ ಕಂಡುಬಂದರೆ ನಿರ್ಲಕ್ಷ್ಯ ಮಾಡದೆ ತಜ್ಞರ ಸಲಹೆಯನ್ನು ಪಡೆಯುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಜಯತೀರ್ಥ ಅವರ ಸಾಹಿತ್ಯಕ್ಕೆ ದೇವ ಅವರು ಸಂಗೀತ ನೀಡಿರುವಂತಹ ಒಲವೇ ಮಂದಾರ ಚಿತ್ರದ ಗೀತೆ ಹಾಡಿದ್ದಾರೆ ಎಲ್ ಎನ್ ಶಾಸ್ತ್ರಿ ಹಾಗೂ ಶ್ರೇಯಾ ಘೋಷಾಲ್.

0: ನಿಮ್ ಕಣ್ಣು ಸುಳ್ಳು ಹೇಳ್ತಾ ಇದ್ದೀರಿ.
1: ಇದುವರೆಗೂ ರಾಜೇಶ್ ಕೃಷ್ಣನ್ ಹಾಡಿದಂತಹ ಮುರಳಿ ಮೀಟ್ಸ್ ಮೀರಾ ಚಿತ್ರದ ಗೀತೆಯನ್ನು ಆಲಿಸಿದ್ರೆ ಗೌಸ್ಪೀರ್ ಅವರ ಸಾಹಿತ್ಯಕ್ಕೆ ಅಭಿಮಾನ್ ರಾಯ್ ಅವರ ಸಂಗೀತವಿತ್ತು.

ಕೇಳುಗ್ರೆ, ಕಣ್ಣಿನ ಪರೀಕ್ಷೆ ದೃಷ್ಟಿ ಸಮಸ್ಯೆಗಳನ್ನು ಮಾತ್ರ ಗುರುತಿಸೋದಲ್ಲ. ಕೆಲವು ಸಂದರ್ಭಗಳಲ್ಲಿ ಕಣ್ಣಿನ ಮೂಲಕ ಇತರ ಆರೋಗ್ಯ ಸಮಸ್ಯೆಗಳ ಸುಳಿವುಗಳನ್ನು ಸಹ ವೈದ್ಯರು ಗಮನಿಸಬಹುದು. ವಿಶೇಷವಾಗಿ ವಯಸ್ಸಾದವರು ನಿಯಮಿತವಾಗಿ ಕಣ್ಣಿನ ತಪಾಸಣೆ ಮಾಡಿಸಿಕೊಳ್ಳೋದು ಉಪಯುಕ್ತವಾಗಿರುತ್ತೆ. ಇನ್ನು ದೃಷ್ಟಿ ಕಳೆದುಕೊಳ್ಳುವ ಅಪಾಯವನ್ನು ಕಡಿಮೆ ಮಾಡಲು ಕಣ್ಣಿನ ಸುರಕ್ಷತೆಯೂ ಮುಖ್ಯ. ಕೆಲಸದ ಸ್ಥಳದಲ್ಲಿ ಅಥವಾ ಕ್ರೀಡಾ ಚಟುವಟಿಕೆಗಳಲ್ಲಿ ಕಣ್ಣಿಗೆ ಗಾಯವಾಗುವ ಸಾಧ್ಯತೆ ಇದ್ದರೆ ಸೂಕ್ತ ರಕ್ಷಣಾ ಸಾಧನಗಳನ್ನು ಬಳಸಬೇಕಾಗುತ್ತೆ. ರಾಸಾಯನಿಕ ವಸ್ತುಗಳು ಕಣ್ಣಿಗೆ ತಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹಾಗಾಗಿ ಕಣ್ಣನ್ನು ನೋಡಿಕೊಳ್ಳುವ ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ಕ್ಷಣವೂ ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಹಾಗಾಗಿ ಕಣ್ಣಿನ ದೃಷ್ಟಿಯನ್ನು ಕಾಪಾಡಿಕೊಳ್ಳುವ ಒಂದು ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗತ್ತೆ. ಅನುರಾಧ ಭಟ್ ಹಾಗೂ ಸಂತೋಷ್ ಹಾಡಿರುವಂತಹ ಪಾಗಲ್ ಚಿತ್ರದ ಗೀತೆಯನ್ನು ಇದೀಗ ಕೇಳಿ. ಗೌಸ್ಪೀರ್ ಅವರ ಗೀತ ರಚನೆಗೆ ವಿ ಮನೋಹರ್ ಅವರ ಸಂಗೀತವಿದೆ.

ಕೇಳಿದರೆ ವಿಶ್ವ ದೃಷ್ಟಿ ದಿನದ ಕುರಿತಾಗಿ ಮಾತನಾಡ್ತಾ ಸೊಗಸಾದ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಇನ್ನು ಬಹಳ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ದೃಷ್ಟಿ ಸಮಸ್ಯೆ ಹೊಂದಿರುವವರನ್ನು ಸಮಾಜದಿಂದ ದೂರವಿಡದೆ ಅವರಿಗೆ ಅಗತ್ಯವಾದ ಶಿಕ್ಷಣ, ತಂತ್ರಜ್ಞಾನ, ಸಂಚಾರ ಮತ್ತು ಸಾರ್ವಜನಿಕ ಸೌಲಭ್ಯಗಳಲ್ಲಿ ಸಮಾನ ಅವಕಾಶಗಳನ್ನು ಕಲ್ಪಿಸೋದು ಕೂಡ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇನ್ನು ದೃಷ್ಟಿ ಸಮಸ್ಯೆ ಇರುವ ವ್ಯಕ್ತಿಗೆ ಸಹಾಯ ಮಾಡುವಾಗ ಅವರ ಅನುಮತಿ ಪಡೆದು ಸಹಾಯ ಮಾಡುವುದು ಮತ್ತು ಅವರ ಸ್ವಾಭಿಮಾನವನ್ನು ಗೌರವಿಸುವುದು ಕೂಡ ಅತ್ಯಂತ ಮುಖ್ಯ ಸಂಗತಿಯಾಗಿದೆ.

ಶಾನ್ ಹಾಗೂ ರೀಟಾ ಹಾಡಿರುವಂತಹ ಪ್ರಿನ್ಸ್ ಚಿತ್ರದ ಗೀತೆ ಜಯಂತ್ ಕಾಯ್ಕಿಣಿಯವರ ಗೀತ ರಚನೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಕೇಳುಗ್ರೆ, ಇನ್ನು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ವಿಶ್ವ ದೃಷ್ಟಿ ದಿನದ ಕುರಿತಾಗಿ ಮಾತನಾಡ್ತಾ ಸಾಕ್ತಾ ಇದ್ವಿ. ಕಣ್ಣಿನ ಆರೋಗ್ಯದ ಕಾಳಜಿ ಇಂದು ಉತ್ತಮ ದೃಷ್ಟಿಯ ಭರವಸೆಯ ನಾಳೆಯನ್ನು ತಂದುಕೊಡುತ್ತೆ. ವಿಶ್ವ ದೃಷ್ಟಿ ದಿನದ ಸಂದೇಶ ಒಂದೇ, ದೃಷ್ಟಿಯ ಮಹತ್ವವನ್ನು ಅರಿಯೋಣ, ಕಣ್ಣಿನ ಆರೋಗ್ಯದ ಬಗ್ಗೆ ಜಾಗೃತರಾಗೋಣ, ಮತ್ತು ದೃಷ್ಟಿ ಸಮಸ್ಯೆ ಹೊಂದಿರುವವರಿಗೂ ಸಮಾನ ಅವಕಾಶಗಳಿರುವಂತಹ ಸಮಾಜವನ್ನು ನಿರ್ಮಿಸೋಣ ಅಂತ ಹೇಳ್ತಾ, ಪ್ರತಿಯೊಬ್ಬರೂ ತಮ್ಮ ತಮ್ಮ ಕಣ್ಣಿನ ದೃಷ್ಟಿಯನ್ನು ಕಾಪಾಡಿಕೊಳ್ಳಿ, ಜೋಪಾನ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಗಾನಗಂಗೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.

सुनहरे पल। ಇಂದಿನ ಸುನಿಹೆರೆ ಪಲ್ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಮೂಡಿ ಬರ್ತಾ ಇದೆ ಮೊಹಮ್ಮದ್ ರಫಿ ಹಾಗೂ ಸಂಗಡಿಗರು ಹಾಡಿರುವಂತಹ ಹಮ್ ಕಿಸಿ ಸೆ ಕಮ್ ನಹೀನ್ ಚಿತ್ರದ ಗೀತೆ. ಹಸ್ರತ್ ಜೈಪುರಿಯವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತವಿದೆ.

ಇದುವರೆಗೂ ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಹಾಡಿದಂತಹ ಇಜ್ಜತ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸಾಹಿರ್ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತವಿತ್ತು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸುನ್ಹೆರೇಬಲ್ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಕಿಶೋರ್ ಕುಮಾರ್ ಹಾಡಿರುವಂತಹ ಆರಾಧನಾ ಚಿತ್ರದ ಗೀತೆ. ಆನಂದ್ ಬಕ್ಷಿ ಅವರ ಗೀತರಚನೆಗೆ ಎಸ್ ಡಿ ಬರ್ಮನ್ ಅವರ ಸಂಗೀತವಿದೆ.

ಇದುವರೆಗೂ ರವೀಂದ್ರ ಜೈನ್ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದಂತಹ ಚಿಚ್ಚೋರು ಚಿತ್ರದ ಗೀತೆಯನ್ನು ಇದುವರೆಗೂ ಆಲಿಸಿದ್ರಿ ಕೆ ಜೆ ಜೇಸುದಾಸ್ ಅವರ ಸ್ವರದಲ್ಲಿ.

ಏನು ಮುಂದೆ ಕೇಳಿ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರು ಸಂಗೀತ ನೀಡಿರುವಂತಹ ಸಾಗರ್ ಚಿತ್ರದ ಗೀತೆ ಹಾಡಿದ್ದಾರೆ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್.

ಇದುವರೆಗೂ ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಹಾಡಿದಂತಹ ಜೆವೆಲ್ ಥೀಫ್ ಚಿತ್ರದ ಗೀತೆಯನ್ನು ಇದುವರೆಗೂ ಕೇಳಿದ್ರಿ. ಮಜ್ರೂಹ್ ಅವರ ಸಾಹಿತ್ಯಕ್ಕೆ ಎಸ್ ಡಿ ಬರ್ಮನ್ ಅವರ ಸಂಗೀತವಿತ್ತು.

ಸಮಯ ಆಗಿದೆ ಸರಿಯಾಗಿ 11 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್.

ಇಂದಿನ ಸವಿನೆನಪು ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಮೂಡಿ ಬರ್ತಾ ಇದೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಹಾಡಿರುವಂತಹ ಮಾಲತಿ ಮಾಧವ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆಗೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿದೆ.

ಇದುವರೆಗೂ ಪಿ ಸುಶೀಲಾ ಹಾಡಿದಂತಹ ಧೂಮಕೇತು ಚಿತ್ರದ ಗೀತೆಯನ್ನು ಆಲಿಸಿದ್ರಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿತ್ತು.

ಇನ್ನು ಮುಂದೆ ಕೇಳಿ ಪಿಬಿ ಶ್ರೀನಿವಾಸ್ ಹಾಗೂ ಎಲ್ಆರ್ ಈಶ್ವರಿ ಹಾಡಿರುವಂತಹ ಗಂಡೊಂದು ಹೆಣ್ಣಾರು ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆಗೆ ಟಿಜಿ ಲಿಂಗ

ಟಿ ಜಿ ಲಿಂಗಪ್ಪ ಅವರ ಸಂಗೀತವಿತ್ತು. ಇನ್ನು ಮುಂದೆ ಕೇಳಿ ವಾಣಿ ಜೈರಾಮ್ ಹಾಡಿರುವಂತಹ ವೀರ ಸಿಂಧೂರ ಲಕ್ಷ್ಮಣ ಚಿತ್ರದ ಗೀತೆ. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿದೆ.

ಕೆಳಗರೆ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸವಿನೆನಪು ಕೇಳ್ತಾ ಇದ್ರಾ? ಇದುವರೆಗೂ ಮೂಡಿಬಂದಂತಹ ಗೀತೆಗಳು ಪೀಠಪುರಂ ನಾಗೇಶ್ವರ ರಾವ್ ಹಾಡಿದಂತಹ ಗಾಳಿಗೋಪುರ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಜಿವಿಅಯ್ಯರ್ ಅವರ ಸಾಹಿತ್ಯ, ಕೆಟಿಜಿ ಲಿಂಗಪ್ಪ ಅವರ ಸಂಗೀತವಿತ್ತು. ಅದಾದ ನಂತರ ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆಯನ್ನು ಆಲಿಸಿದ್ರಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಸ್ತೂರಿ ಶಂಕರ್ ಅವರ ಸ್ವರಗಳಲ್ಲಿ. ಟಿ ಉದಯಶಂಕರ್ ಅವರ ಸಾಹಿತ್ಯ

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವಂತಹ ಶ್ರೀ ಎಡಿಯೂರು ಸಿದ್ದಲಿಂಗೇಶ್ವರ ಮಹಾತ್ಮೆ ಚಿತ್ರದ ಗೀತೆ, ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಟಿಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇದೆ.

ಪಿ ಲೀಲಾ ಹಾಡಿದ್ದಂತಹ ಶ್ರೀಕೃಷ್ಣ ದೇವರಾಯ ಚಿತ್ರದ ಗೀತೆಯನ್ನು ಇದುವರೆಗೂ ಆಲಿಸಿದ್ರಿ. ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಟಿಜಿ ಲಿಂಗಪ್ಪ ಅವರ ಸಂಗೀತವಿತ್ತು. ಸಮಯ ಸರಿಯಾಗಿ 11:30. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಎಸ್ ಜಾನಕಿ ಹಾಡಿರುವಂತಹ ಶ್ರುತಿ ಸೇರಿದಾಗ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಟಿಜಿ ಲಿಂಗಪ್ಪ ಅವರ ಸಂಗೀತವಿದೆ.

ಇದುವರೆಗೂ ಚಿ ಉದಯ್ ಶಂಕರ್ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿದ್ದಂತಹ ಟಿಜಿ ಲಿಂಗಪ್ಪ ಅವರ ರಾಗ ಸಂಯೋಜನೆ ಇದ್ದಂತಹ ಶಿವ ಮೆಚ್ಚಿದ ಕಣ್ಣಪ್ಪ ಚಿತ್ರದ ಗೀತೆಯನ್ನು ಆಲಿಸಿದ್ರಿ. ಮೂಡಿಬಂದಂತಹ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಆರ್ ಛಾಯಾ.

ಸವಿನೆನಪು ಕಾರ್ಯಕ್ರಮದ ಮುಂದಿನ ಗೀತೆ ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಟಿಜಿ ಲಿಂಗಪ್ಪ ಅವರ ರಾಗ ಸಂಯೋಜನೆ ಇರುವಂತಹ ಶಿವಕೊಟ್ಟ ಸೌಭಾಗ್ಯ ಚಿತ್ರದ ಗೀತೆ. ಹಾಡಿದ್ದಾರೆ ರಾಮಕೃಷ್ಣ.

ಈಗ ಕೇಳಿ ರಾಜ ಹಾಗೂ ಜಿಕ್ಕಿ ಹಾಡಿರುವಂತಹ ಸ್ಕೂಲ್ ಮಾಸ್ಟರ್ ಚಿತ್ರದ ಗೀತೆ. ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರ ಸಾಹಿತ್ಯಕ್ಕೆ ಟಿಜಿ ಲಿಂಗಪ್ಪ ಅವರ ಸಂಗೀತವಿದೆ.

ಎಪಿ ಕೋಮಲ ಕಮಲ ಹಾಗೂ ಸಂಗಡಿಗರ ಕಂಠದಲ್ಲಿ ಸತಿ ಶಕ್ತಿ ಚಿತ್ರದಿಂದ ಇದ ಗೀತೆಯನ್ನು ಆಲಿಸಿದ್ರಿ.

ಸಾಕು ಮಗಳು ಚಿತ್ರದಿಂದ ಇದ್ದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಸ್ವರದಲ್ಲಿ. ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರ ಗೀತ ರಚನೆಯದು, ಸಂಗೀತ ಟಿ ಜಿ ಲಿಂಗಪ್ಪ.

ಪಿ ಸುಶೀಲ ಅವರ ಸ್ವರದಲ್ಲಿ ರತ್ನಗಿರಿ ರಹಸ್ಯ ಚಿತ್ರದಿಂದ ಇದ್ದ ಗೀತೆಯನ್ನ ಕೇಳಿದ್ರಿ. ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರ ಗೀತ ರಚನೆ ಇದು. ಟಿ ಜಿ ಲಿಂಗಪ್ಪ ಅವರ ಸಂಗೀತ.

ರಾಜಾನನ ರಾಜ ಚಿತ್ರದಿಂದ ಇದ್ದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ನಿರ್ದೇಶನ ಟಿ ಜಿ ಲಿಂಗಪ್ಪ.

0: சபனின் போக்கே.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಾರತೀಯ ವಾಯುಪಡೆ ಪ್ರಭಾವಶಾಲಿ ಮತ್ತು ನಿಖರ ಎಂಬ ಧ್ಯೇಯದೊಂದಿಗೆ ಇಂದು ಇಂಡಿಯನ್ ಏರ್ಫೋರ್ಸ್ನ 94ನೇ ದಿನಾಚರಣೆ. 2026ರ ಜಾಗತಿಕ ವಾಯುಪಡೆ ಶ್ರೇಯಾಂಕದಲ್ಲಿ ಭಾರತೀಯ ವಾಯುಸೇನೆ 6ನೇ ಸ್ಥಾನದಲ್ಲಿದೆ. ಮಂಕುತಿಮ್ಮನ ಕಗ್ಗದ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆ ನೀಡಿದ ಮೇರು ಸಾಹಿತಿ ಹಾಗೂ ಪತ್ರಕರ್ತ ಪದ್ಮಭೂಷಣ ಡಾ ಡಿವಿ ಗುಂಡಪ್ಪ ಅವರ ಪುಣ್ಯತಿಥಿ ಹಿನ್ನೆಲೆ ನಾಡಿನ ವಿವಿಧೆಡೆ ಶ್ರದ್ಧಾಸುಮನ ಅರ್ಪಿಸಲಾಯಿತು. ಧೈರ್ಯ, ತ್ಯಾಗ, ನ್ಯಾಯ ಮತ್ತು ಮಾನವೀಯ ಮೌಲ್ಯಗಳ ಸಾಕಾರ ರೂಪ ಗುರು ಗೋವಿಂದ್ ಸಿಂಗ್ ಜಿ ಅವರ ಸ್ಮರಣಾ ದಿನದ ಅಂಗವಾಗಿ ಧಾರವಾಡದ ಗುರುದ್ವಾರ ಸೇರಿದಂತೆ ವಿವಿಧೆಡೆ ಪ್ರಾರ್ಥನಾ ಸಭೆಗಳನ್ನು ಶ್ರದ್ಧಾಳುಗಳು ಕೈಗೊಂಡರು. ಸದಾ ಕೆಲಸದಲ್ಲಿ ತೊಡಗಿರುವ ನಿಮ್ಮ ಕಣ್ಣುಗಳನ್ನು ಪ್ರೀತಿಸಿ ಎಂಬ ಧ್ಯೇಯದೊಂದಿಗೆ ಇಂದು ಅಕ್ಟೋಬರ್ 2ನೇ ಗುರುವಾರ ವಿಶ್ವ ದೃಷ್ಟಿ ದಿನ ಆಚರಿಸಲಾಗುತ್ತಿದೆ. ಕಣ್ಣಿನ ಆರೋಗ್ಯದ ಕುರಿತು ನೇತ್ರದಾನದ ಬಗ್ಗೆ ಜನಜಾಗೃತಿ ಜಾಥಾಗಳು ಆಯೋಜಿತವಾಗಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ ನಿನ್ನೆ ಅಕ್ಟೋಬರ್ 7ನೇ ತಾರೀಖಿನಂದು ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದರು. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆ ಈ ಸುದೀರ್ಘ ಪಯಣದ ಮೂಲಾಧಾರ. ವಿಕಸಿತ ಭಾರತ 2047ಕ್ಕೆ ಅಭಿವೃದ್ಧಿ ಹೊಂದಿದ ಭಾರತದ ಗುರಿ ಸಾಧನೆಗೆ ವಿ ವಿಲ್ ಡೂ ಇಟ್, ನಾವು ಸಾಧಿಸಿ ತೋರಿಸುತ್ತೇವೆ ಎಂಬ ಹೊಸ ಘೋಷವಾಕ್ಯದೊಂದಿಗೆ 5 ಮಹತ್ವದ ಸಂಕಲ್ಪಗಳನ್ನು ಘೋಷಿಸಿ ಜೊತೆಯಾಗಿ ಕೆಲಸ ಮಾಡೋಣ ಎಂದು ಪ್ರಧಾನಮಂತ್ರಿ ಕರೆ ನೀಡಿದ್ದಾರೆ. ಅಯೋಧ್ಯೆಯ ರಾಮಮಂದಿರ ನಾಗರಿಕತೆ ಜಾಗೃತಿಯ ಪುನರುತ್ಥಾನದ ಭಾಗವಾಗಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆ ಬಳಿಕ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಗೊಂಡು ಕೋಟ್ಯಂತರ ಶ್ರದ್ಧಾಳುಗಳ ಕನಸು ನನಸಾಗಿದೆ. 1992ರಲ್ಲಿ ಕರಸೇವಕರಾಗಿ ಪಾಲ್ಗೊಂಡಿದ್ದ ಧಾರವಾಡದ ರವಿ ರಾಮಚಂದ್ರ ಯಲಿಗಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
2: 1992ರೊಳಗೆ ರಾಮ ಜನ್ಮಭೂಮಿಯಲ್ಲಿರುವಂತಹ ವಿವಾದಿತ ಕಟ್ಟಡವನ್ನು ನೆಲಸಮ ಮಾಡುವಂತಹ ಕಾರ್ ಸೇವೆಯಲ್ಲಿ ನಾನು ಭಾಗವಹಿಸಿದ್ದೆ. ಒಂದು ವಾರ ಮೊದಲೇ ಹೋಗಿ ಆ ಕಾರ್ ಸೇವೆ ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡಿದ್ದೆ. ಸುಮಾರು 5 ಲಕ್ಷ ಕಾರ್ ಸೇವಕರು ಸ್ವತಃ ಕೈಯಿಂದ ಅದನ್ನು ಕೆಡವಿ ನೆಲಸಮ ಮಾಡಿ ಅಲ್ಲಿ ಬಿದ್ದಿರುವಂತಹ ಮಣ್ಣನ್ನು ತೆಗೆದುಹಾಕಿ ರಾಮಲಾಲನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿ ಬಂದಂತ ವಿಷಯ ಇವತ್ತು ಇತಿಹಾಸ. ನೀವು ನೆಲಸಮ ಮಾಡಿ ಬಂದ್ರಿ, ಅದನ್ನ ಗುಡಿ ಕಟ್ಟವ್ರು ಯಾರು ಅಂತೇಳಿ ನಮ್ಮ ಆಯುಷ್ಯದೊಳಗೆ ನಾವು ಅದನ್ನ ಕಟ್ಟಡವನ್ನ ನೆಲಸಮ ಮಾಡಿ ಸ್ವಚ್ಛಗೊಳಿಸಿದೀವಿ, ಮುಂದಿನ ಪೀಳಿಗೆಯವರು ಅಲ್ಲಿ ದೇವಸ್ಥಾನವನ್ನು ಕಟ್ತಾರೆ ಅಂತೇಳಿ. ಆದರೆ ದೈವಿಚ್ಛನೆ ಬೇರೆ ಇತ್ತು. ಪ್ರಧಾನಮಂತ್ರಿಯಾಗಿ ಮಾನ್ಯ ಶ್ರೀ ಮೋದಿಜಿ ಅವರು ಅಧಿಕಾರಕ್ಕೆ ಬಂದರು, ಸುಪ್ರೀಂ ಕೋರ್ಟ್ನ ಆಜ್ಞೆ ಪ್ರಕಾರ ದೇವಸ್ಥಾನವನ್ನ ಕಟ್ಟಿದೀವಿ. ಇವೇ ಮುಖಾಂತರ ಸಂಪೂರ್ಣವಾಗಿ ರಾಜಸ್ಥಾನ ಮತ್ತು ಕರ್ನಾಟಕದಿಂದ ಕಲ್ಲುಗಳು ಏನು ಅಯೋಧ್ಯಕ್ಕೆ ಬಂದು ರಾಮ ಮಂದಿರ ನಿರ್ಮಾಣಕ್ಕೆ ಬಹಳ ಸುಲಭವಾದಂತಹ ಕೆಲಸ ಆಯಿತು.
1: ವಿಶ್ವ ಅಂಚೆ ದಿನದ ಅಂಗವಾಗಿ ನಾಳೆಯಿಂದ 1 ವಾರ ಕಾಲ ಅಂಚೆ ಇಲಾಖೆ ವಿಶೇಷ ಕಾರ್ಯಕ್ರಮಗಳನ್ನು ದೇಶಾದ್ಯಂತ ಆಯೋಜಿಸಲಿದೆ. 12ನೇ ತಾರೀಕು ಅಂಚೆ ಚೀಟಿ ಸಂಗ್ರಹಣಾ ದಿನ ಹಾಗೂ 13ರಂದು ಆರ್ಥಿಕ ಒಳಗೊಳ್ಳುವಿಕೆ ನಾಗರಿಕ ಕೇಂದ್ರಿತ ಸೇವೆಗಳ ದಿನವನ್ನಾಗಿ ಆಚರಿಸಲು ವ್ಯಾಪಕ ಸಿದ್ಧತೆ ಕೈಗೊಂಡಿದೆ ಎಂದು ಅಂಚೆ ಇಲಾಖೆಯ ರಾಜ್ಯ ನಿರ್ದೇಶಕ ಸಂದೇಶ್ ಮಹದೇವಪ್ಪ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಯುವ ಪೀಳಿಗೆ ದುಶ್ಚಟಗಳಿಗೆ ಬಲಿಯಾಗದೆ ದೇಶದ ಏಳಿಗೆಗೆ ಶ್ರಮಿಸುವಂತೆ ದಾವಣಗೆರೆ ವಿಶ್ವವಿದ್ಯಾಲಯದ ಜಿಆರ್ ಹಳ್ಳಿ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ವಿಶೇಷಾಧಿಕಾರಿ ಡಾ ರಾಜೇಂದ್ರ ಪ್ರಸಾದ್ ಮನವಿ ಮಾಡಿದ್ದಾರೆ. ಚಿತ್ರದುರ್ಗದ ಜ್ಞಾನಗಂಗೋತ್ರಿ ಕೇಂದ್ರದಲ್ಲಿ ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಮುಕ್ತಿ ಪ್ರತಿಜ್ಞಾ ಮಹಾ ಅಭಿಯಾನದಲ್ಲಿ ಅವರು ಮಾತನಾಡಿದರು. ಬ್ರಹ್ಮ

ಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಸಂಚಾಲಕಿ ರಶ್ಮಿ ಪಾಲ್ಗೊಂಡಿದ್ದರು. ಬಹುಭಾಷಾ ನಟ ನಾಮ್ ಫೌಂಡೇಶನ್ ಸಂಸ್ಥಾಪಕ ನಾನಾ ಪಾಟೇಕರ್ ಎಂದೇ ಖ್ಯಾತರಾದ ವಿಶ್ವನಾಥ್ ಪಾಟೇಕರ್ ಇಂದು ಬೆಳಗಿನ ಜಾವ ಗೋವಾ ನಿವಾಸದಲ್ಲಿ ತೀವ್ರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಟೆರಿಟೋರಿಯಲ್ ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದ ನಾನಾ ಪದ್ಮಶ್ರೀ ಪುರಸ್ಕೃತರು. ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಜಪಾನ್ನಲ್ಲಿ ಇತ್ತೀಚೆಗೆ ಸಮಾರೋಪಗೊಂಡ ಏಷ್ಯಾ ಕ್ರೀಡಾಕೂಟದ ಗಾಲ್ಫ್ ಕ್ರೀಡೆಯಲ್ಲಿ ಚಿನ್ನದ ಪದಕ ಗೆದ್ದ ಮೈಸೂರಿನ ಗಾಲ್ಫರ್ ಪ್ರಣವಿ ಅರಸ್ ಅವರು ಮೈಸೂರಿಗೆ ಆಗಮಿಸಿದ ಹಿನ್ನೆಲೆ ಭವ್ಯ ಸ್ವಾಗತ ದೊರೆಯಿತು. ತುಮಕೂರಿನ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಿನ್ನೆ ಮುಕ್ತಾಯಗೊಂಡ ರಾಜ್ಯಮಟ್ಟದ ಕಿರಿಯರ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ 18 ವರ್ಷದೊಳಗಿನ ಬಾಲಕಿಯರ 400 ಮೀಟರ್ ಓಟದಲ್ಲಿ 55 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಕೂಟ ದಾಖಲೆ ನಿರ್ಮಿಸಿದರು. ಈವರೆಗೆ ಒಟ್ಟು 8 ಕೂಟ ದಾಖಲೆಗಳು ನಿರ್ಮಾಣವಾಗಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

ആകാശവാണി. കാര്യക്രമ വനിതാ വിഹാര.

ಗೆಳತಿಯರೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಶ್ರುತಿ ಲಯ ತಂಡದ ಸದಸ್ಯರಿಂದ ಭಕ್ತಿ ಸಂಗೀತ

0: ಭಾಗವಹಿಸಿದವರು ತನುಶ್ರೀ ಟಿ ರಾವ್, ಸ್ವಾತಿ ಅರುಣ್ ಕುಮಾರ್, ಸವಿತಾ ಗುರುಪ್ರಸಾದ್, ಗೀತಾ ಸಂಪತ್ ಕುಮಾರ್, ಮಮತಾ ಎಸ್, ಆರತಿ ಬಿಎಸ್ ಹಾಗೂ ಚೈತ್ರ ಗುರುಪ್ರಸಾದ್. ಇದಾಗಿತ್ತು ಇವತ್ತಿನ ವನಿತಾ ವಿಹಾರ. ನಿರ್ವಹಣೆ ಎಂ ಶಕುಂತಲಾ, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್

0: ಆರಂಭವಾಗಿದ್ಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಜನಸೇವೆಯಿಂದ ದೇಶ ಸೇವೆ ಅಭಿಯಾನದ ಅಂಗವಾಗಿ ನೂತನ ಶಿಕ್ಷಣ ನೀತಿ 2020. ಈ ಕುರಿತಂತೆ ಸಂದರ್ಶನ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಎಂ ಕೃಷ್ಣಮೂರ್ತಿ, ಹಿರಿಯ ಪ್ರಾಧ್ಯಾಪಕರು, ಭಾರತೀಯ ಸಾಂಖ್ಯಿಕ ಸಂಸ್ಥೆ. ನಡೆಸಿಕೊಡ್ತಾರೆ ಶಿವರಾಮ್, ಹಿರಿಯ ಪತ್ರಕರ್ತರು.
4: ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಇಂದು ಮಧ್ಯಾಹ್ನ 1:40. ಈ ಕಾರ್ಯಕ್ರಮದ ಒಂದು ತುಣುಕು ಇದೀಗ
5: 10+2 ಅಂತ ಇತ್ತು, ಅದನ್ನ ಇವರು 5+3+3+4 ಈ ಒಂದು ಕಾನ್ಸೆಪ್ಟ್ ನಲ್ಲಿ ಒಂದು ಬಾಲ್ಯ ಬದಲಾವಣೆ, ಸಮಗ್ರ ವಿದ್ಯಾ ವಿಕಾಸಣೆ, ಬಾಲ್ಯ ಪೂರ್ವ ಶಿಕ್ಷಣ, ಸ್ಥಳ ಶಿಕ್ಷಣ, ಉನ್ನತ ಶಿಕ್ಷಣ, ವೃತ್ತಿಪರ ಶಿಕ್ಷಣ, ವಯಸ್ಕರ ಶಿಕ್ಷಣ ಹಾಗೂ ಶಿಕ್ಷಕರ ಶಿಕ್ಷಣ ಸೇರಿದಂತೆ ಶಿಕ್ಷಣದ ವಿವಿಧ ಹಂತಗಳಿಗೆ ಈ ನ್ಯೂ ಎಜುಕೇಷನ್ ಪಾಲಿಸಿಯನ್ನು 2020 ಜುಲೈ 19 ಕೇಂದ್ರ ಸಂಪುಟವು ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಸ್ವೀಕರಣ ಮಾಡಲಾಯಿತು.
4: ಕೇಳಿ ಕಾರ್ಯಕ್ರಮ ಇಂದು ಮಧ್ಯಾಹ್ನ 1:40. ಜನ್ ಸೇವಾ ಸೆ ದೇಶ ಸೇವಾ ಸರಣಿ ಕಾರ್ಯಕ್ರಮವನ್ನ
6: ಶುರು ಮಾಡೋಣ. ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಶ್ರೋತೃಗಳಿಗೆ ಗಮನಿಸಿ, ಇಂದು ರಾತ್ರಿ 9:30 ಕಥಾ ನಾಟಕ 8 ಪ್ರಸಾರವಾಗ್ತಾ ಇದೆ. ಮೂಲ ಕಥೆ ತ್ರಿವೇಣಿ, ಬಾನುಲಿಗೆ ರೂಪಾಂತರ ಮಾಡಿದ್ದಾರೆ HS ಪಾರ್ವತಿ. ನಿರ್ದೇಶನ ಉದಯಾದ್ರಿ. ಈ ಕಥಾ ನಾಟಕದ ಒಂದು ತುಣುಕು ಇದೀಗ.
2: ಏನಮ್ಮ, ಏನಾಯ್ತಮ್ಮ, ಯಾಕೆ ಹೆದರ್ಕೊಂಡಿಯಮ್ಮ? ಎಲ್ಲಿ, ಸ್ವಲ್ಪ ತಂದು ಕೊಡಿ ಮಗು, ಸ್ವಲ್ಪ ನೀರು ಕುಡಿಯಮ್ಮ. ಹಾಗೆ ಹಾಗೇ ಎಷ್ಟು ಸುತ್ತೋ, ಒಳಗಡೆ ಹೋಗಿ ರೆಸ್ಟ್ ತಗೊಳಮ್ಮ. ಹೇಮ, ನೀನು ಅಕ್ಕನ ಜೊತೆ ಹೋಗಮ್ಮ.
3: ಗಂಗಾದ್ದ, ಈಗ ಒಂದೆರಡು ತಿಂಗಳಿಂದ ಪ್ರತಿದಿನ ಹೀಗೆ ಕಣಯ್ಯ. ರಾತ್ರಿ 8 ಹೊಡೆಯೋಕ್ಕಿಲ್ಲ, ರೋಹಿ ಕೂಕ್ಕೊಂಡು ಬಿದ್ದು ಬಿಡ್ತಾಳೆ. ಡಾಕ್ಟರ್ ತೋರ್ಸಿದ್ಯಾ?
4: ಡಾಕ್ಟ್ರು, ಯಂತ್ರ ಮಂತ್ರ ಎಲ್ಲ ಆಯ್ತು.
3: ಯಂತ್ರ ಮಂತ್ರ ಯಾವುದ್ರಿಂದ ಯೋಜನೆ ಆಗಲಿಲ್ಲ. ಇಲ್ಲ ಕಣಯ್ಯ, ಈಗ ನನಗೂ ಜಾನಕಿಗೂ ಇದೇ ಒಂದು ದೊಡ್ಡ ಕೊರಗೆ ಆಗಿಬಿಟ್ಟಿದೆ. ಪ್ರತಿದಿನ ರಾತ್ರಿ 8
4: ಹೌದು
3: ಗಂಟೆ ಹೊಡೆಯೋದನ್ನು ಕೇಳಿದ್ರೆ ಹಾಗಾಗುತ್ತೆ ಅನ್ಸಿದ್ರೆ ದೊಡ್ಡ ಗಡಿಯಾರ ತೆಗೆದು ಬಿಡಿ.
4: ಹಾಗೂ ಮಾಡಿದ್ದಾಯ್ತು, ಒಂದೆರಡು ದಿನ ಸರಿಯಾಗಿದ್ಲು. ಪರವಾಗಿಲ್ಲ, ಪಾಸಿ ಆಯ್ತು ಅನ್ಕೊಳ್ಳೋ ಹೊತ್ತಿಗೆ ಮಾರನೇ ದಿನ ಅದೇ ಹೊತ್ತಿಗೆ ಹೀಗೆ ಹೆದರ್ಕೊಂಡಿದ್ದು.
1: ಕಥಾ ನಾಟಕ 8 ಇಂದು ರಾತ್ರಿ 9:30. ತ್ರಿವೇಣಿಯವರ ಮೂಲ ಕಥೆಯನ್ನ ಬಾನುಲಿಗೆ ರೂಪಾಂತರ ಮಾಡಿದ್ದಾರೆ HS ಪಾರ್ವತಿ. ನಿರ್ದೇಶನ ಉದಯಾದ್ರಿ. ಗಮನಿಸಿ, 8 ಕಥಾ ನಾಟಕ ಇಂದು ರಾತ್ರಿ 9:30.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇವತ್ತಿನ ಈ ಕಾರ್ಯಕ್ರಮ

0: ಚಿತ್ರದಲ್ಲಿ ಮೆನೋಪಾಸ್, ಋತುಬಂಧ ಈ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದಂತಹ ಡಾಕ್ಟರ್ ಭವ್ಯ ಎಚ್ ಯು ಅವರೊಂದಿಗೆ ಸಂದರ್ಶನವನ್ನ ಕೇಳೋಣ.
1: ಕೆಲವರೆ, ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಮಹಿಳೆಯರು ತಮ್ಮ ಜೀವಮಾನದಲ್ಲಿ ಬಾಲ್ಯ, ಯೌವನ, ಮಾತೃತ್ವ ಹೀಗೆ ಹಲವು ಹಂತಗಳನ್ನ ಸಾಗಿಸುತ್ತಾ ಅದರೊಟ್ಟಿಗೆ ಅನೇಕ ದೈಹಿಕ ಹಾಗೂ ಮಾನಸಿಕ ರೂಪಾಂತರಗಳಿಗೆ ಒಳಗಾಗ್ತಾರೆ. ಇಂತಹ ನೈಸರ್ಗಿಕ ಹಂತಗಳಲ್ಲಿ ಅತ್ಯಂತ ಪ್ರಮುಖವಾದ ಹಂತ ಆದರೂ ಕೂಡ ಇಂದಿಗೂ ಸಮಾಜದಲ್ಲಿ ಮುಕ್ತವಾಗಿ ಚರ್ಚೆಯಾಗದ ಒಂದು ವಿಷಯ ಅಂತಂದ್ರೆ ಅದು ಋತುಬಂಧ, ಅಥವಾ ಆಂಗ್ಲ ಭಾಷೆಯಲ್ಲಿ ಹೇಳೋದಾದ್ರೆ ಮೆನೋಪಾಸ್ ಅನ್ನುವಂಥದ್ದು. ಇದರ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಆಳವಾಗಿ ಚರ್ಚಿಸಲಿದ್ದೀವಿ. ಇದರ ಬಗ್ಗೆ ಮಾತನಾಡಲು ನನ್ನೊಂದಿಗೆ ಇವತ್ತು ಡಾಕ್ಟರ್ ಭವ್ಯ ಹೆಚ್ಚು ಅವರಿದ್ದಾರೆ. ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ, ಹಾಗೆಯೇ ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಇವರು ಭಾರತೀಯ ವೈದ್ಯಕೀಯ ಸಂಘ ಮತ್ತು ಫಾಕ್ಸಿಯ ಸಕ್ರಿಯ ಸದಸ್ಯರು ಕೂಡ ಆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಭವ್ಯ ಅವರೇ.
2: ನಮಸ್ತೆ.
1: ನಿಮ್ಗೆ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಪ್ರತಿ ಮಹಿಳೆಯ ಬದುಕಿನ ಒಂದು ಪ್ರಮುಖ ಹಂತವಾದ ಈ ಋತುಬಂಧ ಅಥವಾ ಮೆನೋಪಾಸ್ ಅಂದ್ರೇನು, ಇದು ಯಾವ ವಯಸ್ಸಿನಲ್ಲಿ ಅವರಲ್ಲಿ ಕಾಣುತ್ತೆ, ಇದರ ಬಗ್ಗೆ ಹೆಚ್ಚು ಮಾಹಿತಿ ನೀಡ್ತೀರಾ?
2: ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೆನೋಪಾಸ್ ಅನ್ನೋದು ಮಧ್ಯಮ ವಯಸ್ಸು ದಾಟಿದ ಬಳಿಕ ಮಹಿಳೆಯರಲ್ಲಿ ಕಂಡು ಬರುವಂತಹ ಒಂದು ಮುಟ್ಟು ನಿಲ್ಲುವಂತಹ ಒಂದು ಪ್ರಕ್ರಿಯೆ ಆಗಿದೆ. ಇದು ಮಹಿಳೆಯರ ಒಂದು ಜೀವನದ ಒಂದು ಹೊಸ ಅಧ್ಯಾಯ ಅಂತಾನೆ ಹೇಳ್ಬೋದು. ಸಾಮಾನ್ಯವಾಗಿ 45-55 ವಯಸ್ಸಿನಲ್ಲಿರುವ ಮಹಿಳೆಯರಲ್ಲಿ ಈ ಋತುಬಂಧದ ಲಕ್ಷಣಗಳು ಕಂಡು ಬರುತ್ತೆ. 12 ತಿಂಗಳುಗಳ ಕಾಲ ಕಂಟಿನ್ಯೂಸ್ ಆಗಿ ಮುಟ್ಟು ಬಾರದಿದ್ದಾಗ ಅದನ್ನು ನಾವು ಮೆನೋಪಾಸ್ ಅಂತ ಹೇಳಿ ಕರಿತೇವೆ. ಸೊ ಹೆಚ್ಚಿನ ಮಹಿಳೆಯರು ತಮ್ಮ ಜೀವನದ ಒಂದು 40% ರಷ್ಟು ಭಾಗನ ಈ ಮೆನೋಪಾಸ್ ಹಂತದ ವರ್ಷಗಳಲ್ಲೇ ಕಳೀತಾರೆ. ಈ ಮೆನೋಪಾಸ್ ಅನ್ನೋದು ಸಡನ್ ಆಗಿ ಆಗೋದಂಥದ್ದಲ್ಲ, ಇದೊಂದು ಗ್ರಾಜುವಲ್ ಪ್ರೋಸೆಸ್. ಸೊ ಇದು 3 ಹಂತಗಳಲ್ಲಿ ಸಂಭವಿಸುತ್ತದೆ. ಸೊ ಪೆರಿಮೆನೋಪಾಸ್ ಅಥವಾ ಪ್ರೀಮೆನೋಪಾಸ್ ಅಂತ ಹೇಳ್ತೇವೆ, ಮೆನೋಪಾಸ್ ಮತ್ತು ಪೋಸ್ಟ್ ಮೆನೋಪಾಸ್. ಸೊ ಪೆರಿಮೆನೋಪಾಸ್ ಅಂತ ಅಂದ್ರೆ ಈ ಋತುಬಂಧದ ಮುಂಚೆ ಉಂಟಾಗುವಂತಹ ಬದಲಾವಣೆಗಳು. ಈ ಬದಲಾವಣೆಗಳು ಹಲವಾರು ವರ್ಷಗಳ ಮುಂಚೆಯೇ ಪ್ರಾರಂಭವಾಗುತ್ತೆ. ಮುಟ್ಟು ನಿಲ್ಲುವ ಮುಂಚೆ ಕಂಡು ಬರುವಂತಹ ಲಕ್ಷಣಗಳೇನು ಅಂತ ಅಂದ್ರೆ, ಮುಟ್ಟಿನಲ್ಲಿ ಏರುಪೇರಾಗೋದು, ಸಡನ್ ಆಗಿ ಮುಟ್ಟು ನಿಂತು ಹೋಗೋದಿಲ್ಲ. ಸೊ ಮುಟ್ಟಿನಲ್ಲಿ ಏರುಪೇರು ಅಂತ ಅಂದ್ರೆ, ಕೆಲವರಿಗೆ 15 ದಿನಕ್ಕೊಮ್ಮೆನೆ ಮುಟ್ಟಾಗ್ತಾ ಇರುತ್ತೆ, ಇನ್ನು ಕೆಲವರಿಗೆ 2-3 ತಿಂಗಳು ಗ್ಯಾಪ್ ಅಲ್ಲಿ ಮುಟ್ಟಾಗೋದು, ಮತ್ತೆ ಮುಟ್ಟು ಆದ್ರೂ ಕೂಡ ರಕ್ತಸ್ರಾವ ಹೆಚ್ಚಾಗುವ ಸಾಧ್ಯತೆಗಳು, ಈ ರೀತಿಯಾದಂತಹ ಮುಟ್ಟಿನ ಸಮಸ್ಯೆಗಳು ಶುರುವಾಗುತ್ತೆ. ಅದ್ರ ಜೊತೆಗೆ ನಮ್ಮ ದೇಹದಲ್ಲಿ ಈಸ್ಟ್ರೋಜನ್ ಅಂಶ ಕಡಿಮೆ ಆಗೋದ್ರಿಂದ ಹಾಟ್ ಫ್ಲ್ಯಾಷಸ್ ಅಥವಾ ಮೈ ಬಿಸಿ ಆಗೋದು, ಬೆವರು ಜಾಸ್ತಿ ಬರೋದು, ನಿದ್ರೆ ಬರದೇ ಇರೋದು, ಮೂಡ್ ವೇರಿಯೇಷನ್ಸ್ ಆಗೋದು, ಈ ರೀತಿಯಾದ ಸಿಂಪ್ಟಮ್ಸ್ಗಳು ಕೂಡ ಶುರು ಆಗ್ತಾ ಹೋಗುತ್ತೆ. ಯಾವಾಗ 12 ತಿಂಗಳು ಕಂಟಿನ್ಯೂಸ್ ಆಗಿ ಮುಟ್ಟು ಬರದೇ ಇರುತ್ತೋ ಆ ಫೇಸ್ ಅನ್ನ ನಾವು ಮೆನೋಪಾಸ್ ಫೇಸ್ ಅಂತ ಹೇಳಿ ಕರಿತೇವೆ. ಸೊ ಮೆನೋಪಾಸ್ ಆದ ನಂತರದ ಹಂತಗಳನ್ನ ನಾವು ಪೋಸ್ಟ್ ಮೆನೋಪಾಸ್ ಅಂತ ಹೇಳ್ತೇವೆ. ಸೊ ಈ ಪೋಸ್ಟ್ ಮೆನೋಪಾಸ್ ಫೇಸ್ ಅಲ್ಲಿ ಅಂಡಾಶಯ ಏನಿರುತ್ತೋ ಅದರ ಕಾರ್ಯ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿರೋದ್ರಿಂದ ರೋಗ ಲಕ್ಷಣಗಳು ಅಥವಾ ಮೆನೋಪಾಸಲ್ ಸಿಂಪ್ಟಮ್ಸ್ ಅಂತ ಏನ್ ಹೇಳ್ತೇವೋ ಅದು ಹೆಚ್ಚಾಗಿ ಕಾಣುತ್ತೆ. ಈ ಪೆರಿಮೆನೋಪಾಸಲ್ ಫೇಸ್ ಅಲ್ಲಿ ಏನಿರುತ್ತೋ ಅದಕ್ಕಿಂತ ಹೆಚ್ಚಾಗಿ ಪೋಸ್ಟ್ ಮೆನೋಪಾಸಲ್ ಫೇಸ್ ಅಲ್ಲಿ ಅವರಿಗೆ ಮೆನೋಪಾಸಲ್ ಸಿಂಪ್ಟಮ್ಸ್ ಹೆಚ್ಚಾಗಿ ಕಾಣೋದಕ್ಕೆ ಶುರುವಾಗುತ್ತೆ.
1: ಆಯ್ತು ಡಾಕ್ಟರ್, ಈ ಮೆನೋಪಾಸ್ ಯಾಕೆ ಬರುತ್ತೆ ಮಹಿಳೆಯರಿಗೆ?
2: ಮೆನೋಪಾಸ್ ಅನ್ನೋದೇನೊಂದು ಕಾಯಿಲೆ ಅಲ್ಲ. ಮೆನೋಪಾಸ್ ಆದ ತಕ್ಷಣ ಮಹಿಳೆಯರಲ್ಲಿ ಸಂತಾನೋತ್ಪತ್ತಿಯ ಒಂದು ಸಾಮರ್ಥ್ಯ ಕಡಿಮೆ ಆಗುತ್ತೆ ಹೊರತು ಜೀವನನೇ ಮುಗ್ದೋಯ್ತು ಅಂತ ಅನ್ಕೊಳ್ಳೋದು ತಪ್ಪು ಕಲ್ಪನೆ ಆಗುತ್ತೆ. ಸೊ ಇದೊಂದು ನ್ಯಾಚುರಲ್ ಫಿನಾಮಿನ ಅಂತ ಹೇಳ್ಬೋದು. ಸೊ ಮೆನೋಪಾಸ್ ಯಾಕೆ ಆಗುತ್ತೆ ಅಂತ ಅಂದ್ರೆ, ಮಹಿಳೆಯರಲ್ಲಿ ಅಂಡಾಶಯದ ಅಂಡಾಣುಗಳ ಪ್ರಮಾಣ ಏನಿರುತ್ತೋ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದು ಮೆನೋಪಾಸ್ ಸ್ಟೇಜ್ಗೆ ಬರೋ ಟೈಮಿಗೆ ಏನಾಗುತ್ತೆ ಅಂತ ಅಂದ್ರೆ ಅದ್ರ ಕಾರ್ಯ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಸೊ ಅಂಡಾಶಯದಿಂದ ಬರುವಂತಹ ಹಾರ್ಮೋನ್ಸ್, ಎಸ್ಪೆಷಲಿ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಅಂತ ಏನ್ ಹೇಳ್ತೀವೋ ಅದು ಕೂಡ ಕಾಲಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಒನ್ಸ್ ಅದು ಅಂಡಾಶಯದ ಕಾರ್ಯ ಕಂಪ್ಲೀಟ್ ಸ್ಟಾಪ್ ಆದಾಗ ಈಸ್ಟ್ರೋಜನ್ ಕೂಡ ಕಡಿಮೆ ಆಗುತ್ತೆ. ಈಸ್ಟ್ರೋಜನ್ ಹಾರ್ಮೋನ್ ನಮ್ಮ ದೇಹದಲ್ಲಿ ಕಡಿಮೆ ಆದಾಗ ಈ ಗರ್ಭಕೋಶದ ಒಳಪದರ ಏನಿರುತ್ತೋ ಅದು ತುಂಬಾ ಥಿನ್ ಆಗ್ತಾ ಹೋಗುತ್ತೆ. ಸೊ ಆಗ ಏನಾಗುತ್ತೆ, ಕಂಪ್ಲೀಟ್ ಆಗಿ ಮುಟ್ಟು ನಿಂತು ಹೋಗುತ್ತೆ. ಸೊ ಆಗ ನಾವು ಅದು ಮೆನೋಪಾಸ್ ಆಯಿತು ಅಂತ ಹೇಳ್ತೇವೆ. ಇದು ಸಹಜವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಬಟ್ ಕೆಲವು ಸಲ ಏನಾಗುತ್ತೆ ಅಂತ ಅಂದ್ರೆ, ನಿರೀಕ್ಷೆಗೆ ಮುಂಚೆಯೇ ಮೆನೋಪಾಸ್ ಆಗುತ್ತೆ ಅಂತ ಅಂದ್ರೆ, ಈಗ ಕೆಲವರಿಗೆ ನಾನು ಹೇಳಿದೆ ಸಾಮಾನ್ಯವಾಗಿ 45-55 ವಯಸ್ಸಿನಲ್ಲಿ ಮುಟ್ಟು ನಿಲ್ಲುವ ಸಾಧ್ಯತೆಗಳು ಹೆಚ್ಚಿರುತ್ತೆ ಅಂತ. 45 ವರ್ಷಕ್ಕಿಂತ ಮುಂಚೆನೆ ಮುಟ್ಟು ನಿಂತೋದ್ರೆ ಅದನ್ನ ನಾವು ಅರ್ಲಿ ಮೆನೋಪಾಸ್ ಅಂತ ಹೇಳ್ತೀವಿ. ಇನ್ನು 40 ವಯಸ್ಸಿನ ಮುಂಚೆಯೇ ಕೆಲವರಿಗೆ ಮುಟ್ಟು ನಿಂತು ಹೋಗ್ಬೋದು, ಅದನ್ನ ನಾವು ಪ್ರಿಮೆಚ್ಯೂರ್ ಮೆನೋಪಾಸ್ ಅಥವಾ ಅಕಾಲಿಕ ಋತುಬಂಧ ಅಂತ ಹೇಳಿ ಕರಿತೇವೆ. ಯಾಕೆ ಮುಂಚೆನೆ ಮುಟ್ಟು ನಿಂತು ಹೋಗುತ್ತೆ ಅಂತ ಅಂದ್ರೆ, ಅದಕ್ಕೆ ಹಲವಾರು ಕಾರಣಗಳಿದೆ. ಒಂದು ಸಾಮಾನ್ಯವಾಗಿ ವಂಶ ಪಾರಂಪರ್ಯವಾಗಿರ್ಬೋದು. ಈಗ ಅಮ್ಮನಿಗೆ ಬೇಗ ಮುಟ್ಟು ನಿಂತೋಗಿತ್ತು ಅಂದ್ರೆ ಮಗಳಿಗೂ ಸಹ ಮುಟ್ಟು ಬೇಗ ನಿಲ್ಲುವಂತಹ ಸಾಧ್ಯತೆಗಳಿರುತ್ತೆ. ಮತ್ತು ಇನ್ನು ಅರ್ಲಿ ಏಜ್ ಅಲ್ಲೇ ಏನಾದ್ರೂ ಅವರು ಕ್ಯಾನ್ಸರ್ಗೆ ಯಾವ್ದಾದ್ರೂ ಟ್ರೀಟ್ಮೆಂಟ್ ತಗೊಂಡಿದ್ರು, ಎಸ್ಪೆಷಲಿ ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿ ಅಂತ ಆದ್ರೆ, ಸೊ ಅಂಥವರಲ್ಲೂ ಕೂಡ ಮುಟ್ಟು ಬೇಗ ನಿಂತೋಗುತ್ತೆ. ಈ ಅಂಡಾಶಯದ ಅಂಡಾಣುಗಳೇನಿದೆ ಅದು ತುಂಬಾ ಸೆನ್ಸಿಟಿವ್ ಸೆಲ್ಸ್ ಇರುತ್ತೆ. ಸೊ ಯಾವುದೇ ರೀತಿಯಾದಂತಹ ಈ ರೇಡಿಯೇಷನ್ ಎಕ್ಸ್ಪೋಜರ್ ಅಥವಾ ಟಾಕ್

0: ಟಾಕ್ಸಿನ್ಸ್ ಕೆಮಿಕಲ್ಸ್ಗೆ ಎಕ್ಸ್ಪೋಸ್ ಆದಾಗ ಅದು ಬೇಗ ಬೇಗ ನಾಶ ಆಗುತ್ತೆ. ಹಾಗಾಗಿ ಅಂಡಾಶಯದ ಕಾರ್ಯ ಬೇಗ ನಿಂತೋಗೋದ್ರಿಂದ ಅವ್ರಿಗೆ ಬೇಗ ಮುಟ್ಟು ನಿಂತೋಗುತ್ತೆ. ಮತ್ತು ಇನ್ನೂ ಕೆಲವು ಸಲ ಏನಾಗುತ್ತೆ ಅಂತಂದ್ರೆ, ಈಗ ಅಂಡಾಶಯದಲ್ಲಿ ಯಾವ್ದಾದ್ರೂ ಗಂಟಿತ್ತು ಅಥವಾ ಸಿಸ್ಟ್ ಆಗಿತ್ತು ಅಂತ ಅಂದಾಗ ಅಂಡಾಶಯ ರಿಮೂವ್ ಮಾಡಿರ್ತಾರೆ ಸರ್ಜರಿ ಮಾಡಿ. ಸೊ ಅಂತವರಲ್ಲೂ ಕೂಡ ಬೇಗನೆ ಮೆನೋಪಾಸಲ್ ಸಿಂಪ್ಟಮ್ಸ್ ಬರೋದಕ್ಕೆ ಶುರುವಾಗುತ್ತೆ. ಇನ್ನು ಕೆಲವರು ಈಗ ಏಡ್ಸ್ ಇಂದ ಬಳಲುತ್ತಿದ್ದವ್ರಿಗೆ ಅಥವಾ ಯಾವುದೇ ರೀತಿಯಾದಂತಹ ಈ ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ಈ ರೀತಿಯಾದಂತಹ ಅಭ್ಯಾಸಗಳಿದ್ದವರಲ್ಲೂ ಕೂಡ ಅಂಡಾಶಯದ ಮೇಲೆ ಅದರ ಪ್ರಭಾವ ಬೀರುತ್ತೆ. ಸೊ ಹಾಗಾಗಿ ಅವರಲ್ಲೂ ಕೂಡ ಮುಟ್ಟು ಬೇಗ ನಿಂತೋಗುತ್ತೆ. ಮತ್ತೆ ಇನ್ನು ಕೆಲವು ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಅಥವಾ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಅಂತ ಪ್ರಾಬ್ಲಮ್ಸ್ ಇದ್ದವ್ರಿಗೂ ಕೂಡ ಮುಟ್ಟು ಬೇಗ ನಿಂತೋಗುತ್ತೆ. ಸೊ ಇನ್ನು ಒಂದು ಹೇಳ್ಬೇಕಂತ ಅಂದ್ರೆ, ಈಗ ಕೆಲವರಿಗೆ ಏನಂದ್ರೆ 55 ವರ್ಷ ಆದ್ರೂ ಕೂಡ ಮುಟ್ಟು ನಿಂತಿರೋದಿಲ್ಲ. ಸೊ ಅಂತದನ್ನ ನಾವು ಲೇಟ್ ಮೆನೋಪಾಸ್ ಅಂತ ಹೇಳಿ ಹೇಳ್ತೇವೆ. ಈ ಲೇಟ್ ಮೆನೋಪಾಸ್ ಆಗೋದಕ್ಕೂ ಕೆಲವು ಕಾರಣಗಳಿರುತ್ತೆ. ಒಂದು ವಂಶ ಪಾರಂಪರ್ಯವಾಗಿ ಈಗ ಅಮ್ಮನಿಗೆ ಲೇಟ್ ಆಗಿದ್ರೆ ಮಗಳಿಗೂ ಲೇಟ್ ಆಗಿ ಮುಟ್ಟು ನಿಲ್ಲೋದು, ಮತ್ತೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇದ್ದವರಿಗೆ ಸಾಮಾನ್ಯವಾಗಿ ಮುಟ್ಟು ಲೇಟ್ ಆಗಿ ನಿಲ್ಲೋ ಚಾನ್ಸಸ್ ಇರುತ್ತೆ. ಮತ್ತೆ ನಮ್ಮ ದೇಹದಲ್ಲಿ ಯಾವಾಗ ಈಸ್ಟ್ರೋಜನ್ ಹಾರ್ಮೋನ್ ಹೆಚ್ಚಾಗೇ ಇರುತ್ತೆ ಅಂದ್ರೆ ಯಾರಲ್ಲಿ ಅಂತ ಅಂದ್ರೆ, ಈಗ ಒಬೀಸ್ ಇದ್ದವರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇದ್ದಾಗ ಅಂತವರಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ನಮ್ಮ ಬಾಡಿಯಲ್ಲಿ ನಾರ್ಮಲ್ ಆಗಿ ಮೇಂಟೈನ್ ಆಗ್ತಾ ಇರುತ್ತೆ. ಸೊ ಅಂತವರಲ್ಲೂ ಕೂಡ ಲೇಟ್ ಮೆನೋಪಾಸ್ ಆಗುತ್ತೆ. ಮತ್ತು PCOS ಪ್ರಾಬ್ಲಮ್, ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್, ಅಂತವರಲ್ಲೂ ಕೂಡ ಮುಟ್ಟು ಲೇಟ್ ಆಗಿ ನಿಲ್ಲುವಂತಹ ಸಾಧ್ಯತೆಗಳಿರುತ್ತೆ.
1: ಡಾಕ್ಟರ್ ಭವ್ಯ, ಇನ್ನು ಈ ಮೆನೋಪಾಸ್ ನಮ್ಗೆ ಬರ್ತಿದೆ ಅಂತ ಸರಿಯಾಗಿ ಹೇಗ್ ಗೊತ್ತಾಗುತ್ತೆ? ಇದು ಬರ್ಲಿಕ್ಕೆ ಏನೆಲ್ಲ ಸೂಚನೆಗಳಿದ್ದಾವೆ?
0: ಸೊ ಹೆಣ್ಣು ಮಕ್ಕಳಲ್ಲಿ ಉಂಟಾಗುವಂತಹ ಪ್ರತಿಯೊಂದು ಹಂತಗಳಲ್ಲೂ ಬದಲಾವಣೆಗಳಾಗ್ತಾನೆ ಬರುತ್ತೆ. ಈಗ ಅದಿಹರಿದ ವಯಸ್ಸಿನಲ್ಲಿ ಬದಲಾವಣೆಗಳಾಗುತ್ತೆ, ಮತ್ತೆ ಗರ್ಭಾವಸ್ಥೆ ಸಮಯದಲ್ಲಿ ಬದಲಾವಣೆ ಆಗುತ್ತೆ. ಅದೇ ರೀತಿ ಈ ಮೆನೋಪಾಸ್ ಕೂಡ ಯಾವುದಕ್ಕೂ ಹೊರತಲ್ಲ. ಅದರಲ್ಲೂ ಕೂಡ ಮೆನೋಪಾಸ್ ಟೈಮಲ್ಲೂ ಕೂಡ ನಮ್ಮ ಹಾರ್ಮೋನ್ನ ವ್ಯತ್ಯಾಸದಿಂದಾಗಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಬದಲಾವಣೆಗಳು ಕಂಡು ಬರುತ್ತೆ. ಸೊ ನಾನಾಗ್ಲೇ ಹೇಳಿದಾಗೆ ಪೆರಿಮೆನೋಪಾಸ್ ಫೇಸ್ ಅಲ್ಲಿ ಮುಟ್ಟಿನ ಏರುಪೇರಾಗೋದು ಸಾಮಾನ್ಯ. ಸೊ ಬೇಗ ಆಗ್ಬೋದು, ಲೇಟ್ ಆಗ್ಬೋದು, ಈ ರೀತಿಯಾದ ಮುಟ್ಟಿನ ವ್ಯತ್ಯಾಸಗಳು ಶುರುವಾಗುತ್ತೆ. ಮತ್ತು 70-80% ಮಹಿಳೆಯರಲ್ಲಿ ಮೆನೋಪಾಸ್ ಟೈಮಲ್ಲಿ ಕಂಡು ಬರುವಂತಹ ಸಿಂಪ್ಟಮ್ಸ್ ಅಂತ ಅಂದ್ರೆ ಹಾಟ್ ಫ್ಲಷಸ್. ಹಾಟ್ ಫ್ಲಷಸ್ ಅಂದ್ರೆ ಮೈಯೆಲ್ಲ ಬಿಸಿ ಬಿಸಿ ಆಗೋದು. ಸೊ ಅವರಿಗೆ ಬೆವರು ಜಾಸ್ತಿ ಬರುತ್ತೆ, ಮತ್ತೆ ಎಲ್ಲರಿಗೂ ಚಳಿ ಆಗ್ತಾ ಇದ್ರೆ ಅವರಿಗೆ ಮಾತ್ರ ಸೆಕೆ ಅನ್ಸೋದು, ಮತ್ತೆ ನಿದ್ರೆ ಬರದೇ ಇರೋದು, ನಿದ್ರೆ ಡಿಸ್ಟರ್ಬ್ ಆಗುತ್ತೆ. ಮತ್ತೆ ಏನಾಗುತ್ತೆ ಅಂತಂದ್ರೆ ಮಾನಸಿಕವಾಗಿ ಅವರಿಗೆ ಮೂಡ್ ವೇರಿಯೇಷನ್ಸ್ ತುಂಬಾ ಆಗಕ್ ಸ್ಟಾರ್ಟ್ ಆಗುತ್ತೆ. ಬೇಗ ಕೋಪ ಬರೋದು, ಮತ್ತೆ ಆಂಗ್ಸೈಟಿ ಇಶ್ಯೂಸ್, ಭಯ ಆಗೋದು, ಸಣ್ಣ ಪುಟ್ಟ ವಿಷಯಕ್ಕೂ ಭಯ ಪಡೋದು. ಸೊ ಮತ್ತೆ ಕುಗ್ಗಿ ಹೋಗೋದು, ಖಿನ್ನತೆಗೆ ಒಳಗಾಗ್ತಾರೆ, ತನ್ನ ಜೀವನ ಮುಗ್ದೋಯ್ತು ಅಥವಾ ನಾನ್ ಯಾರಿಗೂ ಬೇಡ ಈಗ, ಆ ರೀತಿಯಾದಂತಹ ಭಾವನೆಗಳು ಅವರಲ್ಲಿ ಮೂಡೋದಕ್ಕೆ ಶುರುವಾಗುತ್ತೆ. ಸೊ ಡಿಪ್ರೆಷನ್ಗೆ ಹೋಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಅಲ್ಲದೆ ಇನ್ನ ಬೇರೆ ಹೇಳ್ಬೇಕಂತಂದ್ರೆ ಯೂರೋಜೆನೈಟಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಅಂದ್ರೆ ಮೂತ್ರದ ತೊಂದರೆಗಳು. ಯುರಿನ್ ಇನ್ಫೆಕ್ಷನ್ಸ್ ಕಾಮನ್ ಆಗಿ ಜಾಸ್ತಿ ಇರುತ್ತೆ ಮೆನೋಪಾಸ್ ವಿಮೆನ್ ಅಲ್ಲಿ. ಜೊತೆಗೆ ಅವರಿಗೆ ಪದೇ ಪದೇ ಮೂತ್ರ ಹೋಗುವಂತದ್ದು, ಅಂದ್ರೆ ಮೂತ್ರಕೋಶದ ಕೆಪಾಸಿಟಿ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಅವರಿಗೆ ಮೂತ್ರ ಹೋಗಿ ಬಂದ್ಮೇಲೂ ಮತ್ತೆ ಮತ್ತೆ ಮೂತ್ರ ಹೋಗ್ಬೇಕು ಅನ್ನೋ ಫೀಲ್ ಇರುತ್ತೆ. ಅದ್ರ ಜೊತೆಗೆ ಮೂತ್ರ ಸೋರುವಿಕೆ ಅಥವಾ ಯುರಿನರಿ ಲೀಕೇಜ್ ಅಂತ ಹೇಳ್ತೀವಿ, ಕೆಮ್ಮದಾಗ ಮಾಡಿದಾಗ ಮೂತ್ರ ಲೀಕ್ ಆಗೋದು, ಯಾಕೆಂದ್ರೆ ಅಲ್ಲಿನ ಮಸಲ್ ವೀಕ್ನೆಸ್ ಆಗಿರುತ್ತೆ, ಸ್ನಾಯುಗಳ ಬಲ ಕಡಿಮೆ ಆಗುತ್ತೆ ಮೆನೋಪಾಸ್ ಫೇಸ್ ಅಲ್ಲಿ. ಸೊ ಹಾಗಾಗಿ ಸ್ವಲ್ಪ ಕೆಮ್ಮಿದ್ರು ಲೀಕ್ ಆಗೋದು, ಮತ್ತೆ ಮೂತ್ರದ ಕೆಪಾಸಿಟಿ ಕಡಿಮೆ ಇರೋದ್ರಿಂದ ಅವ್ರಿಗೆ ಅರ್ಜೆನ್ಸಿ ಇರುತ್ತೆ, ಯಾವಾಗ ಹೋಗಿ ಬಂದ್ರು ಪದೇ ಪದೇ ಹೋಗ್ಬೇಕು, ಮತ್ತೆ ಹೋಲ್ಡ್ ಮಾಡುವಂತ ಕೆಪಾಸಿಟಿ ಕಡಿಮೆ ಇರುತ್ತೆ. ಸೊ ಅರ್ಜ್ ಇನ್ಕಾಂಟಿನೆನ್ಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಮತ್ತು ಈಗ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗೋದ್ರಿಂದ ವೆಜೈನಾದಲ್ಲಿರುವಂತಹ ತೇವಾಂಶ ಏನಿದೋ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ವೆಜೈನಲ್ ಡ್ರೈನೆಸ್ ಜಾಸ್ತಿ ಆಗುತ್ತೆ. ಸೊ ವೆಜೈನಲ್ ಡ್ರೈನೆಸ್ ಇಂದ ಅಲ್ಲಿ ಅವರಿಗೆ ಇರಿಟೇಷನ್ ಆಗ್ಬೋದು, ಉರಿ ಊತ, ಮತ್ತೆ ಸಂಭೋಗದ ಸಮಯದಲ್ಲಿ ನೋವು ಉಂಟಾಗೋದು, ಮತ್ತೆ ಇನ್ನು ಕೆಲವರಿಗೆ ಸಂಭೋಗದಲ್ಲಿ ಆಸಕ್ತಿ ಕೂಡ ಕಡಿಮೆ ಆಗ್ಬೋದು ಮೆನೋಪಾಸ್ ಆದ ನಂತರ. ಸೊ ಮತ್ತು ಇನ್ನು ಹೇಳ್ಬೇಕಂತ ಅಂದ್ರೆ ಚರ್ಮ ಸುಕ್ಕಾಗೋದು, ಸಾಮಾನ್ಯ ಏಜ್ ಆದ್ಮೇಲೆ ಹೇಗೆ ಚರ್ಮ ಸುಕ್ಕಾಗ್ತಾ ಹೋಗುತ್ತೆ ಆ ತರ, ಮತ್ತೆ ಮೆನೋಪಾಸ್ ಆದಾಗ ತೂಕ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಆಹಾರ ಕ್ರಮ ಸರಿಯಾಗಿ ಪಾಲಿಸ್ತಾ ಇದ್ರು, ವ್ಯಾಯಾಮ ಎಲ್ಲ ಮಾಡ್ತಾ ಇದ್ರು ಕೂಡ ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ, ಮೆನೋಪಾಸ್ ಆದಾಗ ನಿಮ್ಮ ತೂಕ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಮತ್ತು ಇನ್ನು ಮೆನೋಪಾಸ್ ಆದ ನಂತರ ಏನಾಗುತ್ತೆ ಅಂದ್ರೆ ಕ್ಯಾಲ್ಸಿಯಂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಕ್ಯಾಲ್ಸಿಯಂ ಕೊರತೆಯಿಂದಾಗಿ ಏನಾಗುತ್ತೆ ಅಂತ ಅಂದ್ರೆ ಮೂಳೆಗಳು ವೀಕ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಬೆನ್ನು ನೋವು ಬರೋದು ಅಥವಾ ಜಾಯಿಂಟ್ ಪೇನ್ ಬರೋದು, ಈ ರೀತಿ ಪ್ರಾಬ್ಲಮ್ಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ.
1: ಸರಿ, ಸಾಕಷ್ಟು ಮಹಿಳೆಯರಿಗೆ ಈ ಮೆನೋಪಾಸ್ ಉಂಟಾಗೋ ಸಮಯ ಹೇಗಿರುತ್ತೆ ಅಂತ ಕೇಳಿದಾಗ, ಈ ಹಿಂದೆ ನೀವ್ ಹೇಳಿದಾಗೆ ಅವರು ಹಾಟ್ ಫ್ಲಾಶ್ ಅನ್ನೋ ಪದವನ್ನ ಬಹಳ ಬಳಸ್ತಾರೆ, ಹೀಗಂದ್ರೆ ಏನ್ ಡಾಕ್ಟರ್?
0: ಹಾಟ್ ಫ್ಲಾಷಸ್ ಅಂತ ಅಂದ್ರೆ, ನಾನಾಗ್ಲೇ ಹೇಳಿದಾಗೆ ನಮ್ಮ ಬಾಡಿಯಲ್ಲಿ ಈಸ್ಟ್ರೋಜನ್ ಅಂಶ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಪೆರಿಫೆರಲ್ ವ್ಯಾಸೋ ಡೈಲಟೇಷನ್ ಅಂತ ಹೇಳ್ತೇವೆ. ಅದರಿಂದಾಗಿ ಬ್ಲಡ್ ಸರ್ಕ್ಯುಲೇಷನ್ ಏನಿದೆಯೋ ಸ್ಕಿನ್ ಭಾಗಕ್ಕೆ ಅಥವಾ ಆತರ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ಏನಾಗುತ್ತೆ, ಮೈ ಅದು ಎಸ್ಪೆಷಲಿ ಮುಖ ಮತ್ತೆ ಕತ್ತಿನ ಭಾಗ ಎದೆ ಭಾಗದಲ್ಲಿ ಬಿಸಿ ಬಿಸಿ ಆಗೋದು ಫೀಲ್ ಆಗುತ್ತೆ. ಸೊ ಈಗ ಚಳಿಗಾಲದಲ್ಲೂ ಕೂಡ ಅವರಿಗೆ ಮಾತ್ರ ಶೆಕೆ ಅನಿಸ್ತಾ ಇರುತ್ತೆ, ರಾತ್ರಿ ಹೊತ್ತು ಬೆವರೋದು ಜಾಸ್ತಿ ಆಗುತ್ತೆ, ಮತ್ತೆ ದಾಹ ಜಾಸ್ತಿ ಇರುತ್ತೆ, ಬಾಯಾರಿಕೆ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದನ್ನ ನಾವು ಹಾಟ್ ಫ್ಲಷಸ್ ಅಂತೀವಿ, ಅಥವಾ ಇದನ್ನ ವ್ಯಾಸೋಮೋಟಾರ್ ಸಿಂಪ್ಟಮ್ಸ್

0: ಅಂತ ಕೂಡ ಇದಕ್ಕೆ ಹೇಳ್ತೇವೆ.
1: ಡಾಕ್ಟರ್, ಈ ಹಿಂದೆ ನೀವು ಮೆನೋಪಾಸ್ನಲ್ಲಿ ಇಂತಿಂತ ಸೂಚನೆಗಳು ಕಂಡು ಬರುತ್ತೆ ಅಂತ ಹೇಳಿದ್ರಿ, ಈಗ ಎಲ್ಲ ಮಹಿಳೆಯರಿಗೂ ಇದೇ ಲಕ್ಷಣಗಳು ಕಂಡು ಬರುತ್ತಾ ಅಥವಾ ಹೇಗೆ?
0: ಮೆನೋಪಾಸಲ್ ಸಿಂಪ್ಟಮ್ಸ್ ಏನಿದೆ ಅದು ಪರ್ಸನ್ ಟು ಪರ್ಸನ್ ವೇರಿ ಆಗ್ತಾ ಇರುತ್ತೆ. ಕೆಲವರಿಗೆ ಹೇಗಂತ ಅಂದ್ರೆ ಮುಟ್ಟು ಸಡನ್ ಆಗಿ ನಿಂತೋಗಿರುತ್ತೆ ಅಷ್ಟೇನೆ, ಅವರಿಗೆ ಯಾವುದೇ ರೀತಿಯಾದಂತಹ ಸಿಂಪ್ಟಮ್ಸು ಕಾಣಿಸ್ಕೊಂಡೇ ಇರೋದಿಲ್ಲ. ಸೊ ಮತ್ತೆ ಇನ್ನೂ ಕೆಲವರಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಮೆನೋಪಾಸಲ್ ಸಿಂಪ್ಟಮ್ಸ್ ಪೆರಿ ಮೆನೋಪಾಸಲ್ ಫೇಸ್ ಇಂದನೇ ಮುಟ್ಟು ನಿಂತೇ ಇರೋದಿಲ್ಲ, ಇನ್ನು ಆಗ್ಲೇನೆ ಅವರಿಗೆ ಹಾಟ್ ಫ್ಲಷಸ್ ಆಗ್ಲಿ ಅಥವಾ ಯೂರಿನರಿ ಪ್ರಾಬ್ಲಮ್ಸ್ ಆಗ್ಲಿ ಹೆಚ್ಚಾಗಿರುತ್ತೆ. ಸೊ ಮತ್ತೆ ಎಲ್ಲಾ ಪ್ರಾಬ್ಲಮ್ಸು ಇರಲೇಬೇಕು ಅಂತಾನೂ ಇಲ್ಲ. ಕೆಲವರಿಗೆ ಬರೀ ಹಾಟ್ ಫ್ಲಷಸ್ ಒಂದೇ ಪ್ರಾಬ್ಲಮ್ ಇರುತ್ತೆ, ಕೆಲವರಿಗೆ ಬರೀ ಮೂತ್ರದ ಸೋರಿಕೆ ಆಗಿರ್ಬೋದು ಅಥವಾ ವೆಜೈನಲ್ ಡ್ರೈನಸ್ ಅಷ್ಟೇ ಪ್ರಾಬ್ಲಮ್ ಇರುತ್ತೆ, ಮತ್ತೆ ಇನ್ನು ಕೆಲವರಲ್ಲಿ ಬರೀ ಮೂಡ್ ವೇರಿಯೇಷನ್ಸ್ ಅಥವಾ ಮಾನಸಿಕ ತೊಂದರೆಗಳೇ ಕಂಡು ಬರ್ಬೋದು. ಸೊ ಎಲ್ಲರಲ್ಲೂ ಅದು ಒಂದೇ ರೀತಿ ಇರೋದಿಲ್ಲ, ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ಏನು ಇಲ್ದೇನೂ ಇರ್ಬೋದು ಅಥವಾ ಅತಿಯಾಗಿ ಅವರಿಗೆ ಸಿಂಪ್ಟಮ್ಸ್ ಇಂದಾಗಿ ಅವರ ದೈನಂದಿನ ಜೀವನ ಕೂಡ ಡೈಲಿ ಆಕ್ಟಿವಿಟೀಸ್ ಕೂಡ ಅಫೆಕ್ಟ್ ಆಗ್ಬೋದು ಈ ಮೆನೋಪಾಸಲ್ ಸಿಂಪ್ಟಮ್ಸ್ ಇಂದ.
1: ಇಷ್ಟು ಜನವು ಈ ಮೆನೋಪಾಸ್ ಅಥವಾ ಋತುಬಂಧ ಅಂದ್ರೇನು, ಇದು ಯಾವಾಗ ಉಂಟಾಗುತ್ತೆ, ಹಾಗೆ ಇದರ ಲಕ್ಷಣಗಳೇನು ಅನ್ನೋದರ ಕುರಿತು ಮಾತನಾಡಿದ್ವಿ. ಇನ್ನು ಡಾಕ್ಟರ್ ಭವ್ಯ, ಈ ಮೆನೋಪಾಸ್ ಆದ ನಂತರ ಆರೋಗ್ಯದಲ್ಲಿ ಏನಾದರೂ ಬದಲಾವಣೆಗಳು ಉಂಟಾಗಬಹುದಾ, ಇದ್ರ ಬಗ್ಗೆ ಮಾಹಿತಿ ನೀಡಿ.
0: ಮೆನೋಪಾಸ್ ಸಮಯದಲ್ಲಿ ಉಂಟಾಗುವಂತಹ ಹಾರ್ಮೋನ್ನ ವ್ಯತ್ಯಾಸದಿಂದಾಗಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಹಲವಾರು ರೀತಿಯಲ್ಲಿ ಪ್ರಭಾವ ಬೀರುವ ಸಾಧ್ಯತೆಗಳಿರುತ್ತೆ. ಕ್ಯಾಲ್ಶಿಯಂ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಮೂಳೆಗಳ ಸಾಂದ್ರತೆ ಕಡಿಮೆ ಆಗುತ್ತೆ, ಅಂದ್ರೆ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಸೊ ಇದರಿಂದಾಗಿ ಏನಾಗುತ್ತೆ ಅಂತಂದ್ರೆ ಮೂಳೆಗಳು ತುಂಬಾ ವೀಕ್ ಆಗಿರುತ್ತೆ. ಸೊ ಒಂದು ಸ್ವಲ್ಪ ಏಟಾದ್ರೂ ಸಹ ಫ್ರಾಕ್ಚರ್ ಆಗುವ ಚಾನ್ಸಸ್ ಕೂಡ ಹೆಚ್ಚಾಗತ್ತೆ, ಮತ್ತು ಬ್ಯಾಕ್ ಪೇನ್ ಜಾಸ್ತಿ ಬರೋದು, ಜಾಯಿಂಟ್ ಪೇನ್ಸ್ ಎಲ್ಲ ಬರೋದು ಕೂಡ ಕ್ಯಾಲ್ಶಿಯಂ ಕೊರತೆಯಿಂದ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಹೃದಯ ಸಂಬಂಧ ಕಾಯಿಲೆಗಳು ಮೆನೋಪಾಸ್ ನಂತರ ಹೆಣ್ಮಕ್ಕಳಲ್ಲಿ ಕಂಡು ಬರೋದು ಸಾಮಾನ್ಯ. ಯಾಕೆ ಅಂತ ಅಂದ್ರೆ ಈಸ್ಟ್ರೋಜನ್ ಕಡಿಮೆ ಆದಾಗೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಅಥವಾ LDL ಕೊಲೆಸ್ಟ್ರಾಲ್ ಅಂತ ಏನ್ ಹೇಳ್ತೀವೋ ಅದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ನಮ್ಮ ದೇಹದಲ್ಲಿ ಈಸ್ಟ್ರೋಜನ್ ಇರೋವರೆಗೂ ಹೇಗಿರುತ್ತೆ ಅಂತ ಅಂದ್ರೆ ಇಟ್ ಇಸ್ ಅ ಪ್ರೊಟೆಕ್ಟಿವ್, ಅಂದ್ರೆ ಯಾವುದೇ ರೀತಿಯಾದಂತಹ ಹೃದಯ ಸಂಬಂಧ ಕಾಯಿಲೆಗಳು ಬರದೇ ಇರೋ ಹಾಗೆ ಅದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಒನ್ಸ್ ಮೆನೋಪಾಸ್ ಆದ್ಮೇಲೆ ಈಸ್ಟ್ರೋಜನ್ ಕಡಿಮೆ ಆಗೋದ್ರಿಂದ ಸೊ ಈ LDL ಕೊಲೆಸ್ಟ್ರಾಲ್ ಅಂತ ಏನ್ ಹೇಳ್ತೀವೋ ಅದು ಹೆಚ್ಚಾಗತ್ತೆ. ಜೊತೆಗೆ ಬ್ಲಡ್ ಪ್ರೆಷರ್ ಕೂಡ ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ ಮೆನೋಪಾಸ್ ನಂತರ, ಮತ್ತೆ ಡಯಾಬಿಟೀಸ್ ಬರುವ ಚಾನ್ಸಸ್ ಇರುತ್ತೆ, ನಮ್ಮ ವೆಯ್ಟ್ ಅಲ್ಲಿ ಕೂಡ ವ್ಯತ್ಯಾಸ ಆಗುತ್ತೆ, ಹೃದಯ ಸಂಬಂಧ ಕಾಯಿಲೆಗಳನ್ನ ಬರುವ ಸಾಧ್ಯತೆಗಳು ಹೆಚ್ಚು ಮಾಡುತ್ತೆ. ಸೊ ಮತ್ತೆ ಇನ್ನು ಹೇಳ್ಬೇಕಂತ ಅಂದ್ರೆ ಮೆನೋಪಾಸ್ ಸಿಂಪ್ಟಮ್ಸ್ ಇಂದಾಗಿ ಏನಾಗುತ್ತೆ, ಈಗ ರಾತ್ರಿ ಹಾಟ್ ಫ್ಲಷಸ್ ಇಂದ ಎಲ್ಲ ಅಥವಾ ಪದೇ ಪದೇ ಮೂತ್ರ ಹೋಗೋದ್ರಿಂದ ನಿದ್ದೆ ಡಿಸ್ಟರ್ಬ್ ಆಗುತ್ತೆ. ಸೊ ರಾತ್ರಿ ನಿದ್ರೆ ಕೆಟ್ಟೋಯ್ತು ಅಂತ ಅಂದ್ರೆ ಡೇ ಟೈಮ್ ಅಲ್ಲಿ ಅವ್ರಿಗೆ ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ತುಂಬಾ ಆಯಾಸ ಅನ್ಸೋದು, ಶಕ್ತಿ ಕಡಿಮೆ ಅನ್ಸೋದು, ಮತ್ತೆ ತುಂಬಾ ಕಿರಿಕಿರಿ ಅನ್ಸೋದು, ಮಾನಸಿಕವಾಗಿಯೂ ಅವರಿಗೆ ಒಂಥರ ಇರಿಟೇಷನ್ ಸ್ಟಾರ್ಟ್ ಆಗತ್ತೆ, ಕೋಪ ಬರೋದು, ಈ ರೀತಿಯಾದಂತಹ ಸಿಂಪ್ಟಮ್ಸ್ಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇನ್ನು ಕಾಮನ್ ಆಗಿ ನಾನು ಹೇಳಿದಾಗೆ ಯೂರಿನರಿ ಪ್ರಾಬ್ಲಮ್ಸ್, ಎಸ್ಪೆಷಲಿ ಯೂರಿನರಿ ಲೀಕೇಜ್ ಅಥವಾ ಮೂತ್ರ ಸೋರಿಕೆ ಅಂತ ಏನ್ ಹೇಳ್ತಾರೋ ಅದು ಏನಾಗುತ್ತೆ ಅಂತಂದ್ರೆ ಮಹಿಳೆಯರು ಅದನ್ನ ಮುಚ್ಚಿಟ್ಕೊಂತಾರೆ, ಹೇಳ್ಕೊಳ್ಳೋದಿಲ್ಲ. ಯೂರಿನರಿ ಲೀಕೇಜ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಈ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ವೀಕ್ನೆಸ್ ಇಂದಾಗಿ ಗರ್ಭಕೋಶ ಜಾರುವಿಕೆ ಆಗಿರ್ಬೋದು, ಸೊ ಅದು ಹೊರಗಡೆ ಬಂದದನ್ನ ಹೇಳ್ಕೊಳ್ಳಕ್ಕೆ ಮುಜುಗರ ಪಡ್ತಾರೆ. ಬಟ್ ಅದರಿಂದಾಗಿ ಅವ್ರಿಗೆ ಏನಾಗುತ್ತೆ, ಅವರ ಡೈಲಿ ಆಕ್ಟಿವಿಟೀಸ್ ಅಥವಾ ದೈನಂದಿನ ಚಟುವಟಿಕೆಗಳು ಕೂಡ ಅಫೆಕ್ಟ್ ಆಗ್ತಾ ಇರುತ್ತೆ. ಮೂತ್ರ ಸೋರಿಕೆ ಇರೋದ್ರಿಂದ ಅವರು ಹೊರಗಡೆ ಜಾಸ್ತಿ ಹೋಗೋದಿಲ್ಲ, ಬೇರೆಯವ್ರ ಜೊತೆ ಬೆರೆಯೋದಿಲ್ಲ. ಸೊ ಈ ರೀತಿ ಸಮಸ್ಯೆಗಳು ಹೆಚ್ಚಾಗುತ್ತೆ, ಮತ್ತು ಗರ್ಭಕೋಶ ಜಾರುವಿಕೆಯಿಂದ ಅವರಿಗೆ ಡೈಲಿ ಮಾಡಬೇಕಾಗಿದ್ದಂತ ಕೆಲಸಗಳು ಮಾಡೋದಕ್ಕೂ ಕೂಡ ತೊಂದರೆ ಆಗುತ್ತೆ. ಮತ್ತು ಇನ್ನು ಸಾಮಾನ್ಯವಾಗಿ ಮುಟ್ಟು ನಿಂತ ಮೇಲೇನೆ ಮಹಿಳೆಯರಲ್ಲಿ ಈ ಅಂಡಾಶಯದ ಕ್ಯಾನ್ಸರ್ ಆಗಿರ್ಬೋದು, ಗರ್ಭಕೋಶದ ಕ್ಯಾನ್ಸರ್ ಹಾಗೂ ಸ್ತನದ ಕ್ಯಾನ್ಸರ್ಗಳು ಬರುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಹಾಗಾಗಿ ನಿಯಮಿತ ಆರೋಗ್ಯ ತಪಾಸಣೆಯನ್ನ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ.
1: ಹಾಗಿದ್ರೆ ಡಾಕ್ಟರ್, ಮಹಿಳೆಯರು ಈ ಮೆನೋಪಾಸ್ ಸಮಯದಲ್ಲಿ ಯಾವ ಆಹಾರವನ್ನ ಸೇವಿಸಬೇಕು ಅಥವಾ ಯಾವ ರೀತಿಯ ಆಹಾರ ಪದ್ಧತಿಯನ್ನ ಅಳವಡಿಸಿಕೊಳ್ಬೇಕು ಅವರು?
0: ನಾನು ಆಗ್ಲೇ ಹೇಳಿದಾಗೆ ಮೆನೋಪಾಸ್ ನಿಂದ ಹಲವಾರು ಸಮಸ್ಯೆಗಳು ಉಂಟಾಗುತ್ತಲ್ಲ, ಸೊ ಇದರಿಂದ ಹೊರಬರ್ಬೇಕಂತಂದ್ರೆ ನಾವು ಮಾಡಬೇಕಾದಂತಹ ಬಹಳ ಮುಖ್ಯವಾದ ಅಂಶ ಅಂತ ಅಂದ್ರೆ ನಮ್ಮ ಜೀವನ ಶೈಲಿಯನ್ನ ಸರಿಯಾದ ರೀತಿಯಲ್ಲಿ ಬದಲಾಯಿಸಿಕೊಳ್ಳೋದು. ಅದರಲ್ಲಿ ಒಂದು ಬಹಳ ಮುಖ್ಯವಾದದಂತ ಅಂದ್ರೆ ನಮ್ಮ ಆಹಾರ ಪದ್ಧತಿಯನ್ನ ಸುಧಾರಣೆ ಮಾಡೋದು, ಮತ್ತು ಇನ್ನೊಂದು ದೈಹಿಕ ಚಟುವಟಿಕೆಗಳು. ಆಹಾರ ಪದ್ಧತಿಯಲ್ಲಿ ಅಂದ್ರೆ ನಾವು ಮೆನೋಪಾಸ್ ಟೈಮ್ ಅಲ್ಲಿ ಯಾವ ರೀತಿಯಾದ ಆಹಾರ ತಗೊಳ್ಬೇಕು ಅಂತ ಅಂದ್ರೆ ಬ್ಯಾಲೆನ್ಸ್ ಡಯಟ್ ಅಥವಾ ಸಮತೋಲನ ಆಹಾರ ಅಂತ ಹೇಳ್ತೇವೆ. ಸೊ ಅದು ಬಹಳ ಮುಖ್ಯ. ಮತ್ತು ಈಗ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಅಂತ ಹೇಳಿದೆ, ಸೊ ಹಾಗಾಗಿ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನ ತಿನ್ನೋದನ್ನ ಆದಷ್ಟು ಕಡಿಮೆ ಮಾಡಬೇಕು, ನೀರು ಹೆಚ್ಚಾಗಿ ಕುಡಿಬೇಕು, ಮತ್ತು ಟೈಮ್ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡೋದು ಬಹಳ ಮುಖ್ಯ. ರಾತ್ರಿ ಲೇಟ್ ಆಗಿ ಊಟ ಮಾಡೋದು ಅಥವಾ ಬೇಗ ಊಟ ಮಾಡಿದ ತಕ್ಷಣ ಮಲ್ಕೊಳ್ಳೋದು, ಈ ರೀತಿಯ ಅಭ್ಯಾಸಗಳನ್ನ ಮಾಡಬಾರ್ದು. ಮತ್ತು ನಮ್ಮ ಊಟದ ತಟ್ಟೆಯಲ್ಲಿ ಹೇಗಿರ್ಬೇಕು ಅಂತ ಅಂದ್ರೆ ಅರ್ಧ ಭಾಗದಷ್ಟು ತರಕಾರಿ ಸೊಪ್ಪು ಇರಬೇಕು, ಇನ್ನು ಕಾಲು ಭಾಗ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಚಪಾತಿ ಅಥವಾ ರೈಸ್ ಆಗಿರ್ಬೋದು, ಇನ್ನು ಕಾಲು ಭಾಗ ಪ್ರೋಟೀನ್ಸ್. ಪ್ರೋಟೀನ್ಸ್ ಅಂತ ಅಂದ್ರೆ ಮೊಟ್ಟೆ ಆಗಿರ್ಬೋದು, ಪನೀರ್ ಆಗಿರ್ಬೋದು ಅಥವಾ ಸೋಯಾಬೀನ್ ಆಗಿರ್ಬೋದು, ಕಾಳುಗಳಾಗಿರ್ಬೋದು.

0: ಸೊ ಈ ರೀತಿಯಾಗಿ ನಾವು ಡಿವೈಡ್ ಮಾಡಿ ತಿನ್ನೋದ್ರಿಂದ ನಮಗೆ ದೊರಕಬೇಕಾದಂತಹ ಪೌಷ್ಟಿಕಾಂಶಗಳು ಸರಿಯಾದ ರೀತಿಯಲ್ಲಿ ಸಿಗುತ್ತೆ. ಇದರ ಜೊತೆಗೆ ಹಣ್ಣುಗಳು ತಗೊಳ್ಳೋದು, ಎಸ್ಪೆಷಲಿ ಫ್ರೆಶ್ ಫ್ರೂಟ್ಸ್ ತಗೊಳ್ಳೋದು ಸಹ ಬಹಳ ಮುಖ್ಯ. ಮತ್ತು ಸೆಕೆ ಹೆಚ್ಚಾಗುತ್ತೆ, ಈಗ ಹಾಟ್ ಫ್ಲಷಸ್ ಇರುತ್ತಲ್ಲ, ಸೊ ತುಂಬಾ ಸೆಕೆ ಅನ್ಸಿದಾಗ ಎಳ್ನೀರ್ ಕುಡಿಬಹುದು, ನೀರ್ ಜಾಸ್ತಿ ಕುಡಿಯೋದು, ಅಥವಾ ಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದನು ಕೂಡ ಅದನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಮತ್ತು ಮೆನೋಪಾಸ್ ಆದಾಗ ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ ಅಂತ ಹೇಳಿದೆ, ಸೊ ಹಾಗಾಗಿ ನಾವು ಕ್ಯಾಲ್ಸಿಯಂ ಕೊರತೆಯನ್ನ ಆಹಾರ ಕ್ರಮದಲ್ಲಿನೂ ಕೂಡ ಅದನ್ನ ನೀಗಿಸ್ಕೊಳ್ಬಹುದು. ಕ್ಯಾಲ್ಸಿಯಂ ರಿಚ್ ಫುಡ್ಸ್ ಅಂತ ಅಂದ್ರೆ ಹಾಲು, ಮೊಸರು, ಮೊಟ್ಟೆ, ಪ್ರತಿದಿನ ನಮ್ಮ ಆಹಾರದಲ್ಲಿ ಇದನ್ನ ತಗೊಳ್ಳೋದ್ರಿಂದ ಕ್ಯಾಲ್ಸಿಯಂ ಕೊರತೆಯನ್ನ ನಾವು ಆಹಾರದ ಮೂಲಕನೇ ಕಡಿಮೆ ಮಾಡ್ಕೊಳ್ಬಹುದು. ಅದಕ್ಕೂ ಕಡಿಮೆ ಆಗ್ಲಿಲ್ಲ ಅಥವಾ ಜಾಸ್ತಿ ಇತ್ತು ಅಂದಾಗಷ್ಟೇ ನಾವು ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ನ ತಗೊಳ್ಬಹುದು.
1: ಸರ್, ಏನು ಡಾಕ್ಟರ್, ವ್ಯಾಯಾಮ ಅಂತ ಮಾತನಾಡೋದಾದ್ರೆ ನಮ್ಮ ದೈಹಿಕ ಚಟುವಟಿಕೆಗಳು ಹೇಗಿರ್ಬೇಕು ಈ ನಿಟ್ಟಿನಲ್ಲಿ?
0: ದೈಹಿಕ ಚಟುವಟಿಕೆಗಳು ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಎರಡಕ್ಕೂ ಬಹಳ ಮುಖ್ಯ. ಸೊ ಪ್ರತಿದಿನ ಅಟ್ಲೀಸ್ಟ್ ಒಂದು 30 ನಿಮಿಷಗಳ ಕಾಲ ನಾವು ಯಾವುದೇ ರೀತಿಯಾದಂತಹ ದೈಹಿಕ ಚಟುವಟಿಕೆಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋದು ಬಹಳ ಮುಖ್ಯ. ಅದು ಜಿಮ್ಗೆ ಹೋಗಿ ಮಾಡ್ಬೇಕಂತ ಇಲ್ಲ, ವ್ಯಾಯಾಮಗಳನ್ನ ನೀವು ಮನೆಯಲ್ಲೇ ಮಾಡಿದ್ರು ಆಗತ್ತೆ, ಅಥವಾ ಅರ್ಧ ಗಂಟೆ ವಾಕಿಂಗ್ ಮಾಡಿದ್ರು ಸಾಕು. ಮತ್ತು ವಾರದಲ್ಲಿ 2 ದಿನ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂದ್ರೆ ಸ್ವಲ್ಪ 2-3 ಕೆಜಿ ವೆಯ್ಟ್ ಎತ್ತೋದು, ಡಂಬಲ್ಸೇ ಆಗ್ಬೇಕು ಅಂತ ಇಲ್ಲ, ಯಾವುದೇ ರೀತಿಯ ಇಲ್ಲಿ ಅಟ್ಲೀಸ್ಟ್ ಒಂದು 2-3 ಕೆಜಿ ಮಾಡರೇಟ್ ಎಕ್ಸಸೈಸಸ್ ಅಂತ ಹೇಳ್ತೇವೆ, ಆ ರೀತಿಯಾಗಿ ಮಾಡೋದು ಬಹಳ ಮುಖ್ಯ. ಮತ್ತು ಇನ್ನೂ ಒಂದು ಅಂತಂದ್ರೆ ಯೋಗಾಭ್ಯಾಸ, ಯೋಗಾಸನ. ಯೋಗಾಸನದಲ್ಲಿ ಸೂರ್ಯ ನಮಸ್ಕಾರ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಅಥವಾ ಆಸನಗಳು, ಕೆಲವು ಆಸನಗಳು ನಮ್ಮ ಈ ಎಸ್ಪೆಷಲಿ ಈ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಬಹಳ ಮುಖ್ಯ. ನಿಮಗೆ ಅದೊಂದು ಮನಸ್ಸಿಗೆ ನೆಮ್ಮದಿಯನ್ನ ಸಿಗತ್ತೆ, ರಾತ್ರಿ ನಿದ್ದೆ ಚೆನ್ನಾಗಿ ಮಾಡಬಹುದು. ಸೊ ಮತ್ತೆ ಧ್ಯಾನ ಮಾಡೋದ್ರಿಂದನೂ ಕೂಡ ಒಂದು ಮನಸ್ಸಿಗೆ ನೆಮ್ಮದಿ ಸಿಗತ್ತೆ. ಸೊ ಇನ್ನು ಮಾನಸಿಕ ಆರೋಗ್ಯದ ಬಗ್ಗೆ ಹೇಳಬೇಕು ಅಂತ ಅಂದ್ರೆ, ಈ ಮೆಂಟಲ್ ಹೆಲ್ತ್ ಇಶ್ಯೂಸ್ ತುಂಬಾ ಇದ್ರೆ ಬಹಳ ಮುಖ್ಯವಾಗಿ ಬೇಕಾಗಿದ್ದು ಅಂತ ಅಂದ್ರೆ ಅವರ ಕುಟುಂಬದವರ ಬೆಂಬಲ, ಫ್ಯಾಮಿಲಿ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಈ ಪ್ರಾಬ್ಲಮ್ಸ್ ನ ಏನಾಗುತ್ತೆ ಅಂತ ಅಂದ್ರೆ ಸ್ನೇಹಿತರೊಂದಿಗೆ ಫ್ರೆಂಡ್ಸ್ ಇರಬೇಕು, ಆ ಏಜ್ ಅಲ್ಲಿ ಫ್ರೆಂಡ್ಸ್ ಇರೋದು ಬಹಳ ಮುಖ್ಯ. ನೀವು ಅವ್ರ ಜೊತೆ ನಿಮ್ಮ ಪ್ರಾಬ್ಲಮ್ಸ್ ನ ಶೇರ್ ಮಾಡ್ಕೊಳ್ಬಹುದು, ಮತ್ತೆ ಇನ್ನೂ ಅವಶ್ಯ ಬೇಕು ಅಂತ ಅಂದ್ರೆ ಮನೋವೈದ್ಯರ ಸಲಹೆಯನ್ನ ಕೂಡ ಪಡಿಬಹುದು.
1: ಡಾಕ್ಟರ್ ಭವ್ಯ, ಈ ಮೆನೋಪೋಸ್ ಆದ್ಮೇಲೆ ಮತ್ತೆ ಗರ್ಭಧಾರಣೆ ಸಾಧ್ಯವಾಗುತ್ತಾ?
0: ಒಂದ್ಸಲ 12 ತಿಂಗಳು ಮುಟ್ಟು ನಿಂತು ಮೆನೋಪಾಸ್ ಅಂತ ಹೇಳಿ ಕನ್ಫರ್ಮ್ ಆದ್ಮೇಲೆ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಗರ್ಭಧಾರಣೆ ಆಗುವ ಸಾಧ್ಯತೆ ಇರೋದಿಲ್ಲ. ಸೊ ಬಟ್ ಆದ್ರೂ ನಾವು ಈಗ ಪೆರಿಮೆನೋಪಾಸಲ್ ಫೇಸ್ ಅಂತ ಹೇಳಿದೆ, ಇನ್ನು ಅಂಡಾಶಯ ಸ್ವಲ್ಪ ಮಟ್ಟಿಗೆ ಕಾರ್ಯ ನಡೀತಾ ಇರುತ್ತೆ, ಅಂತ ಟೈಮಲ್ಲಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಒಂದ್ಸಲ ಕಂಪ್ಲೀಟ್ ಸ್ಟಾಪ್ ಆದ್ಮೇಲೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗೋದಿಲ್ಲ. ಬಟ್ ಈಗ ನೀವು ಕೆಲವು ಇನ್ಸಿಡೆಂಟ್ಸ್ ಕೇಳಿರ್ತೀರಾ, 50 ವರ್ಷದಲ್ಲಿ ಪ್ರೆಗ್ನೆಂಟ್ ಆಗಿದ್ರು, 60 ವರ್ಷದಲ್ಲೂ ಪ್ರೆಗ್ನೆಂಟ್ ಆಗಿದ್ರು ಅಂತೆಲ್ಲ. ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂತ ಅಂದ್ರೆ ಕೃತಕ ರೀತಿಯಲ್ಲಿ, ಅಂದ್ರೆ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಸೊ ಈಗಿನ ಮೆಡಿಕಲ್ ಟೆಕ್ನಾಲಜಿ ಎಷ್ಟು ತುಂಬಾ ಅಡ್ವಾನ್ಸ್ ಆಗಿರೋದ್ರಿಂದ ಮುಟ್ಟು ನಿಂತ ಮೇಲೂ ಕೂಡ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇದೆ ಅಂತ ಅಂದ್ರೆ ಆರ್ಟಿಫಿಷಿಯಲ್ ಟೆಕ್ನಿಕ್ಸ್ ಇಂದಾಗಿ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗುವ ಸಾಧ್ಯತೆಗಳು ಇರೋದಿಲ್ಲ. IVF ಆಗಿರ್ಬೋದು, ಸರೋಗೇಸಿ, ಈ ರೀತಿ ಹಲವಾರು ಹೊಸ ಟೆಕ್ನಿಕ್ಸ್ ಇಂದಾಗಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ.
1: ಆಯ್ತು ಡಾಕ್ಟರ್, ಇನ್ನೊಂದು ಸೂಕ್ಷ್ಮವಾದ ಪ್ರಶ್ನೆ ಅಂತಂದ್ರೆ, ಈ ಮೆನೋಪಾಸ್ ಆದ್ಮೇಲೆ ಮಹಿಳೆಯರ ಲೈಂಗಿಕ ಜೀವನ ಮುಗಿಯುತ್ತಾ ಅನ್ನೋದು, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ?
0: ಖಂಡಿತ ಮುಗಿದು ಹೋಗಲ್ಲ. ನಾನಾಗ್ಲೇ ಹೇಳಿದಾಗೆ ಮೆನೋಪಾಸ್ ಆದಾಗ ನಿಮಗೆ ಸಂತಾನೋತ್ಪತ್ತಿ ಸಾಮರ್ಥ್ಯ ಕುಂದುವುದೇ ಹೊರತು ಬೇರೆ ಯಾವುದೇ ರೀತಿಯಾದಂತಹ ಚಟುವಟಿಕೆಗಳಿಗೆ ಅದು ತೊಂದರೆ ಆಗೋದಿಲ್ಲ. ಆದ್ರೆ ಮೆನೋಪಾಸ್ ಆದಾಗ ವೆಜೈನಲ್ ಡ್ರೈನೆಸ್ ಇಂದ ನಿಮಗೆ ಸಂಭೋಗದಲ್ಲಿ ಆಸಕ್ತಿ ಕಡಿಮೆ ಆಗ್ಬಹುದು, ಅಥವಾ ಸಂಭೋಗದ ಸಮಯದಲ್ಲಿ ನೋವು ಉಂಟಾಗ್ಬಹುದು. ಬಟ್ ಆ ರೀತಿ ಪ್ರಾಬ್ಲಮ್ ಇದ್ದಾಗ ವೈದ್ಯರ ಸಲಹೆ ಪಡೆದು ಅದಕ್ಕೆ ಸೂಕ್ತ ಚಿಕಿತ್ಸೆ ಪಡೆದ್ರೆ ಅದನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು, ಈ ವೆಜೈನಲ್ ಡ್ರೈನೆಸ್ ಅಥವಾ ತೇವಾಂಶನ ಹೆಚ್ಚು ಮಾಡಬಹುದು. ಸೊ ಈಗ ಫಾರ್ ಎಕ್ಸಾಂಪಲ್ ಅಂತ ಅಂದ್ರೆ, ಈಗ ವೆಜೈನಲ್ ಡ್ರೈನೆಸ್ ಇದ್ದಾಗ ನಾವು ಈಸ್ಟ್ರೋಜನ್ ಕ್ರೀಮ್ ನ ವೆಜೈನಾಗೆ ಅಪ್ಲೈ ಮಾಡೋದ್ರಿಂದ ಅದರ ತೇವಾಂಶ ಹೆಚ್ಚಾಗತ್ತೆ. ಮತ್ತೆ ಇನ್ನು ಕೆಲವರಿಗೆ ಈಗ ಮುಟ್ಟ ನಿಂತ ಮೇಲೆ ಏನಾಗುತ್ತೆ, ಅಲ್ಲಿನ ಪೆಲ್ವಿಕ್ ಮಸಲ್ಸ್ ನ ಸ್ನಾಯುಗಳ ವೀಕ್ನೆಸ್ ಆಗೋದ್ರಿಂದ ವೆಜೈನಲ್ ಲ್ಯಾಕ್ಸಿಟಿ ಜಾಸ್ತಿ ಆಗತ್ತೆ. ಸೊ ಅದಕ್ಕೂ ಕೂಡ ತುಂಬಾ ಈಗ ಟೆಕ್ನಾಲಜಿ ಜಾಸ್ತಿ ಇಂಪ್ರೂವ್ ಆಗಿರೋದ್ರಿಂದ ವೆಜೈನಲ್ ಟೈಟನಿಂಗ್ ಪ್ರೊಸೀಜರ್ಸ್ ಅಂತ ಹೇಳಿ ಮಾಡ್ತೀವಿ, ಯೋನಿಯ ಬಿಗಿಗೊಳಿಸುವಂತಹ ಕ್ರಿಯೆಗಳು, ವೆಜೈನೋಪ್ಲಾಸ್ಟಿ ಆಗಿರ್ಬೋದು, ಅಥವಾ ಲೇಸರ್ ಟ್ರೀಟ್ಮೆಂಟ್ ಆಗಿರ್ಬೋದು, ಅಥವಾ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ, ಈ ರೀತಿಯಾದಂತಹ ಹಲವಾರು ಚಿಕಿತ್ಸೆಗಳು ಲಭ್ಯ ಇರೋದ್ರಿಂದ ಲೈಂಗಿಕ ಜೀವನವನ್ನ ಅವರು ಮುಟ್ಟು ನಿಲ್ಲುವ ಮುಂಚೆ ಅಂದ್ರೆ ಮೆನೋಪಾಸ್ ಮುಂಚೆ ಹೇಗಿತ್ತೋ ಅದೇ ರೀತಿ ಮುಂದುವರಿಸಲು ಸಾಧ್ಯ ಇದೆ.
1: ಸರಿ ಡಾಕ್ಟರ್, ಇನ್ನು ಈ ಮೆನೋಪಾಸ್ ಆದ್ಮೇಲೆ ಹಾರ್ಮೋನ್ ಚಿಕಿತ್ಸೆನ ಯಾಕೆ ನೀಡ್ತಾರೆ, ಇದೆಲ್ಲರಿಗೂ ಬೇಕಾಗುತ್ತಾ?
0: ಮೆನೋಪಾಸ್ ಅನ್ನೋದು ನೈಸರ್ಗಿಕ ಕ್ರಿಯೆ ಅಂತ ಹೇಳಿದೆ. ಸೊ ಹಾಗಾಗಿ ಅದಕ್ಕೆ ನಾವು ಚಿಕಿತ್ಸೆ ಪಡಿಬೇಕಾ ಅನ್ನೋದು ಎಲ್ಲರಲ್ಲೂ ಒಂದು ಡೌಟ್ ಇರುತ್ತೆ. ಈಗ ಮೆನೋಪಾಸ್ ಸಿಂಪ್ಟಮ್ಸ್ ಎಲ್ಲರಿಗೂ ಇರಬೇಕು ಅಂತಲೇ ಇಲ್ಲ, ಮೆನೋಪಾಸ್ ಸಿಂಪ್ಟಮ್ಸ್ ಇಲ್ಲದೆ ಇದ್ದವರಿಗೆ ಹಾರ್ಮೋನ್ ಟ್ರೀಟ್ಮೆಂಟ್ ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಹಾಗಂತೇಳಿ ಇದು ನ್ಯಾಚುರಲ್ ಪ್ರೋಸೆಸ್, ಹಾಗಾಗಿ ನನಗೆ ಏನೇ

0: ತೊಂದರೆ ಎಷ್ಟೇ ತೊಂದರೆ ಆಗ್ತಾ ಇದ್ರು ನಾನು ಟ್ರೀಟ್ಮೆಂಟ್ ತಗೊಳ್ಳೋ ಅವಶ್ಯ ಇಲ್ಲ ಅಥವಾ ತಗೊಳ್ಬಾರ್ದು ಅಂತ ಅನ್ಕೊಳ್ಳೋದು ಕೂಡ ತಪ್ಪಾಗತ್ತೆ. ಕೆಲವರಲ್ಲಿ ಆ ರೀತಿ ಇರುತ್ತೆ. ಇದು ಏನಿವೆ, ಇದು ನಾರ್ಮಲ್ ಅಲ್ವಾ, ಎಲ್ಲಾ ಹೆಣ್ಮಕ್ಳು ಅನುಭವಿಸೋದೆ, ಅದಕ್ಕೆ ಯಾಕೆ ನಾವು ಸಪರೇಟ್ ಆಗಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಬೇಕು ಅನ್ನೋ ಮನೋಭಾವ ತುಂಬಾ ಜನರಲ್ಲಿ ಇರುತ್ತೆ. ಹಾಗಂತ ಹೇಳಿ ನಿಮ್ಮ ಅದು ಕ್ವಾಲಿಟಿ ಆಫ್ ಲೈಫ್ ಅಂತ ಏನ್ ಹೇಳ್ತೀವೋ ಅದು ತುಂಬಾ ಅಫೆಕ್ಟ್ ಆಗತ್ತೆ. ಯಾರಲ್ಲಿ ಮೆನೋಪಾಸಲ್ ಸಿಂಪ್ಟಮ್ಸ್ ಇಂದ ತುಂಬಾ ಬಳಲ್ತಾ ಇರ್ತಾರೋ ಅಥವಾ ಅವಶ್ಯಕತೆ ಇದ್ದವರು ಖಂಡಿತ ಟ್ರೀಟ್ಮೆಂಟ್ ನ ತಗೊಳ್ಬಹುದು. ಸೊ ಈಗ ಮೆನೋಪಾಸ್ ಟ್ರೀಟ್ಮೆಂಟ್ ಅಂತ ಅಂದ್ರೆ ನಮಗೆ ಹಾರ್ಮೋನಲ್ ಟ್ರೀಟ್ಮೆಂಟ್ ಇದೆ, ನಾನ್ ಹಾರ್ಮೋನಲ್ ಟ್ರೀಟ್ಮೆಂಟ್ ಕೂಡ ಇದೆ. ಹಾರ್ಮೋನಲ್ ಟ್ರೀಟ್ಮೆಂಟ್ ನಾವು ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಮೇನ್ ಆಗಿ ನಾವು ಕೊಡುವಂತ ಹಾರ್ಮೋನ್ ಅಂತ ಅಂದ್ರೆ ಈಸ್ಟ್ರೋಜನ್ ಹಾರ್ಮೋನ್. ಯಾಕೆಂದ್ರೆ ಈಸ್ಟ್ರೋಜನ್ ಕಡಿಮೆ ಆಗೋದ್ರಿಂದನೆ ಮೆನೋಪಾಸ್ ಸಿಂಪ್ಟಮ್ಸ್ ಬರೋದ್ರಿಂದ ಸೊ ನಾವು ಈಸ್ಟ್ರೋಜನ್ ಹಾರ್ಮೋನ್ ನ ಕೊಡ್ತೇವೆ. ಅದ್ರ ಜೊತೆಗೆ ಅವಶ್ಯ ಇದ್ರೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಕೂಡ ಕೊಡ್ಬೇಕಾಗತ್ತೆ. ಸೊ ಮತ್ತೆ ಎಲ್ಲರಿಗೂ ಒಂದೇ ರೀತಿಯ ಟ್ರೀಟ್ಮೆಂಟ್ ಅಂತ ಅಂದ್ರೆ ಅಲ್ಲ. ಯಾವ ರೋಗ ಲಕ್ಷಣಗಳು ಪ್ರಿಡಾಮಿನೆಂಟ್ ಆಗಿರುತ್ತೋ, ಹೆಚ್ಚಾಗಿ ಕಂಡಿರುತ್ತೋ, ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಈಗ ಕೆಲವರಲ್ಲಿ ವೆಜೈನಲ್ ಡ್ರೈನಸ್ ಮಾತ್ರ ಇರಬಹುದು, ಅಂತವರಿಗೆ ನಾವು ಹಾರ್ಮೋನ್ ನ ಕ್ರೀಮ್ ಮೂಲಕ ಅಥವಾ ಜೆಲ್ ಮೂಲಕ, ಈಸ್ಟ್ರೋಜನ್ ಕ್ರೀಮ್ ಅಥವಾ ಜೆಲ್ ಆ ಫಾರ್ಮ್ ಅಲ್ಲಿ ಕೊಡಬಹುದು. ಮತ್ತೆ ಇನ್ನು ಹಾಟ್ ಫ್ಲಷಸ್ ಅಥವಾ ಮೂಡ್ ವೇರಿಯೇಷನ್ಸ್ ಇರೋರಿಗೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಟ್ರೀಟ್ಮೆಂಟ್ ನ ನಾವು ಹಲವಾರು ರೀತಿಯಲ್ಲಿ ಕೊಡಬಹುದು. ಟ್ಯಾಬ್ಲೆಟ್ ಫಾರ್ಮ್ ಆಗಿರ್ಬೋದು, ಇಂಜೆಕ್ಷನ್ಸ್ ಆಗಿರ್ಬೋದು, ಈಗ ಇನ್ನು ಪ್ಯಾಚ್ ಅಥವಾ ಇಂಪ್ಲಾಂಟ್ಸ್ ಅಂತ ಕೂಡ ಬರುತ್ತೆ. ಸೊ ಈ ರೀತಿಯಾಗಿ ಯಾವ್ದು ಸೂಟಬಲ್ ಆಗುತ್ತೆ ಅದನ್ನ ವೈದ್ಯರ ಕನ್ಸಲ್ಟ್ ಮಾಡಿಬಿಟ್ಟು ಅವರ ಸಜೆಷನ್ ಮೂಲಕ ಅದನ್ನ ಟ್ರೀಟ್ಮೆಂಟ್ ನ ತಗೊಳ್ಬಹುದು. ಮತ್ತೆ ಇನ್ನು ಕೆಲವರಲ್ಲಿ ಏನಿರುತ್ತೆ ಅಂತಂದ್ರೆ ಹಾರ್ಮೋನ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಮುಂದೆ ಕ್ಯಾನ್ಸರ್ ಬರುತ್ತೆ ಅಥವಾ ನಮ್ಮ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ ಅಂತ ಎಲ್ಲ ಅನ್ಕೊಂಡಿರ್ತಾರೆ. ಈಗ ಕ್ಯಾನ್ಸರ್ ಬರುವಂತ ರಿಸ್ಕ್ ಇದ್ದವರಿಗೆ ನಾವು ಹಾರ್ಮೋನ್ ಅಲ್ಲದೆ ಬೇರೆ ರೀತಿಯಾದಂತಹ ಟ್ರೀಟ್ಮೆಂಟ್, ನಾನ್ ಹಾರ್ಮೋನಲ್ ಟ್ರೀಟ್ಮೆಂಟ್ ಕೂಡ ಅವರ ಸಿಂಪ್ಟಮ್ಸ್ ಗೆ ಅನುಗುಣವಾಗಿ ಕೊಡಬಹುದು.
1: ಡಾಕ್ಟರ್, ನನ್ನ ಮುಖ್ಯವಾದ ಕೊನೆಯ ಪ್ರಶ್ನೆ ಅಂತಂದ್ರೆ, ಮಹಿಳೆಯರು ಏನೆಲ್ಲ ಲಕ್ಷಣಗಳು ಕಂಡು ಬಂದಲ್ಲಿ ಅವರು ಅದನ್ನ ನಿರ್ಲಕ್ಷಿಸಬಾರದು ಈ ಋತುಬಂಧದ ವಿಷಯದಲ್ಲಿ, ಅಂತ ಸೂಚನೆಗಳು ಯಾವುವು?
0: ಋತುಬಂಧ ನೈಸರ್ಗಿಕ ಕ್ರಿಯೆ ಆದ್ರೂ ಕೂಡ 40 ವರ್ಷಕ್ಕಿಂತ ಮುಂಚೆನೆ ಮುಟ್ಟು ನಿಂತೋದ್ರೆ, ಸೊ ಎನಿವೇ ಇದು ನ್ಯಾಚುರಲ್ ಪ್ರೊಸೆಸ್ ಅಲ್ವಾ, ಸೊ ನಾರ್ಮಲ್ ಆಗಿ ಆಗಿದೆ, ಸ್ವಲ್ಪ ಬೇಗ ಆಗಿದೆ ಅಂತ ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಸೊ ಆ ರೀತಿ ಬೇಗ ಮುಟ್ಟು ನಿಂತೋದ್ರೆ, ನಾನು ಆಗ್ಲೇ ಹೇಳಿದೆ ಹಲವಾರು ಕಾರಣಗಳು ಇರುತ್ತೆ ಬೇಗ ಮುಟ್ಟು ನಿಲ್ಲೋದಕ್ಕೆ ಅಂತ, ಹಾಗಾಗಿ ವೈದ್ಯರನ್ನ ಸಂಪರ್ಕಿಸಿ ಯಾವ ಕಾರಣಕ್ಕೆ ಬೇಗ ಮುಟ್ಟು ನಿಂತೋಗಿದೆ ಅನ್ನೋದನ್ನ ಪತ್ತೆ ಹಚ್ಚಿಕೋಬೇಕು, ಮತ್ತೆ ಅದಕ್ಕಾಗಿ ಯಾವ್ದಾದ್ರು ಸೂಕ್ತ ಟ್ರೀಟ್ಮೆಂಟ್ ಇದ್ರೆ ಪಡಿಬೇಕು. ಮತ್ತು ಮೆನೋಪಾಸ್ ಆದ್ಮೇಲೆ ಮಹಿಳೆಯರಲ್ಲಿ ಹೃದಯ ಸಂಬಂಧ ಕಾಯಿಲೆಗಳೆಲ್ಲ ಹೆಚ್ಚಾಗುತ್ತೆ ಅಂತ ಹೇಳಿದೆ. ಸೊ ಈಗ 40 ವರ್ಷ ಮುಂಚೆನೆ ಮುಟ್ಟು ನಿಂತ್ರೆ ಅವರಿಗೆ 40-50 ವಯಸ್ಸಿಗೆ ಈ ರೀತಿಯಾದಂತಹ ಕಾಯಿಲೆಗಳು, BP ಹೆಚ್ಚಾಗೋದಾಗಿರ್ಬೋದು, ಡಯಾಬಿಟಿಸ್, ಇದೆಲ್ಲ ಬರುವ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಅವರು ವೈದ್ಯರಲ್ಲಿ ಸಲಹೆ ಪಡೆದು ತಮ್ಮ ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ. ಮತ್ತೆ ಒಂದ್ಸಲ ಮೊಟ್ಟು ನಿಂತು ಹೋದ ಮೇಲೆ, ಅಂದ್ರೆ ಮೆನೋಪಾಸ್ ಆದ ಮೇಲೆ ಮತ್ತೆ ಏನಾದ್ರೂ ವೆಜೈನಲ್ ಬ್ಲೀಡಿಂಗ್, ರಕ್ತಸ್ರಾವ ಕಂಡು ಬಂತು ಅಂತ ಅಂದ್ರೆ ಅದು ನಾರ್ಮಲ್ ಅಲ್ಲ. ಸೊ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇರುತ್ತೆ. ಸಾಮಾನ್ಯವಾಗಿ ನಮಗೆ ಬಹಳ ಮುಖ್ಯವಾದದ್ದು ಅಂತ ಅಂದ್ರೆ ಈ ಗರ್ಭಕೋಶದ ಕ್ಯಾನ್ಸರ್. ಸೊ ಹಾಗಾಗಿ ಒಂದ್ ಸಲ ಕಂಪ್ಲೀಟ್ ಆಗಿ ಮೆನೋಪಾಸ್ ಆದ ಮೇಲೆ ಮತ್ತೆ ರಕ್ತಸ್ರಾವ ಕಂಡು ಬಂದ್ರೆ ದಯವಿಟ್ಟು ವೈದ್ಯರನ್ನ ಅವರು ಸಲಹೆ ಪಡಬೇಕು, ಹೋಗಿ ಕಾಣಬೇಕು, ಯಾವುದೇ ರೀತಿಯಾದ ಟೆಸ್ಟ್ಗಳು ಮಾಡಿಸಿ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನ ಪಡಿಬೇಕು. ಮತ್ತು ಇನ್ನು ಬಹಳ ಮುಖ್ಯವಾದದ್ದು, ಮಾನಸಿಕ ತೊಂದರೆಗಳಲ್ಲಿ ಬಳಲ್ತಾ ಇದ್ರೆ, ಸೊ ಅವರು ಕೂಡ ಯಾವುದೇ ರೀತಿಯಾದ ಮುಚ್ಚುಮರೆ ಇಲ್ಲದೆ ತಮಗಾಗುತ್ತಿರುವ ಪ್ರಾಬ್ಲಮ್ಸ್ ಅನ್ನ ಹೇಳ್ಕೊಳ್ಬೇಕು. ಸ್ನೇಹಿತರಲ್ಲಿ ಹೇಳ್ಕೊಳ್ಬಹುದು ಅಥವಾ ಮನೋವೈದ್ಯರಲ್ಲಿ ಹೇಳ್ಕೊಂಡು ಅದಕ್ಕೆ ಸರಿಯಾದ ಸೂಕ್ತ ಚಿಕಿತ್ಸೆಯನ್ನ ಪಡಿಬೇಕು. ಮತ್ತು ಕೆಲವು ಪ್ರಾಬ್ಲಮ್ಸ್, ಮುಜುಗರ ಪಡುವಂತಹ ಪ್ರಾಬ್ಲಮ್ಸ್, ಮೂತ್ರ ಸೋರಿಕೆ ಆಗಿರ್ಬೋದು, ಗರ್ಭಕೋಶ ಜಾರಿಕೆ ಆಗಿರ್ಬೋದು, ಇದೆಲ್ಲ ಇದ್ರೂ ಕೂಡ ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಸೊ ಅದಕ್ಕೆ ದಯವಿಟ್ಟು ಹೋಗಿ ವೈದ್ಯರಲ್ಲಿ ತೋರಿಸಿ ಅದಕ್ಕೆ ಸರಿಯಾದಂತಹ ಚಿಕಿತ್ಸೆಯನ್ನ ಪಡಿಬೇಕು. ಮತ್ತು ಸ್ತನದಲ್ಲಿ ಪರೀಕ್ಷೆ ಮಾಡ್ಕೊಳ್ಳುವಾಗ ಏನಾದ್ರು ಸಣ್ಣ ಗೆಡ್ಡೆ ತರ ಕಾಣಿಸಿದ್ರು ಕೂಡ ಅದು ನಾರ್ಮಲ್ಲೇ, ಸಹಜವಾಗಿ ನಾರ್ಮಲ್ಲೇ ಇರ್ಬೋದು, ಆದ್ರೂ ಸ್ವಲ್ಪ ಡೌಟ್ ಇದ್ರು ಕೂಡ ಹೋಗಿ ವೈದ್ಯರಲ್ಲಿ ಪರೀಕ್ಷೆ ಮಾಡಿಸಿ ಬೇರೆ ಏನಾದ್ರು ತೊಂದರೆ ಇದ್ರೆ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನ ಪಡಿಬೇಕು.
1: ಡಾಕ್ಟರ್ ಭವ್ಯ ಹೆಚ್ಚು ಅವರೇ, ನೀವಿಷ್ಟೊತ್ತು ನಮ್ಮ ಕೇಳುಗರಿಗೆ ಋತುಬಂಧ ಅಥವಾ ಮೆನೋಪಾಸ್ ನ ಕುರಿತು ಬಹಳಷ್ಟು ಉಪಯುಕ್ತಕಾರಿಯಾದ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರೆ ನಿಜಕ್ಕೂ ಧನ್ಯವಾದಗಳು ನಿಮಗೆ. ನಮಸ್ಕಾರ.
0: ಮೆನೋಪಾಸ್ ನಂತರನೂ ಕೂಡ ಮಹಿಳೆಯರು ಸಂಪೂರ್ಣವಾಗಿ ಆರೋಗ್ಯಕರ ಜೀವನವನ್ನ ನಡೆಸಬಹುದು. ಸೊ ಹಾಗಾಗಿ ಮೆನೋಪಾಸ್ ಅನ್ನೋದು ಒಂದು ಕಾಯಿಲೆ ಅಲ್ಲ, ಸೊ ಇದು ನ್ಯಾಚುರಲ್ ಪ್ರೊಸೆಸ್. ದಯವಿಟ್ಟು ಯಾರು ಅದನ್ನ ಮುಚ್ಚುಮರೆ ಮಾಡೋ ಅವಶ್ಯಕತೆ ಇಲ್ಲ. ಏನೇ ತೊಂದರೆಗಳಿದ್ರು ವೈದ್ಯರಲ್ಲಿ ಸಂಪರ್ಕಿಸಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು.
2: ಇದುವರೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೆನೋಪಾಸ್ ಋತುಬಂಧ ಈ ಕುರಿತು ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದಂತಹ ಡಾಕ್ಟರ್ ಭವ್ಯ ಎಚ್ಯು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ

0: ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ.
1: ನಮಸ್ಕಾರ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ PMKSY, ಪ್ರತಿ ಹನಿ ಹೆಚ್ಚು ಬೆಳೆ, ಪ್ರತಿ ಬೆಳೆಗೂ ನೀರು ಎಂಬ ಧ್ಯೇಯ ವಾಕ್ಯದೊಂದಿಗೆ ಜಾರಿಗೆ ಬಂದ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯು ದೇಶದಾದ್ಯಂತ ರೈತರ ಆದಾಯವನ್ನು ವೃದ್ಧಿಸುವ ಉಪಕ್ರಮವಾಗಿದೆ. ರೈತರು ಮಳೆಯ ಮೇಲೆ ಅವಲಂಬಿತರಾಗುವುದನ್ನು ತಪ್ಪಿಸುವುದು, ದೊರೆಯುವ ಕಡಿಮೆ ನೀರನ್ನೇ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ತಂತ್ರಜ್ಞಾನವನ್ನು ಅಭಿವೃದ್ಧಿಗೊಳಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಾಗುತ್ತಿರುವ ಕಾರಣ ರೈತರು ಬೆಳೆ ಹಾನಿ ಎದುರಿಸ್ತಾ ಇದ್ದಾರೆ. ಹಳೆಯ ನೀರಾವರಿ ಪದ್ಧತಿಯಿಂದ ನೀರಿನ ವ್ಯರ್ಥಕ್ಕೆ ಕಾರಣ ಆಗ್ತಾ ಇದೆ. ಇದರಿಂದ ರೈತರು ಬೇಸಿಗೆಯಲ್ಲಿ ನೀರಿನ ಕೊರತೆಯನ್ನು ಎದುರಿಸಬೇಕಾಗ್ತಾ ಇದೆ. ಮಳೆ ನೀರು ಕೊಯ್ಲು ಸಹಾಯದಿಂದ ರಕ್ಷಣಾತ್ಮಕ ನೀರಾವರಿಯನ್ನು ಉತ್ತೇಜಿಸುವುದು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಗುರಿಯಾಗಿದೆ. ಇದನ್ನು ಜಲ ಸಿಂಚನ್ ಮತ್ತು ಜಲ ಸಂಚಯನಂತಹ ಕಾರ್ಯಕ್ರಮಗಳ ಮೂಲಕ ಸಾಧಿಸಲಾಗ್ತಾ ಇದೆ. ರೈತರಿಗೆ ಸೂಕ್ಷ್ಮ ನೀರಾವರಿ ಪದ್ಧತಿಗಳನ್ನು ಅಳವಡಿಸುವ ಮಹತ್ವದ ಯೋಜನೆ ಇದಾಗಿದೆ. ಅಂತರ್ಜಲದ ವ್ಯಾಪಕ ಬಳಕೆಯಿಂದಾಗಿ ನೀರಿನ ಮಟ್ಟ ನಿರಂತರವಾಗಿ ಕ್ಷೀಣಿಸ್ತಾ ಇದೆ. ಈ ಸಮಸ್ಯೆಯನ್ನು ಪರಿಹರಿಸಲು ದಕ್ಷ ನೀರಿನ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ತುಂತುರು ನೀರಾವರಿಯನ್ನು ಉತ್ತೇಜಿಸುವ ಪ್ರಧಾನಮಂತ್ರಿ ಕೃಷಿ ಸಂಚಯಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಈ ಯೋಜನೆ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ನೀರಿನ ಬಳಕೆಯ ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಹಲವಾರು ನೀರು ಉಳಿಸುವ ಉಪಕ್ರಮಗಳನ್ನು ಒಳಗೊಂಡಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಹರ್ ಖೇತ್ ಕೋ ಪಾನಿ, ಪ್ರತಿ ಬೆಳೆಗೆ ನೀರು ಎಂಬ ಧ್ಯೇಯ ವಾಕ್ಯವನ್ನು ಹೊಂದಿದೆ. July 1, 2015 ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ನೀರಿನ ವಿವೇಚನಾಯುಕ್ತ ಮತ್ತು ಪರಿಣಾಮಕಾರಿ ಬಳಕೆಗೆ ಒತ್ತು ನೀಡುವ ಸಲುವಾಗಿ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳ ಸ್ಥಾಪನೆಗೆ ಈ ಯೋಜನೆಯಡಿ ಗರಿಷ್ಠ %90 ಸಬ್ಸಿಡಿಯನ್ನು ಒದಗಿಸಲಾಗುತ್ತದೆ. ಕರ್ನಾಟಕದಲ್ಲಿ ನೀರಿನ ಸಮರ್ಥ ಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆಯನ್ನು 2003-2004 ಅನುಷ್ಠಾನಗೊಳಿಸಲಾಯಿತು. ಈ ಯೋಜನೆಯಡಿ ಹನಿ ಮತ್ತು ತುಂತುರು ನೀರಾವರಿ ಘಟಕಗಳನ್ನು ಸಹಾಯಧನದ ಅಡಿ ವಿತರಿಸಲಾಗ್ತಾ ಇದೆ. 2005-2006 ಕೇಂದ್ರ ಸರ್ಕಾರ ಕೂಡ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಕ್ಕೆ ಸಹಾಯಧನವನ್ನು ಒದಗಿಸ್ತಾ ಇದೆ. 2015-2016 ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಗಳನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯ ಘಟಕದಡಿ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಈ ಯೋಜನೆಯ ಪ್ರಯೋಜನ ಏನು ಅನ್ನೋದನ್ನು ನೋಡೋಣ. ಸೂಕ್ಷ್ಮ ನೀರಾವರಿ ಅಡಿಯಲ್ಲಿ ನೀರಾವರಿ ಘಟಕಗಳ ಅಳವಡಿಕೆಗೆ ರೈತರಿಗೆ ಹಣಕಾಸಿನ ನೆರವು ಸಿಗ್ತಾ ಇದೆ. ನೀರಿನ ಬಳಕೆಯ ದಕ್ಷತೆಯನ್ನು ಸಾಧಿಸಲು ಎಲ್ಲ ಸ್ವತ್ತುಗಳು ಮತ್ತು ನೀರಿನ ಮೂಲಗಳನ್ನು ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯೊಂದಿಗೆ ಒದಗಿಸಲಾಗ್ತಾ ಇದೆ. ಆಯ್ದ ಬೆಳೆಗಳಿಗೆ ರೈತರ ಹೊಲದಲ್ಲಿ ಹನಿ ಅಥವಾ ತುಂತುರು ನೀರಾವರಿ ಘಟಕಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ನೀರಾವರಿ ವ್ಯವಸ್ಥೆಯ ಅಳವಡಿಕೆಯನ್ನು ರೈತರು ಸ್ವತಃ ಅಥವಾ ಯಾವುದೋ ಅನುಮೋದಿತ ಸೂಕ್ಷ್ಮ ನೀರಾವರಿ ಕಂಪನಿಯ ಮೂಲಕ ಅಳವಡಿಸಿಕೊಳ್ಳಬಹುದು. ಸೂಕ್ಷ್ಮ ನೀರಾವರಿ ಯೋಜನೆ ಅಡಿಯಲ್ಲಿ ಫಲಾನುಭವಿಗೆ ಪಾವತಿಸಬೇಕಾದ ಸಹಾಯಧನದ ಮಾದರಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ %55 ಸಹಾಯಧನ ದೊರೆಯುತ್ತೆ. ಇತರ ರೈತರಿಗೆ %45 ಸಹಾಯಧನ ದೊರೆಯುತ್ತೆ. ಇದನ್ನು ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳನ್ನು ಹೊರತುಪಡಿಸಿ ಎಲ್ಲ ರಾಜ್ಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು 60-40 ಅನುಪಾತದಲ್ಲಿ ಪೂರೈಸಲಾಗ್ತದೆ. ಸಹಾಯಧನ ನೇರವಾಗಿ ರೈತರ ಖಾತೆಗಳಿಗೆ ವರ್ಗಾವಣೆ ಆಗುತ್ತೆ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಗೆ ಯಾರು ಅರ್ಹರು ಅನ್ನೋದನ್ನು ನೋಡೋಣ. ಕರ್ನಾಟಕದ ಎಲ್ಲ ರೈತರು ಕೃಷಿ ಸಿಂಚಯಿ ಯೋಜನೆಯ ಪ್ರಯೋಜನ ಪಡೆಯಲು ಅರ್ಹರಾಗಿರ್ತಾರೆ. ಜಾತಿ ಸಮುದಾಯವನ್ನು ಪರಿಗಣಿಸದೆ ಎಲ್ಲ ಭಾರತೀಯ ರೈತರು ಈ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರೈತರು ಈ ಯೋಜನೆಯನ್ನು ಲಾಭ ಮಾಡಿಕೊಳ್ಳಬಹುದು. ಒಬ್ಬ ಫಲಾನುಭವಿಗೆ 5 ಹೆಕ್ಟೇರ್ ಮಿತಿಗೆ ಸೀಮಿತವಾದ ಸಬ್ಸಿಡಿಯನ್ನು ಪಡೆಯಬಹುದು. ಸಬ್ಸಿಡಿ ಪಡೆಯಲು ಇರುವ ಮಾನದಂಡಗಳೇನು ಅನ್ನೋದನ್ನು ನೋಡೋಣ. ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಉಪಕರಣಗಳನ್ನು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಮತ್ತು ಇಲಾಖಾ ನೋಂದಣಾ ಸವಲತ್ತುಗಳೊಂದಿಗೆ ವಿತರಿಸಲಾಗುತ್ತೆ. ನೋಂದಾಯಿತ ಅಧಿಕೃತ ಸಂಘ ಸಂಸ್ಥೆಗಳು ಕೂಡ ಈ ಕಾರ್ಯಕ್ರಮದಡಿ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಈ ಯೋಜನೆ ಅಡಿಯಲ್ಲಿ ಸೌಲಭ್ಯವನ್ನು ನೀಡುವಾಗ %24.1 ಸಹಾಯಧನವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರೈತರಿಗೆ ನೀಡಲಾಗುತ್ತದೆ. ಜೊತೆಗೆ ಸರ್ಕಾರದ ನಿಯಮಾನುಸಾರ ಹಿಂದುಳಿದ ವರ್ಗದ ರೈತರಿಗೂ ಕೂಡ ಹಾಗೂ ಅಲ್ಪಸಂಖ್ಯಾತ ರೈತರಿಗೂ ಕೂಡ ವಿತರಿಸಲಾಗುತ್ತೆ. ಈ ಯೋಜನೆಯಡಿ ರೈತ ಮಹಿಳೆಯರಿಗೆ ಶೇಕಡ 33% ಮೀಸಲಾತಿಯನ್ನು ನೀಡಲಾಗಿದೆ. ಸಣ್ಣ, ಅತಿ ಮತ್ತು ಮಧ್ಯಮ ವರ್ಗದ

0: ಮುಖ್ಯಸ್ಥರಿಗೆ ಆದ್ಯತೆಯನ್ನು ನೀಡಲಾಗ್ತದೆ. ಈ ಹಿಂದೆ ಪ್ರಯೋಜನ ಪಡೆದ ರೈತರು 7 ವರ್ಷಗಳ ನಂತರ ಸ್ಪ್ರಿಂಕ್ಲರ್ ಸೆಟ್ಗಳನ್ನು ನವೀಕರಿಸಲು ಸಬ್ಸಿಡಿಗಾಗಿ ಅರ್ಜಿ ಸಲ್ಲಿಸಬಹುದು. ವೈಯಕ್ತಿಕವಾಗಿ ಹೇಗೆ ಈ ಯೋಜನೆಯನ್ನು ಲಾಭ ಪಡೀಲಿಕ್ಕೆ ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನು ಈಗ ನೋಡೋಣ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಸಬ್ಸಿಡಿಗೆ ಅರ್ಜಿ ಸಲ್ಲಿಸಲು ಸಂಬಂಧಿತ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಬೇಕು. ಅಲ್ಲಿ ನೀವು ಸಬ್ಸಿಡಿ ವಿನಂತಿ ಅರ್ಜಿಯನ್ನು ಭರ್ತಿ ಮಾಡಬೇಕಾಗತ್ತೆ. ಅರ್ಜಿ ನಮೂನೆಯನ್ನು ನೀಡಲು ಅಧಿಕಾರಿಯನ್ನು ಕೇಳಬೇಕು. ಅಗತ್ಯ ಮಾಹಿತಿ ವಿಭಾಗದಲ್ಲಿ ಉಲ್ಲೇಖಿಸಲಾದ ಕೆಲವು ಸಾಮಾನ್ಯ ವಿವರಗಳನ್ನು ಒದಗಿಸಬೇಕು. ಘಟಕದ ಹೆಸರನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪ್ರತಿ ಹನಿ ಹೆಚ್ಚಿನ ಬೆಳೆ ಎಂದು ಭರ್ತಿ ಮಾಡಬೇಕು. ನಂತರ ನಿಮ್ಮ ಕೃಷಿ ಭೂಮಿಯ ವಿವರಗಳನ್ನು ಒದಗಿಸಬೇಕು. ಸ್ಪ್ರಿಂಕ್ಲರ್ ಬಳಸಲು ಉದ್ದೇಶಿಸಿರುವ ಭೂಮಿಯ ವಿವರವನ್ನು ಸಲ್ಲಿಸಬೇಕು. ಸರ್ವೆ ನಂಬರ್ ನಮೂದಿಸಬೇಕು. ನಿಮ್ಮ ಭೂಮಿ ದಾಖಲಾತಿಗಳನ್ನು ಲಗತ್ತಿಸಬೇಕು. ನಿಮ್ಮ ಜಾತಿ ಮತ್ತು ವರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಸಣ್ಣ ಕನಿಷ್ಠ ರೈತರ ಮಾಹಿತಿಯನ್ನು ಕೂಡ ಒದಗಿಸಬೇಕು. ನೀವು ಒದಗಿಸಿರುವ ಎಲ್ಲ ವಿವರಗಳು ಸರಿಯಾಗಿವೆ ಎಂದು ಪರಿಶೀಲಿಸಿದ ನಂತರ ಘೋಷಣೆಯ ಅಡಿಯಲ್ಲಿ ಸಹಿ ಮಾಡಬೇಕು. ನಂತರ ನಿಮ್ಮ ಹೆಸರು, ನಿಮ್ಮ ತಂದೆಯ ಹೆಸರು, ನೀವು ಸೇರಿರುವ ಗ್ರಾಮವನ್ನು ನಮೂದಿಸುವ ಶಿಫಾರಸು ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. ಬಿಲ್ ಸಂಖ್ಯೆ ಮತ್ತು ದಿನಾಂಕವನ್ನು ಭರ್ತಿ ಮಾಡಬೇಕು. ಅಗತ್ಯ ದಾಖಲೆಗಳು ವಿಭಾಗದಲ್ಲಿ ಉಲ್ಲೇಖಿಸಿರುವಂತೆ ಸಂಬಂಧಿತ ದಾಖಲಾತಿಗಳನ್ನು ಒದಗಿಸಬೇಕು. ಸಹಾಯಕ ಕೃಷಿ ಅಧಿಕಾರಿಯಿಂದ ನಿಮ್ಮ ಅರ್ಜಿಯನ್ನು ಸರಿಯಾಗಿ ದೃಢೀಕರಿಸಿ ಅದನ್ನು ತೋಟಗಾರಿಕೆ ನಿರ್ದೇಶನಾಲಯ ಕಚೇರಿಯಲ್ಲಿ ಸಲ್ಲಿಸಬೇಕು. ನಿಮ್ಮ ಅರ್ಜಿಯನ್ನು ಸಂಬಂಧಪಟ್ಟ ತೋಟಗಾರಿಕೆ ನಿರ್ದೇಶಕರು ಸ್ಪ್ರಿಂಕ್ಲರ್ ಸಬ್ಸಿಡಿಗೆ ಅನುಮೋದನೆ ನೀಡುತ್ತಾರೆ. ಆನ್ಲೈನ್ ಮೂಲಕ ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಲಾಭವನ್ನು ಪಡೆಯಬಹುದು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅಧಿಕೃತ ಜಾಲತಾಣ pmksy.nic.in ಭೇಟಿ ನೀಡಬೇಕು. ಸ್ವಾಗತ ಪುಟದಲ್ಲಿ ಪುಟದ ಎಡಭಾಗದಲ್ಲಿರುವ ರೈತ ನೋಂದಣಿ ಲಿಂಕನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ನೋಂದಣಿ ನಮೂನೆಗೆ ಹೋಗಿ ಅಲ್ಲಿ ನೀವು ಡಾಟ್ ಚಿಹ್ನೆಯೊಂದಿಗೆ ಗುರುತಿಸಲಾದ ಎಲ್ಲ ಕಡ್ಡಾಯ ಕ್ಷೇತ್ರಗಳನ್ನು ಭರ್ತಿ ಮಾಡಬೇಕು. ಮೊದಲು ನೀವು ಡ್ರಾಪ್ ಮೆನುವಿನಲ್ಲಿರುವ ಇಲಾಖೆಯ ಹೆಸರನ್ನು ತೋಟಗಾರಿಕೆ ಎಂದು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಹಣಕಾಸು ವರ್ಷದ ವಿಭಾಗದಲ್ಲಿ ಪ್ರಸ್ತುತ ವರ್ಷವನ್ನು ಟೈಪ್ ಮಾಡಿ ನಂತರ ಹೆಸರು, ತಂದೆ ಗಂಡನ ಹೆಸರು, ಆದಾಯ ಇತ್ಯಾದಿ ವೈಯಕ್ತಿಕ ವಿವರಗಳನ್ನು ಸಲ್ಲಿಸಬೇಕು. ಐಡಿ ಕಾರ್ಡ್ ವಿವರಗಳ ವಿಭಾಗದಲ್ಲಿ ನೀವು ಕಡ್ಡಾಯವಾಗಿ ಆಧಾರ್ ಸಂಖ್ಯೆಯನ್ನು ಒದಗಿಸಬೇಕು. ಮುಂದೆ ವಿಳಾಸ ವಿವರಗಳನ್ನು ವಿಭಾಗವಾರು ಭರ್ತಿ ಮಾಡಬೇಕು. ಡ್ರಾಪ್ ಡೌನ್ ಮೆನುಗಳಿಂದ ನಿಮ್ಮ ರಾಜ್ಯ, ನಿಮ್ಮ ಜಿಲ್ಲೆ, ಬ್ಲಾಕ್, ಮಂಡಲ, ಜಿಲ್ಲಾ ಪಂಚಾಯಿತಿ, ನಿಮ್ಮ ಗ್ರಾಮದ ಹೆಸರನ್ನು ಆಯ್ಕೆ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಟೈಪ್ ಮಾಡಬೇಕು. OTP ಸ್ವೀಕರಿಸಲು ಮೊಬೈಲ್ ಸಂಖ್ಯೆ ಹಾಗೂ ಆಧಾರ್ ಕಾರ್ಡ್ಗೆ ಸಂಪರ್ಕಗೊಂಡಿರುವುದನ್ನು ಮೊದಲೇ ಖಚಿತಪಡಿಸಿಕೊಂಡಿರಬೇಕು. ನಂತರ ನೀವು ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು IFSC ಕೋಡ್ ವಿವರವನ್ನು ಸಲ್ಲಿಸಬೇಕು. ನಿಮ್ಮ ಜಾತಿ ಹಾಗೂ ವರ್ಗವನ್ನು ಆಯ್ಕೆ ಮಾಡಬೇಕು. ನಿಮ್ಮ ಇತ್ತೀಚಿನ ಭಾವಚಿತ್ರವನ್ನು ಅಪ್ಲೋಡ್ ಮಾಡಬೇಕು. ನೀವು ಒದಗಿಸಿದ ಎಲ್ಲ ಮಾಹಿತಿ ಸರಿಯಾಗಿದೆಯೇ ಎಂದು ಪರಿಶೀಲಿಸಿದ ನಂತರ ಸಬ್ಮಿಟ್ IDಯನ್ನು ಕ್ಲಿಕ್ ಮಾಡಬೇಕು. ನಿಮ್ಮ ಅರ್ಜಿಯ ಸ್ಥಿತಿಯ ಕುರಿತು ನೀವು ಇಮೇಲ್ ಅಥವಾ SMS ಮೂಲಕ ಅಧಿಕೃತ ದಾಖಲಾತಿಯನ್ನು ಸಲ್ಲಿಸಿರುವುದನ್ನು ಮಾಹಿತಿಯನ್ನು ಪಡೆಯಬಹುದು. ಯೋಜನೆಗೆ ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರಗಳು, ವಿಳಾಸ ಪುರಾವೆ, ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಜಾತಿ ಪ್ರಮಾಣ ಪತ್ರ, ಕೃಷಿ ಭೂಮಿಯ ದಾಖಲೆಗಳ ಪುರಾವೆಗಳನ್ನು ಒದಗಿಸಬೇಕು. ಇದಿಷ್ಟು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪ್ರಮುಖ ವಿವರಗಳು. ನಮಸ್ಕಾರ.
1: ಇದುವರೆಗೂ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಯೋಗೀಶ್, MN, ಹಿರಿಯ ಪತ್ರಕರ್ತರು, ಚಿತ್ರದುರ್ಗ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 FM ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಭಾರತೀಯ ವಾಯುಪಡೆಯ 94ನೇ ವಾರ್ಷಿಕೋತ್ಸವಕ್ಕೆ ರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರ ಶುಭ ಹಾರೈಕೆ. ಭಾರತದ ಟೆಲಿಕಾಂ ಕ್ಷೇತ್ರದ ವಿಕಾಸ ಹಾಗೂ ಡಿಜಿಟಲ್ ಸಂಪರ್ಕಕ್ಕೆ ಭಾರತೀಯ ಮೊಬೈಲ್ ಕಾಂಗ್ರೆಸ್ ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ. 57ನೇ ಜಿಎಸ್ಟಿ ಮಂಡಳಿ ಸಭೆ ಆರಂಭ. ಕರ್ನಾಟಕದ ಮುಖ್ಯಮಂತ್ರಿ ಸೇರಿ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಭಾಗಿ. ಹಾಗೂ ಟೇಬಲ್ ಟೆನ್ನಿಸ್, ಚೀನಾ ಸ್ಮ್ಯಾಷ್ ಪಂದ್ಯಾವಳಿಯ ಮಿಶ್ರ ಡಬಲ್ಸ್ನಲ್ಲಿ ಭಾರತದ ಮಾನುಷ್ಯ ಮತ್ತು ದಿಯಾ ಚಿಟಲೆ ಸೆಮಿಫೈನಲ್ಗೆ ಪ್ರವೇಶ. ವಾರ್ತೆಗಳ ವಿವರ. ದೇಶವು ಇಂದು ಭಾರತೀಯ ವಾಯುಪಡೆಯ 94ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ. 1932ರ ಅಕ್ಟೋಬರ್ 8ರಂದು ಸ್ಥಾಪನೆಯಾದ ಈ ಪಡೆ ಮುಂದಿನ ದಶಕಗಳವರೆಗೆ ದೇಶದ ರಕ್ಷಣಾ ವ್ಯವಸ್ಥೆಯನ್ನು ರೂಪಿಸುವಂತಹ ವಾಯುಶಕ್ತಿಯ ದೃಷ್ಟಿಕೋನಕ್ಕೆ ನಾಂದಿ ಹಾಡಿತು. ಈ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ವಾಯುಪಡೆಯ ಯೋಧರು, ಮಾಜಿ ಯೋಧರು ಮತ್ತು ಅವರ ಕುಟುಂಬಗಳಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶವೊಂದನ್ನು ಹಂಚಿಕೊಂಡಿರುವ ರಾಷ್ಟಪತಿ, ಭಾರತೀಯ ವಾಯುಪಡೆಯು ವೃತ್ತಿಪರತೆ, ಶಿಸ್ತು ಮತ್ತು ಸನ್ನದ್ದತೆಯ ಉನ್ನತ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ಮೂಲಕ ದೇಶಕ್ಕೆ ಮಾದರಿ ಸೇವೆಯನ್ನು ಸಲ್ಲಿಸಿದೆ. ದೇಶದ ಭದ್ರತೆಯನ್ನು ರಕ್ಷಿಸುವಲ್ಲಿ ಭಾರತೀಯ ವಾಯುಪಡೆಯ ಯೋಧರ ಧೈರ್ಯ, ನಿಖರತೆ ಮತ್ತು ಕಾರ್ಯಾಚರಣೆಯ ಸನ್ನದ್ದತೆಯನ್ನು ಆಪರೇಷನ್ ಸಿಂಧೂರ್ ಸಾಬೀತುಪಡಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಭಾರತೀಯ ವಾಯುಪಡೆಗೆ ಸಂಬಂಧಿಸಿದ ವಿಡಿಯೋವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ವಾಯುಪಡೆಯು ಆಕಾಶದಲ್ಲಿ ತನ್ನ ಶಕ್ತಿ ಮತ್ತು ಶೌರ್ಯವನ್ನು ಪ್ರದರ್ಶಿಸುವ ಮೂಲಕ ಜನರ ಮನದಲ್ಲಿ ಭದ್ರತೆಯ ಭಾವನೆಯನ್ನು ಮೂಡಿಸಿದೆ ಎಂದು ಹೇಳಿದ್ದಾರೆ. ಅತ್ಯಾಧುನಿಕ ತಂತ್ರಜ್ಞಾನಗಳು, ದತ್ತಾಂಶ ಮತ್ತು ಡ್ರೋನ್ಗಳ ಅಳವಡಿಕೆಯೊಂದಿಗೆ ಬೆದರಿಕೆಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ವಾಯುಪಡೆ ಸದಾ ಸುಸಜ್ಜಿತವಾಗಿದೆ. ಆಪರೇಷನ್ ಸಿಂಧೂರ್ ವಾಯುಪಡೆಯ ಯೋಧರ ಶೌರ್ಯ ಮತ್ತು ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಅಜೇಯ ಶೌರ್ಯ, ಅತ್ಯಂತ ನಿಖರತೆ ಮತ್ತು ಪ್ರಬಲ ದಾಳಿಯ ಸಾಮರ್ಥ್ಯದ ಕಥನವನ್ನು ಭೂಮಿ ಹಾಗೂ ದೂರದ ಬಾಹ್ಯಾಕಾಶದಲ್ಲಿರುವ ಉಪಗ್ರಹಗಳು ಸಾಕ್ಷೀಕರಿಸುವಂತಹ ನೈಜ ವೀರರ ಪಡೆಯಿದು ಎಂದು ಬಣ್ಣಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯ ಯಶೋಭೂಮಿಯಲ್ಲಿ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಐಎಂಸಿ 10ನೇ ಆವೃತ್ತಿಯನ್ನು ಉದ್ಘಾಟಿಸಿದರು. ನಿನ್ನೆ ಆರಂಭವಾದ 4 ದಿನಗಳ ಕಾರ್ಯಕ್ರಮವು ದೂರಸಂಪರ್ಕ, ಡಿಜಿಟಲ್ ಸಂಪರ್ಕ ಮತ್ತು ತಾಂತ್ರಿಕ ಆವಿಷ್ಕಾರಗಳಲ್ಲಿ ಭಾರತದ ಗಮನಾರ್ಹ ಪ್ರಗತಿಯನ್ನು ಪ್ರದರ್ಶಿಸುತ್ತದೆ. ಐಎಂಸಿ 2026ರ ವಿಷಯವು ಸ್ಕೇಲ್ ವಿಥೌಟ್ ಬೌಂಡರೀಸ್ ಆಗಿದ್ದು, ಇದು ಡಿಜಿಟಲ್ ನಾವೀನ್ಯತೆ, ಮುಂದಿನ ಪೀಳಿಗೆಯ ಸಂಪರ್ಕ ಮತ್ತು ತಂತ್ರಜ್ಞಾನ ನೇತೃತ್ವದ ಬೆಳವಣಿಗೆಯಲ್ಲಿ ಭಾರತದ ಬೆಳೆಯುತ್ತಿರುವ ಸಾಮರ್ಥ್ಯಗಳನ್ನು ಪ್ರತಿಬಿಂಬಿಸುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ, ಭಾರತೀಯ ಮೊಬೈಲ್ ಕಾಂಗ್ರೆಸ್ ವೇದಿಕೆಯು ಭಾರತದಲ್ಲಿ ಟೆಲಿಕಾಂ ಕ್ಷೇತ್ರದ ವಿಕಾಸ ಮತ್ತು ಡಿಜಿಟಲ್ ಸಂಪರ್ಕಕ್ಕೆ ಸಾಕ್ಷಿಯಾಗಿದೆ. ಇಂದು ದೇಶದ ಪ್ರತಿಯೊಂದು ಜಿಲ್ಲೆಗೂ 5G ಸಂಪರ್ಕ ತಲುಪಿದೆ. ಭಾರತದಾದ್ಯಂತ 5G ಸಂಪರ್ಕವನ್ನು ನಿರ್ವಹಿಸಲು ಪ್ರಸ್ತುತ 550,000ಕ್ಕೂ ಹೆಚ್ಚು ಬೇಸ್ ಸ್ಟೇಷನ್ಗಳಿವೆ ಎಂದು ಹೇಳಿದರು. ಬಳಿಕ ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ತಂತ್ರಜ್ಞಾನವು ಕೊನೆಯ ಹಳ್ಳಿಗೆ ಮಾತ್ರವಲ್ಲದೆ ಪ್ರತಿಯೊಬ್ಬ ನಾಗರಿಕರಿಗೂ ತಲುಪಬೇಕು ಎಂಬುದು ಪ್ರಧಾನಿ ಆಶಯವಾಗಿತ್ತು. ತಂತ್ರಜ್ಞಾನದ ಪ್ರಸರಣವು ಕೈಗೆಟುಕುವ ದರದಲ್ಲಿದ್ದಾಗ ಮಾತ್ರ ಯಶಸ್ವಿಯಾಗುತ್ತದೆ ಎಂದು ಅವರು ಹೇಳಿದರು. ನವದೆಹಲಿಯ ಭಾರತ್ ಮಂಟಪದಲ್ಲಿ 57ನೇ ಜಿಎಸ್ಟಿ ಮಂಡಳಿಯ ಸಭೆ ನಡೆಯುತ್ತಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಮಹಾರಾಷ್ಟದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ, ಹರಿಯಾಣದ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಹಾಗೂ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು ಕೂಡ ಈ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ನಿಯಮ ಪಾಲನೆಯ ಸಮಯ ಮತ್ತು ವೆಚ್ಚವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಜಿಎಸ್ಟಿ ವಿವಾದಗಳನ್ನು ಬಗೆಹರಿಸಲು ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹರಿವನ್ನು ಸುಧಾರಿಸಲು ಅಗತ್ಯವಿರುವ ನೀತಿ ಸುಧಾರಣೆಗಳ ಕುರಿತು ಈ ಸಭೆಯಲ್ಲಿ ಚರ್ಚಿಸಲಾಗುವುದು. ಸರಕು ಮತ್ತು ಸೇವಾ ತೆರಿಗೆ ವ್ಯವಸ್ಥೆಯಲ್ಲಿನ ಮುಂದಿನ ಹಂತದ ಸುಧಾರಣೆಗಳಿಗಾಗಿ ಸರ್ಕಾರವು 5 ಅಂಶಗಳ ಯೋಜನೆಯನ್ನು ಪ್ರಸ್ತಾಪಿಸಲಿದೆ ಎಂದು ಹಣಕಾಸು ಸಚಿವಾಲಯದ ಮೂಲಗಳು ತಿಳಿಸಿವೆ. ಜಿಎಸ್ಟಿ ವ್ಯವಸ್ಥೆಯಲ್ಲಿನ ಪ್ರಸ್ತುತ ಆಡಳಿತಾತ್ಮಕ ತೊಡಕುಗಳನ್ನು ಸ್ವಯಂಚಾಲಿತಗೊಳಿಸುವುದು ಮತ್ತು ಸರಳೀಕರಿಸುವುದು ಹಾಗೂ ವಿಶೇಷವಾಗಿ ಸಣ್ಣ ಉದ್ಯಮಗಳಿಗೆ ನಿಯಮ ಪಾಲನೆಯ ಹೊರೆಯನ್ನು ಕಡಿಮೆ ಮಾಡುವುದು ಈ ಸುಧಾರಣೆಗಳ ಮುಖ್ಯ ಉದ್ದೇಶವಾಗಿದೆ. ಈ 5 ಅಂಶಗಳು

0: ಪ್ರಸ್ತಾವನೆಯು ಪ್ರಕ್ರಿಯೆ ಸುಧಾರಣೆಗಳು, ರಚನಾತ್ಮಕ ಸುಧಾರಣೆಗಳು, ಜೀವನ ಮತ್ತು ವ್ಯಾಪಾರ ನಿರ್ವಹಣೆಯ ಸುಲಭೀಕರಣ, ಸೇವಾ ರಫ್ತು ಮತ್ತು ಇ-ಕಾಮರ್ಸ್ನಂತಹ ವಿಷಯಗಳನ್ನು ಒಳಗೊಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ

0: ಬುಧವಾರ 9:15
1: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೇವು ಲೇಪಿತ ಯೂರಿಯಾ 2015 ಕುರಿತ ಒಂದು ವರದಿ ಇಲ್ಲಿದೆ. ಸೆಪ್ಟೆಂಬರ್ 2015 ಭಾರತದಲ್ಲಿ ಉತ್ಪಾದನೆಯಾಗುವ ಎಲ್ಲಾ ಯೂರಿಯಾಗೆ ಬೇವಿನ ಲೇಪನವನ್ನು ಕಡ್ಡಾಯಗೊಳಿಸಿದ ಸರ್ಕಾರ ಅದೇ ವರ್ಷದ ಡಿಸೆಂಬರ್ನಲ್ಲಿ ಆ ನಿಯಮವನ್ನು ಆಮದು ಮಾಡಿಕೊಂಡ ಯೂರಿಯಾಗೂ ವಿಸ್ತರಿಸಿತು. ಇದರಿಂದಾಗಿ ದೀರ್ಘಕಾಲದಿಂದ ಅತ್ಯಂತ ದುಬಾರಿಯಾಗಿದ್ದ ಯೂರಿಯಾ ಸಮಸ್ಯೆಗೆ ಪರಿಹಾರ ಸಿಕ್ಕಿತು. ರೈತರಿಗೆ ಮೂಲ ಬೆಲೆಯ ಅತ್ಯಲ್ಪ ಭಾಗದಷ್ಟು ದರದಲ್ಲಿ ಮಾರಾಟವಾಗುತ್ತಿದ್ದ ಯೂರಿಯಾವನ್ನು ಕೈಗಾರಿಕೆಗಳಿಗೆ ಅಕ್ರಮವಾಗಿ ತಲುಪಿಸಲಾಗುತ್ತಿತ್ತು. ಇದರಿಂದಾಗಿ ಯೂರಿಯಾ ಮೇಲಿನ ಸಬ್ಸಿಡಿಯು ಖಾಸಗಿ ಲಾಭವಾಗಿ ಪರಿವರ್ತನೆಗೊಳ್ಳುತ್ತಿತ್ತು. ಹಾಗಾಗಿ ರೈತರಿಗೆ ಸಿಗಬೇಕಾದ ಪ್ರಮಾಣದಲ್ಲಿ ಯೂರಿಯಾ ಲಭ್ಯವಾಗುತ್ತಿರಲಿಲ್ಲ. ಯೂರಿಯಾ ಹರಳುಗಳಿಗೆ ಬೇವಿನ ಲೇಪನ ಮಾಡುವುದರಿಂದ ಖರೀದಿದಾರರಿಗೆ ಆ ಉತ್ಪನ್ನವು ನಿಷ್ಪ್ರಯೋಜಕವಾಯಿತು. ಆದರೆ ಕೃಷಿ ಭೂಮಿಗೆ ಅದು ಹೆಚ್ಚು ಉಪಯುಕ್ತವಾಯಿತು, ಏಕೆಂದರೆ ಬೇವಿನ ಲೇಪನವು ಸಾರಜನಕದ ಬಿಡುಗಡೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಸಸ್ಯವು ವಾಸ್ತವವಾಗಿ ಹೀರಿಕೊಳ್ಳುವ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಸರ್ಕಾರದ ಈ ನಿಲುವಿನಿಂದಾಗಿ ಯೂರಿಯಾದ ಅಕ್ರಮ ಬಳಕೆಯು ಅತ್ಯಲ್ಪ ಮಟ್ಟಕ್ಕೆ ಕುಸಿಯಿತು. ಇದರಿಂದಾಗಿ ಸರ್ಕಾರಿ ಬೊಕ್ಕಸಕ್ಕೆ ಸುಮಾರು 10,000 ಕೋಟಿ ರೂಪಾಯಿಗಳ ಉಳಿತಾಯವಾಗಿದೆ ಎಂದು ಅಂದಾಜಿಸಲಾಗಿದೆ. ಬೆಳೆ ಇಳುವರಿಯು ಹೆಚ್ಚಾಯಿತು. ಭತ್ತದಲ್ಲಿ ಶೇಕಡ 5.79, ಜೋಳದಲ್ಲಿ ಶೇಕಡ 7.14, ಸೋಯಾಬೀನ್ನಲ್ಲಿ ಶೇಕಡ 7.4, ತೊಗರಿಯಲ್ಲಿ ಶೇಕಡ 16.88 ಮತ್ತು ಕಬ್ಬಿನಲ್ಲಿ ಶೇಕಡ 17.5 ಏರಿಕೆ ಕಂಡುಬಂದಿತು. ಕೇವಲ ಒಂದು ಬಾರಿಯ ಬೇವಿನ ಲೇಪನವು ದಶಕಗಳಿಂದ ನಡೆಯುತ್ತಿದ್ದ ಸಂಪನ್ಮೂಲ ಸೋರಿಕೆಗೆ ತಡೆ ಹಾಕಿತು. ಹಿಂದಿ ಮತ್ತು ಮರಾಠಿ ಚಿತ್ರರಂಗದ ಹಿರಿಯ ನಟ ನಾನಾ ಪಾಟೇಕರ್ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಇವರ ಅಂತ್ಯಕ್ರಿಯೆಯು ಇಂದು ಸಂಜೆ 4 ಗಂಟೆಗೆ ಪುಣೆ ಸಮೀಪದ ಡಾಂಜೆಯಲ್ಲಿ ಪೂರ್ಣ ಸರ್ಕಾರಿ ಗೌರವಗಳೊಂದಿಗೆ ನಡೆಸಲು ಮಹಾರಾಷ್ಟ ಸರ್ಕಾರ ನಿರ್ಧರಿಸಿದೆ. ಡಾಂಜೆಯಲ್ಲಿರುವ ನಾನಾ ಪಾಟೇಕರ್ ಅವರ ಫಾರ್ಮ್ ಹೌಸ್ನಲ್ಲಿಯೇ ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತದೆ. ಹಿಂದಿ ಮತ್ತು ಮರಾಠಿ ಚಿತ್ರರಂಗದಲ್ಲಿ ತಮ್ಮ ಶ್ರೇಷ್ಠ ಅಭಿನಯಕ್ಕೆ ಹೆಸರುವಾಸಿಯಾಗಿದ್ದ ನಟ ದಶಕಗಳ ಸುದೀರ್ಘ ವೃತ್ತಿ ಜೀವನವನ್ನು ಹೊಂದಿದ್ದರು. 3 ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದಿದ್ದರು. ಟೇಬಲ್ ಟೆನಿಸ್ನಲ್ಲಿ ಬೀಜಿಂಗ್ನಲ್ಲಿ ನಡೆದ ಚೀನಾ ಸ್ಮ್ಯಾಶ್ ಪಂದ್ಯಾವಳಿಯಲ್ಲಿ ಭಾರತದ ಮಾನುಷ ಮತ್ತು ದಿಯಾ ಚಿಟಲಿ ಜೋಡಿಯು ರೊಮೇನಿಯಾದ ಎಡ್ವರ್ಡ್ ಅಯೋನೆಸ್ಕ್ ಮತ್ತು ಬರ್ನಾಡೆಟ್ ಸ್ಟೋಕ್ಸ್ ಅವರನ್ನು 3-0 ಅಂತರದಿಂದ ಸೋಲಿಸುವ ಮೂಲಕ ಡಬ್ಲ್ಯೂಟಿಟಿ ಗ್ರ್ಯಾಂಡ್ ಸ್ಮ್ಯಾಶ್ನ ಸೆಮಿಫೈನಲ್ ತಲುಪಿದ ಮೊದಲ ಭಾರತೀಯ ಮಿಶ್ರ ಡಬಲ್ಸ್ ಜೋಡಿ ಎಂಬ ಇತಿಹಾಸ ನಿರ್ಮಿಸಿದೆ. 5ನೇ ಶ್ರೇಯಾಂಕಿತ ಭಾರತೀಯ ಜೋಡಿಯು ಕ್ವಾರ್ಟರ್ ಫೈನಲ್ ಪಂದ್ಯವನ್ನು 11-9, 13-11, 11-3 ಅಂತರದಲ್ಲಿ ಗೆದ್ದು ಅಂತಿಮ 4ರ ಹಂತದಲ್ಲಿ ಸ್ಥಾನ ಖಚಿತಪಡಿಸಿಕೊಂಡಿತು. ಆದಾಗ್ಯೂ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಮಾನವ್ ಠಕ್ಕರ್ ಅವರು ಫ್ರಾನ್ಸ್ನ 7ನೇ ಶ್ರೇಯಾಂಕಿತ ಆಟಗಾರ ಅಲೆಕ್ಸಿಸ್ ಲೆಬ್ರನ್ ವಿರುದ್ದ 0-3 ಅಂತರದಲ್ಲಿ ಸೋತು ರೌಂಡ್ ಆಫ್ 32 ಹಂತದಲ್ಲೇ ಹೊರಬಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ವಾಯುಪಡೆಯ 94ನೇ ವಾರ್ಷಿಕೋತ್ಸವಕ್ಕೆ ರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರ ಶುಭ ಹಾರೈಕೆ. ಭಾರತದ ಟೆಲಿಕಾಂ ಕ್ಷೇತ್ರದ ವಿಕಾಸ ಹಾಗೂ ಡಿಜಿಟಲ್ ಸಂಪರ್ಕಕ್ಕೆ ಭಾರತೀಯ ಮೊಬೈಲ್ ಕಾಂಗ್ರೆಸ್ ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ. 57ನೇ ಜಿಎಸ್ಟಿ ಮಂಡಳಿ ಸಭೆ ಆರಂಭ. ಕರ್ನಾಟಕದ ಮುಖ್ಯಮಂತ್ರಿ ಸೇರಿ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಭಾಗಿ. ಹಾಗೂ ಟೇಬಲ್ ಟೆನ್ನಿಸ್, ಚೀನಾ ಸ್ಮ್ಯಾಶ್ ಪಂದ್ಯಾವಳಿಯ ಮಿಶ್ರ ಡಬಲ್ಸ್ನಲ್ಲಿ ಭಾರತದ ಮಾನುಷ ಮತ್ತು ದಿಯಾ ಚಿಟಲೆ ಸೆಮಿಫೈನಲ್ಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಸ್ಪಂದನ ಚಿತ್ರದ ಹಾಡು. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಗಳನ್ನು ಕೇಳ್ತಾ ಇದ್ದೀರಾ. ಈ ಒಂದು ಚಿತ್ರದ ಸಂಗೀತ ನಿರ್ದೇಶಕರು ಸಿ ಅಶ್ವಥ್.

ಎಸ್ ಜಾನಕಿಯವರ ಸ್ವರದಲ್ಲಿ ಮೂಡಿ ಬರ್ತಾ ಇದೆ ಯಾವ ಹೂವು ಯಾರ ಮುಡಿಗೋ ಚಿತ್ರದ ಈ ಒಂದು ಹಾಡು. ಸಂಗೀತ ರಾಜನ್ ನಾಗೇಂದ್ರ.

ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಪ್ರೇಮ ಸಾಕ್ಷಿ ಚಿತ್ರದ ಹಾಡು, ಸಂಗೀತ ರಾಜ ನಾಗೇಂದ್ರ.

ಬೇಬಿ ರಿತೀಶಾ ಹಾಗೂ ಬೇಬಿ ಅಮೃತ ಹಾಡಿರುವ ಪ್ರೇಮಿ ನಂಬರ್ ಒನ್ ಈ ಚಿತ್ರದ ಹಾಡು. ಸಂಗೀತ ನೀಡಿದ್ದಾರೆ ಗುರು ಕಿರಣ್.

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 1:40. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಜನಸೇವೆಯಿಂದ ದೇಶ ಸೇವೆ ಅಭಿಯಾನದ ಅಂಗವಾಗಿ ನೂತನ ಶಿಕ್ಷಣ ನೀತಿ 2020 ಈ ಕುರಿತಂತೆ ಸಂದರ್ಶನ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಎಂ ಕೃಷ್ಣಮೂರ್ತಿ, ಹಿರಿಯ ಪ್ರಾಧ್ಯಾಪಕರು, ಭಾರತೀಯ ಸಾಂಖ್ಯಿಕ ಸಂಸ್ಥೆ. ನಡೆಸಿಕೊಡ್ತಾರೆ ಶಿವರಾಮ್, ಹಿರಿಯ ಪತ್ರಕರ್ತರು.
2: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ತಮ್ಮ ಸಾರ್ವಜನಿಕ ಜೀವನವನ್ನು ಶುರು ಮಾಡಿ 25 ವರ್ಷಗಳು ತುಂಬುತ್ತಾ ಇದೆ. ಈ ನೆಪದಲ್ಲಿ ದೇಶಾದ್ಯಂತ ಅನೇಕ ಚಟುವಟಿಕೆಗಳು ನಡೀತಾ ಇದೆ. ಆ ಚಟುವಟಿಕೆಗಳಿಗೆ

0: ಜನಸೇವಾ ದೇಶ ಸೇವಾ ಅನ್ನುವಂಥ ಶೀರ್ಷಿಕೆಯನ್ನು ಕೊಡಲಾಗಿದೆ. ಇದೇ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿಯ ಸುದ್ದಿ ವಿಭಾಗವು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಈ ಕುರಿತಂತೆ ಒಂದು ಚರ್ಚೆಯನ್ನು ಹಮ್ಮಿಕೊಂಡಿದೆ. ಚರ್ಚೆಯಲ್ಲಿ ಭಾಗವಹಿಸಿ ನಮಗೆ ಮಾಹಿತಿಯನ್ನು ನೀಡಲಿಕ್ಕಾಗಿ ಬಂದಿದ್ದಾರೆ ಪ್ರೊಫೆಸರ್ ಎಂ ಕೃಷ್ಣಮೂರ್ತಿಯವರು. ಬೆಂಗಳೂರಿನಲ್ಲಿರುವ ಭಾರತೀಯ ಸಾಂಖ್ಯಿಕ ಸಂಸ್ಥೆಯ ಡಾಕ್ಯುಮೆಂಟೇಷನ್ ರಿಸರ್ಚ್ ಟ್ರೈನಿಂಗ್ ಸೆಂಟರ್ನ ಮಾನ್ಯ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಶ್ರೀಧರನ್ನ ನಾನು ಈ ಚರ್ಚೆಗೆ ಹಾರ್ದಿಕವಾಗಿ ಬರಮಾಡಿಕೊಳ್ತೀನಿ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಸರ್.
0: ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ 3 ದಶಕಗಳಿಗೂ ಹೆಚ್ಚು ಕಾಲದಿಂದ ಇರತಕ್ಕಂಥ ತಮಗೆ ಈ 2020 NEP ಅಂದ ಕೂಡಲೇ ಇದರ ಅನಿವಾರ್ಯತೆ ಅಗತ್ಯತೆ ಬಗ್ಗೆ ತಿಳಿಸ್ಕೊಡಿ ಸರ್.
1: ಸರ್, ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ ಅಂತೇಳಿ 1948 ಮತ್ತು 49 ಇಸ್ವಿಯಲ್ಲಿ ಭಾರತ ಸರ್ಕಾರ ಈ ಕಾಯ್ದೆಯನ್ನು ಮೊದಲಿಗೆ ತಂದಿತ್ತು. ನಂತರ ಸೆಕೆಂಡ್ರಿ ಎಜುಕೇಷನ್ 1952 ಮತ್ತು 53 ಇಸ್ವಿಯಲ್ಲಿ ಪ್ರಾರಂಭಿಸಿತು. ಮತ್ತೆ ಎಜುಕೇಷನ್ ಕಮಿಷನ್ ಅಂತೇಳಿ ಕೊತಾರಿ 1968 ಬಹಳ ಬದಲಾವಣೆಯ ರೂಪದಲ್ಲಿ ತರಲಾಯಿತು. ನಂತರ NPE ನ್ಯಾಷನಲ್ ಪಬ್ಲಿಕ್ ಎಜುಕೇಷನ್ ಅಂತೇಳಿ 1986. ನಂತರ ಎಸ್ ಕಸ್ತೂರಿ ರಂಗನ್ ಅವರ ಅಧ್ಯಕ್ಷತೆಯಲ್ಲಿ 2019 ನ್ಯೂ ಎಜುಕೇಷನ್ ಪಾಲಿಸಿ, ಸಮಗ್ರ ವಿದ್ಯಾಭ್ಯಾಸಕ್ಕೋಸ್ಕರ ಒಂದು ಬದಲಾವಣೆಯನ್ನು ತರಬೇಕು, ಏನು 10+2 10+2 ಅಂತ ಇತ್ತೋ ಅದನ್ನು ಇವರು 5+3+3+4 ಈ ಒಂದು ಕಾನ್ಸೆಪ್ಟ್ನಲ್ಲಿ ಒಂದು ಬಾಲ್ಯ ಬದಲಾವಣೆ, ಸಮಗ್ರ ವಿದ್ಯಾ ವಿಕಾಸಣೆ, ಬಾಲ್ಯ ಪೂರ್ವ ಶಿಕ್ಷಣ, ಶಾಲಾ ಶಿಕ್ಷಣ, ಉನ್ನತ ಶಿಕ್ಷಣ, ವೃತ್ತಿಪರ ಶಿಕ್ಷಣ, ವಯಸ್ಕರ ಶಿಕ್ಷಣ ಹಾಗೂ ಶಿಕ್ಷಕರ ಶಿಕ್ಷಣ ಸೇರಿದಂತೆ ಶಿಕ್ಷಣದ ವಿವಿಧ ಹಂತಗಳಿಗೆ ಈ ನ್ಯೂ ಎಜುಕೇಷನ್ ಪಾಲಿಸಿಯನ್ನು 2020 July 19 ಕೇಂದ್ರ ಸಂಪುಟವು ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಸ್ವೀಕರಣ ಮಾಡಲಾಯಿತು.
0: ಕೊತಾರಿ ಅವರ ರೆಫರೆನ್ಸ್ ಕೊಟ್ಟಿರ್ತಾವೆ. ಮಾನ್ಯ ಕೊತಾರಿ ಅವರು ಒಂದು ಮಾತನ್ನು ಹೇಳ್ತಾರೆ, ದೇಶದ ಭವಿಷ್ಯ ತರಗತಿಗಳ ಕೊಠಡಿಗಳಲ್ಲಿ ನಿರ್ಣಯ ಆಗುತ್ತೆ ಅಥವಾ ನಿರ್ಮಾಣ ಆಗುತ್ತೆ ಅಂತ. ಆ ಒಂದು ಮಾತನ್ನು ನಾವು ನೆನೆಸ್ಕೊಳ್ಳೋದೇ ಆದರೆ ಬದಲಾಗ್ತಾ ಇರತಕ್ಕಂಥ ಭಾರತದ ಪರಿಸ್ಥಿತಿಗೆ ಇದು ತುಂಬ ಅನಿವಾರ್ಯ ಇತ್ತು ಅಂತೀರಿ?
1: ಖಂಡಿತ ಖಂಡಿತ ಅನಿವಾರ್ಯ ಆಯಿತು. ಇವತ್ತೊಂದು ದಿವಸ ನಾವು ಏನು ಸೆಕೆಂಡ್ರಿ ಎಜುಕೇಷನ್ನು, ಪ್ರೈಮರಿ ಎಜುಕೇಷನ್ನು, UGC ಹೈಯರ್ ಎಜುಕೇಷನ್ನು, ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಏನೆಲ್ಲ ಇತ್ತೋ ಅದು ಇವತ್ತು ನೋಡಿ, ನಾವು 1947 ನಾವು ಸ್ವತಂತ್ರವನ್ನು ಪಡೆದಾಗ ನಮ್ಮ ಎಜುಕೇಷನ್ ಸಿಸ್ಟಮು 4% ಇತ್ತು. ಹೈಯರ್ ಎಜುಕೇಷನಿಂದ ಹಿಡಿದು ಪ್ರೈಮರಿ ಎಜುಕೇಷನ್ಗೂ ಕೇವಲ 4%. ಈ ವಿವಿಧ ಹಂತಗಳಲ್ಲಿ ಎಜುಕೇಷನ್ ಸಿಸ್ಟಮ್ನ ಬಲವರ್ಧನೆ ಮಾಡಬೇಕಂದಾಗ ಅದು ಒಂದು 10%ಗೆ ಬಂತು, ನಂತರ 15%ಗೆ ಬಂತು. ನಂತರ ಏನಾಯಿತು, ಈ ಹೈಯರ್ ಎಜುಕೇಷನ್ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಂತ ಮಾಡಿದಾಗ ಭಾಳಷ್ಟು ಬದಲಾವಣೆಗಳಾಯಿತು. ಸಮಗ್ರ ಶಿಕ್ಷಣ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿದಾಗ ಕೆಲವೊಂದು ಬದಲಾವಣೆ ಆಯಿತು. ಆದರೂ ಈ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಮೂಲಭೂತವಾದ ವ್ಯವಸ್ಥೆಗಳನ್ನು ಬಲಪಡಿಸಲು ಹಲವಾರು ಬದಲಾವಣೆಗಳನ್ನು ಮಾಡಿದಾಗ ಈ ನ್ಯೂ ಎಜುಕೇಷನ್ ಪಾಲಿಸಿ NEP 2020 ಅಂತೇಳಿ ಭಾಳ ಹೆಚ್ಚು ಒತ್ತು ಆಸೆಯನ್ನು ಕೊಡಬೇಕಾದ ಸಂದರ್ಭ ಬಂತು. ಈಗ ನೋಡಿ, ನಾನು ಒಂದು ಹೇಳ್ತೇನೆ, ಈ ಮೂಲಭೂತ ಹಂತ ಫಂಡಮೆಂಟಲ್ ಸ್ಟೇಜ್ ವಯಸ್ಸು 3-8, ತರಗತಿಗಳು ಪೂರ್ವ ಪ್ರಾಥಮಿಕದಿಂದ 2ನೇ ತರಗತಿವರೆಗೆ. ಎರಡನೇದು ಬಂದು ಸಿದ್ಧಾಂತ ಅಂತ ಪ್ರಿಪರೇಟರಿ ಸ್ಟೇಜಸ್. ಈ ಪ್ರಿಪರೇಟರಿ ಸ್ಟೇಜಸ್ಸಲ್ಲಿ ವಯಸ್ಸು 8-11, ತರಗತಿಗಳು 3-5. ಈ ಹಂತದಲ್ಲಿ ಅನ್ವೇಷಣ ಆಧಾರಿತ ಕಲಿಕೆ, ಸರಳ ಪಠ್ಯಪುಸ್ತಕಗಳು ಮತ್ತು ಬಹುಭಾಷ, ಅದು ಬಹಳ ಮುಖ್ಯ, ಮಲ್ಟಿ ಲ್ಯಾಂಗ್ವೇಜಸ್ ಅಂತೇಳಿ. ಮುಂಚೆ ನಾವೇನು ಮಾಡ್ತಾ ಇದ್ವಿ, ಪ್ರಾಥಮಿಕ ಒಂದು ಕನ್ನಡ, ಒಂದು ಮಾಧ್ಯಮಿಕ ಅಥವಾ ನಮ್ಮದೇ ಆದಂಥ ಒಂದು ರಾಜ್ಯ ಭಾಷೆ. ಈಗ ಆಗಲ್ಲ, ಎಲ್ಲ ಭಾಷೆಗಳನ್ನು ಕಲಿತುಕೊಂಡು ಮೂಲ ಭಾಷೆ ನಮ್ಮ ರಾಜ್ಯ ಭಾಷೆಗಳಿಗೆ ಒತ್ತು ಕೊಡಲಾಗಿದೆ ಈ ನಮ್ಮ NEP. ನಂತರ ಮಧ್ಯಮ ಹಂತ, ಮಿಡಲ್ ಏಜ್, ವಯಸ್ಸು 11-14 ವಯಸ್ಸು, ತರಗತಿಗಳು 6-8. ಈ ಹಂತದಲ್ಲಿ ವಿಷಯಾಧಾರಿತ ಶಿಕ್ಷಕರು, ಮೀನ್ಸ್ ಸಬ್ಜೆಕ್ಟ್ ಬೇಸ್, ಸೋಷಿಯಲ್ ಸೈನ್ಸ್, ಇಂಜಿನಿಯರಿಂಗ್, ಹೀಗೆ ಹಲವಾರು ಸಬ್ಜೆಕ್ಟ್ ಬೇಸ್, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಮತ್ತು ನಮ್ಮಲ್ಲಿ ಈಗ

0: ನಾವೇನು ಇವತ್ತು ನಾವು ಸ್ಕಿಲ್ ಬೇಸ್ ಅಂತ ನಾವು ಮಾತನಾಡ್ತೀವೋ ಪ್ರತಿಯೊಂದಕ್ಕೂ ಈಗ ಎವ್ರಿಬಡಿ ಟಾಕಿಂಗ್ ಅಬೌಟ್ ಸ್ಕಿಲ್ ಬೇಸ್. ನಿಮ್ಮ ಪದವಿ ಒಂದೇ ಸಾಕಾಗಲ್ಲ, ನಿಮ್ಮ ಎಸ್ ಎಲ್ ಸಿ ಅಥವಾ ನಿಮ್ಮ ಟೆಂತ್ ಸ್ಟ್ಯಾಂಡರ್ಡ್ ಅಥವಾ ನಿಮ್ಮ 12+2 ಎಜುಕೇಷನ್ ಒಂದೇ ಸಾಲಲ್ಲ, ನಿಮಗೆ ಸ್ಕಿಲ್ ಬೇಸ್ ಇರಬೇಕು. ಈ ರೀತಿಯಾದಂಥ ಒಂದು ಬದಲಾವಣೆಗಳನ್ನು ನಾವು ಎನ್ ಇ ಪಿನಲ್ಲಿ ಕಾಣ್ತಾ ಹೋಗ್ತೇವೆ. ಪ್ರೌಢ ಅಂತೇಳಿ ಸೆಕೆಂಡ್ರಿ ಸ್ಟೇಜ್, ಇಲ್ಲಿ 14-18 ವರ್ಷಗಳು ಮಕ್ಕಳಿಗೆ, 9-12 ತರಗತಿ, ಇದು ಬಹಳ ಮುಖ್ಯ. ನಾವು ಮುಂಚೆ ಓದುವಾಗ 8th ಸ್ಟ್ಯಾಂಡರ್ಡ್ ಮತ್ತು 10th ಸ್ಟ್ಯಾಂಡರ್ಡ್ ಅಂತ, ಈಗ ಆಗಲ್ಲ, 9-12. ಇದು ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಹಂತದಲ್ಲಿ ಬಹುಶಿಸ್ತೀಯ ಶಿಕ್ಷಣ ಮತ್ತು ಸೆಮಿಸ್ಟರ್ ವ್ಯವಸ್ಥೆ ಮತ್ತು ಬೋರ್ಡ್ ಪರೀಕ್ಷೆಗಳ ಸುಧಾರಣೆ, ಈಗ CBSE ಇರ್ಬೋದು, ICSE ಇರ್ಬೋದು, ನಮ್ಮ ಸ್ಟೇಟ್ ಸಿಲೆಬಸ್ ಇರ್ಬೋದು, ಈ ಎಲ್ಲ ಸಿಲೆಬಸ್ಗಳನ್ನು ರಿವಿಷನ್ ಅಂತೇಳಿ ಮಾಡತಕ್ಕಂಥ ಒಂದು ಈ ನ್ಯೂ ಎಜುಕೇಷನ್ ಪಾಲಿಸಿನಲ್ಲಿ ಸಮಗ್ರವಾದ ಬದಲಾವಣೆಯನ್ನು ತರಲಾಗಿದೆ. ಅದೇ ರೀತಿ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ECCE ಶಾಲಾ ಶಿಕ್ಷಣ ವ್ಯವಸ್ಥೆಯ ಒಂದು ಭಾಗವಾಗಿದೆ. ಮತ್ತು ಈ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು 8 ವರ್ಷದ ಮಕ್ಕಳಿಗಾಗಿ ರಾಷ್ಟ್ರೀಯ ಪಠ್ಯಕ್ರಮ ಮತ್ತು NCERT ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ರಿಸರ್ಚ್ ಟ್ರೈನಿಂಗ್ ಅಂತ ನಾವೇನು ಹೇಳ್ತೀವೋ ಅದನ್ನು ಬಲಪಡಿಸುವುದು, ಅಭಿವೃದ್ಧಿಪಡಿಸುವುದು ಬಹಳ ಮುಖ್ಯ ಈ ಒಂದು ನ್ಯೂ ಎಜುಕೇಷನ್ ಪಾಲಿಸಿಯಿಂದ.
1: ಏಕರೂಪದ ಶಿಕ್ಷಣ ವ್ಯವಸ್ಥೆ ಅಂತ ತಮ್ಮಂಥ ತಜ್ಞರು ಮಾತಾಡ್ತಾ ಇದ್ರಿ, ಎಜುಕೇಷನಿಸ್ಟ್ಗಳು ಮಾತಾಡ್ತಾ ಇದ್ರಿ, ಅದಕ್ಕೆ ಇಲ್ಲಿ ಅವಕಾಶ ಇದೆಯಾ ಸರ್?
0: ಖಂಡಿತ. ಈಗ ನೋಡಿ, ಏಕರೂಪ ಅಂತ ನೀವು ಹೇಳಿದ್ರಿ, ಈ ಏಕರೂಪ ಜೊತೆಗೆ ಇಲ್ಲಿ ಇವರೇನು ಮಾಡ್ತಾರೆ, ಬಹುಭಾಷಾ ಶಿಕ್ಷಣವನ್ನೂ ಸಹ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬಹುಭಾಷಾ ಶಿಕ್ಷಣ ಅಂದರೆ ಏನಂದರೆ, ಸೇ ಫಾರ್ ಎಕ್ಸಾಂಪಲ್, 5ನೇ ತರಗತಿಯಿಂದ ಸಾಧ್ಯವಾದರೆ 8ನೇ ತರಗತಿಯವರೆಗೆ ಮಾತೃಭಾಷೆ ಅಥವಾ ಪ್ರಾದೇಶಿಕ ಭಾಷೆಯಲ್ಲಿ ಬೋಧನಾ ಮಾಧ್ಯಮವಾಗಿ ಪರಿಚಯಿಸಲಾಯಿತು. ಈಗ ದೀಕ್ಷಾ ಪ್ಲಾಟ್ಫಾರ್ಮ್ ಅಂತೇಳಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಇದೆ, ಅದರಲ್ಲಿ 33 ಲ್ಯಾಂಗ್ವೇಜಸ್, ಅಸ್ಸಾಮೀಸ್ ಇರ್ಬೋದು, ಕನ್ನಡ ಇರ್ಬೋದು, ಮಲಯಾಳಿ ಇರ್ಬೋದು, ಉರ್ದು ಇರ್ಬೋದು, ಹೀಗೆ ನಮ್ಮ ದೇಶದಲ್ಲಿರ್ತಕ್ಕಂಥ 33 ಭಾಷೆಗಳಲ್ಲಿ ಈ ದೀಕ್ಷಾ ಪ್ಲಾಟ್ಫಾರ್ಮ್ನಲ್ಲಿ ಮಕ್ಕಳು ಕಲಿಕೆಯನ್ನು ಕಲಿಬೋದು. ಇದು ಒಂದು ಬಹಳ, ಮತ್ತು ಸಂಸ್ಕೃತ ಶಾಸ್ತ್ರೀಯ ಭಾಷೆ. ಮತ್ತು ನಮ್ಮಲ್ಲಿ ಏನಾಗಿದೆ, ಈ ಒಂದು NEPನಲ್ಲಿ ಏನು ನಾವು IKS ಅಂತ ಹೇಳ್ತೀವಿ, ಇಂಡಿಜಿನಿಯಸ್ ನಾಲೆಡ್ಜ್ ಸಿಸ್ಟಮ್ ಮತ್ತು ಟ್ರೆಡಿಷನಲ್ ನಾಲೆಡ್ಜ್ ಸಿಸ್ಟಮ್. ಈ ಟ್ರೆಡಿಷನಲ್ ನಾಲೆಡ್ಜ್ ಅಂದರೆ, ಇವತ್ತು ನೋಡಿ, ಬ್ಯಾಂಗ್ಳೂರಿಂದ ಚನ್ನಪಟ್ಟಣ 70 ಕಿಲೋಮೀಟರ್ ಇದೆ, ನಮಗೆಲ್ಲ ಗೊತ್ತಿದೆ ಅಲ್ಲಿ ಟಾಯ್ಸ್ ಆ ಗೊಂಬೆ ಎಷ್ಟು ಬಹಳ ವರ್ಲ್ಡ್ ಫೇಮಸ್ ಅಂತೇಳಿ, ಇವತ್ತು ಅದು ನಶಿಸಿ ಹೋಗ್ತಾ ಇದೆ. ಈ ಒಂದು ನಶಿಸಿ ಹೋಗಬಾರದು, ಅದಕ್ಕೆ ಒಂದು ಒತ್ತು ಕೊಡಬೇಕು. ಆ ಬೊಂಬೆ ತಯಾರಿಸೋದು ಯಾವ ರೀತಿ, ಅದಕ್ಕೆ ಬೇಕಾದ ಸಾಮಗ್ರಿಗಳು ಏನು, ಫೀಲ್ಡ್ ವರ್ಕ್,
1: ಇದನ್ನೇ ಎಜುಕೇಷನಲ್ಲಿ ನೋಡ್ಬೋದು.
0: ಎಸ್, ಈ ಒಂದು ನ್ಯೂ ಎಜುಕೇಷನ್ ಸಿಸ್ಟಮ್. ಈಗ ನಾವು ಇನ್ನೊಂದು ಟ್ರೆಡಿಷನಲ್ ನಾಲೆಡ್ಜ್ ಏನು ಹೇಳ್ತೀವಿ, ನೀಮ್. ನಾವು ಇವತ್ತು ಬೇವಿನ ಸೊಪ್ಪು ಇರ್ಬೋದು, ನಿಂಬೆಹಣ್ಣು ಇರ್ಬೋದು, ಇದು ನಮ್ಮ ದೇಶದೇ ಆದಂಥ, ಮತ್ತು ಅರಿಶಿನ ಇರ್ಬೋದು, ಇದನ್ನೆಲ್ಲವೂ ನಾವು ನಮ್ಮ ದೇಶದಲ್ಲಿ ಟ್ರೆಡಿಷನಲ್ ನಾಲೆಡ್ಜ್, ಇಂಡಿಜಿನಿಯಸ್ ನಾಲೆಡ್ಜ್ ಈ ಮಕ್ಕಳಿಗೆ ಈ ಒಂದು ನ್ಯೂ ಎಜುಕೇಷನ್ ಪಾಲಿಸಿ ಇದು ಕಲೀಲಿಕ್ಕೆ ಅವಕಾಶ ಇದೆ.
1: ನೋಡಿ, ಎಷ್ಟು ಆಧುನಿಕತೆಯ ಅಬ್ಬರಕ್ಕೆ ಸಿಕ್ಕಿ ಈ ಇಂಡಿಜಿನಿಯಸ್ ನಾಲೆಡ್ಜ್ ಅಂತೇನು ಪಾರಂಪರಿಕವಾದಂಥ ಜ್ಞಾನ ಕಣ್ಮರೆ ಆಗ್ತಾ ಇತ್ತು.
0: ಖಂಡಿತ,
1: ಅದು ಕಣ್ಮರೆ ಆಗಬಾರ್ದು. ನಾಳಿನ ಜನಾಂಗವೂ ಕೂಡ ನಾನು ಇಂತಹ ಸಂಪದ್ಭರಿತವಾದಂಥ ಪರಂಪರೆಯಿಂದ ಇದ್ದೀನಿ, ನಾನು ಬಂದಿದ್ದೀನಿ, ಅಥವಾ ನನ್ನ ಹಿಂದ್ಗಡೆ ಇಂಥ ಒಂದು ದೊಡ್ಡ ಪರಂಪರೆ ಇತ್ತು ಅಂತ ಹೇಳಿ ಹೆಮ್ಮೆ ಪಟ್ಟುಕೊಂಡು ಶಿಕ್ಷಣವನ್ನು ಮಾಡಬೇಕು.
0: ಖಂಡಿತ,
1: ಅದಕ್ಕೆ ಅವಕಾಶ ಇದೆ.
0: ಖಂಡಿತ, ಈ 3 ಸ್ಟೇಜ್ಗಳ ಆದ್ಮೇಲೆ ನಾವು ಇವತ್ತು ಏನು UGC ಶಿಕ್ಷಣ ಅಂತ ಒಂದಿತ್ತು, ಅಥವಾ ಒಂದು ಡಿಗ್ರಿ ಕಾಲೇಜಸ್ ಅಂತ ಇತ್ತು. ಈಗ ಏನಾಗಿದೆ, ಇಲ್ಲಿ ಡಿಗ್ರಿ ಕಾಲೇಜ್ಗಳನ್ನು ಆನರ್ಸ್ ಡಿಗ್ರಿ, 4 ಇಯರ್ಸ್ ಡಿಗ್ರಿ, No. 1 ಬಹುಶಿಸ್ತೀಯ ಶಿಕ್ಷಣ, ಹೊಂದಿಕೊಳ್ಳುವ ಶಿಕ್ಷಣ ವ್ಯವಸ್ಥೆ, ಸರಳ ಅಂದರೆ ಪರಿಣಾಮಕಾರಿಯಾಗಿ ನಿಯಂತ್ರಣವಾದ ಒಂದು ವ್ಯವಸ್ಥೆ. ಇಲ್ಲಿ 4 ವರ್ಷದ ಪದವಿಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, BA ಆನರ್ಸ್, BSc ಆನರ್ಸ್. ಇವಾಗ BA ನೀವು ಸೇರ್ಕೊಂಡ ಮೇಲೆ 1 ವರ್ಷ ಪೂರ್ಣಗೊಳಿಸಿದರೆ ಪ್ರಮಾಣ ಪತ್ರವನ್ನು ಕೊಡ್ತಾರೆ. 1 ವರ್ಷ ನೀವು ES ಜಾಯಿನ್, ಇವರು ಕಾಲೇಜ್ಗೆ ಸೇರ್ಕೊಂಡಿದ್ದಾರೆ, 1 ವರ್ಷ ಶಿಕ್ಷಣ ಮುಗಿಸಿದ್ದಾರೆ, 2 ವರ್ಷ ಪೂರ್ಣಗೊಳಿಸಿದರೆ ನಿಮಗೆ ಡಿಪ್ಲೊಮಾ ಪದವಿಯನ್ನು ಕೊಡ್ತಾರೆ, 3 ವರ್ಷ ಪದವಿ ಮಾಡಿದರೆ ಪದವಿ ಮುಗಿಸಿದ್ದಾರೆ, 4 ವರ್ಷ ಆಯಿತು ಅಂದರೆ ಸಂಶೋಧನೆಯೊಂದಿಗೆ ಪದವಿ. ಬಟ್ ಭಾಳಷ್ಟು ಜನ ಎಜುಕೇಷನಿಸ್ಟು ಇದನ್ನು ಒಪ್ತಾ ಇಲ್ಲ. ಏನಾಗ್ತಾ ಇದೆ, ಕೆಲವರು 1 ವರ್ಷ 2 ವರ್ಷಕ್ಕೆ ಡ್ರಾಪ್ ಮಾಡ್ತಾರೆ, ಅವರು ಪದವಿ ಪಡ್ಕೊಳ್ಳೋದಿಲ್ಲ. ಹೀಗಾಗಿ ಇದು ಸ್ವಲ್ಪ ಕಂಟಿನ್ಯೂಟಿ ಇರೋದಿಲ್ಲ.
1: ಡಿಪ್ಲೊಮಾ ಆದ್ಮೇಲೆ ವಾಪಸ್ ಬಂದು ಬೇರೆ ಯಾವ್ದಾದ್ರು ಕೆಲಸ ಸೇರ್ಕೊಬಿಡಿ.
0: ಖಂಡಿತ, ಈ 4 ವರ್ಷದ ಪದವಿ ಸ್ವಲ್ಪ

0: ದ್ವಂದ್ವ ಸ್ವಲ್ಪ ಗೊಂದಲದಲ್ಲಿದೆ ಇದನ್ನ ಸ್ವಲ್ಪ.
1: ಆದ್ರೆ ತಜ್ಞರು ನೋಡಿ ಸರ್, ದಿಢೀರಂತ ಬಂದಂತ ನೀತಿ ಅಲ್ಲ,
0: ಇಲ್ಲ
1: ಇದಕ್ಕೆ ಅಳೆದು ಸುರಿದು ಸುಮಾರು 2017 ಇದರ ಪ್ರಕ್ರಿಯೆ ಶುರುವಾಗಿದೆ ಅನ್ಕೊಳ್ತೀನಿ.
0: ಖಂಡಿತ
1: 2019 ಇಡೀ ದೇಶಾದ್ಯಂತ ಅದಕ್ಕೆ ಬೇಕಿರ್ತಕ್ಕಂತ ಏನಾದ್ರೂ ತಿದ್ದುಪಡಿ ಬೇಕಾ? ಏನಾದ್ರೂ ಸಲಹೆಗಳು ಬರ್ತವೆ?
0: ತಿದ್ದುಪಡಿ ಏನಿಲ್ಲ, ಈಗಾಗಲೇ ಅದಕ್ಕೆ ಒಂದು ಟೆಕ್ನಿಕಲ್ ಬೋರ್ಡ್ ಅಂತ ಮಾಡಿದ್ದಾರೆ ಹೈಯರ್ ಎಜುಕೇಶನ್. ಇವಾಗ ನಾವು ನೋಡಿ ಉದಾಹರಣೆಗೆ UGC ಅಂತ ಏನಿತ್ತು ಅದನ್ನ ಈಗ ಅವರು ಅಬಾಲಿಶ್ ಮಾಡ್ತಾ ಬೇಕು ಅಂತೇಳಿ ಈ ನ್ಯೂ ಎಜುಕೇಶನ್ ಪಾಲಿಸಿಲಿ ಮಾಡಿದ್ದಾರೆ. ಏನು UGCನ ತೆಗೆದಾಕ್ಬಿಟ್ಟು ಹೈಯರ್ ಎಜುಕೇಶನ್ ಕೌನ್ಸಿಲ್ ಆಫ್ ಇಂಡಿಯಾ HECI ಏಕೈಕ ಉನ್ನತ ಶಿಕ್ಷಣ ನಿಯಂತ್ರಣ ವ್ಯವಸ್ಥೆ. ಇವತ್ತೇನು ನ್ಯಾಕ್ ಅಂತ ಇದೆಯೋ, ನ್ಯಾಷನಲ್ ಅಕ್ರೆಡಿಷನ್ ಕೌನ್ಸಿಲ್, ಹೈಯರ್ ಎಜುಕೇಶನ್ ಗ್ರಾಂಟ್ಸ್ ಕೌನ್ಸಿಲ್ ಅಂತ ಇದೆಯೋ, ಜನರಲ್ ಎಜುಕೇಶನ್ ಕೌನ್ಸಿಲ್ ಅಂತ ಇದೆಯೋ, ACTC ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತ ಇದೆಯೋ ಮೆಡಿಕಲ್ ಬಿಟ್ಟು, ಇದನ್ನೆಲ್ಲವನ್ನ ಅಬಾಲಿಶ್ ಮಾಡಿ ಹೈಯರ್ ಎಜುಕೇಶನ್ ಕೌನ್ಸಿಲ್ HECI ಅಂತ ಹೇಳಿ ನ್ಯಾಷನಲ್ ಹೈಯರ್ ಎಜುಕೇಶನ್ ರೆಗ್ಯುಲೇಟರಿ ಕೌನ್ಸಿಲ್ ಮಾಡಬೇಕಂತೇಳಿ ಈ ನ್ಯೂ ಎಜುಕೇಷನ್ ಪಾಲಿಸಿನಲ್ಲಿ ಮಾಡಿದ್ದಾರೆ. ಎಷ್ಟು ಬೇಗ ಇಂಪ್ಲಿಮೆಂಟ್ ಆಗುತ್ತೋ ಆಗ ಈ ಬೋರ್ಡ್ಸ್ಗಳೆಲ್ಲವೂ ಅಬಾಲಿಶ್ ಆಗಿ ಒಂದೇ ಅಡಿಯಲ್ಲಿ, ಒಂದೇ ಸೂರಿನಡಿಯಲ್ಲಿ, ಒಂದೇ ಅಂಬ್ರಲಾ ಕೆಳಗಡೆ ಇಡೀ ರಾಷ್ಟ್ರದ ಹೈಯರ್ ಎಜುಕೇಶನ್ ಸಿಸ್ಟಮ್ ಬರುವ ನಿರೀಕ್ಷೆ ಇದೆ ಸರ್.
1: ಇದರಲ್ಲಿ ಅಳವಡಿಸಲಾಗಿದೆ
0: ಅಂತ
1: ಒಂದು ಘನೋದ್ದೇಶ ಇಲ್ಲಿದೆ.
0: ಖಂಡಿತ ಇದೆ.
1: ತಾವು ನೋಡಿದ ಹಾಗೆ ಈ ರೀತಿ ಸಮಾನ ಅಥವಾ ಏಕರೂಪದ ವ್ಯವಸ್ಥೆ ಸದ್ಯಕ್ಕೆ ನಮ್ಮಲ್ಲಿ ಇಲ್ಲ ಅಲ್ವಾ ಸರ್?
0: ಇಲ್ಲ, ಖಂಡಿತ ಇಲ್ಲ. ಈಗ ಹಲವಾರು ಬೋರ್ಡ್ಗಳು ಇರೋದ್ರಿಂದ ಅವರದೇ ಆದಂತ ಒಂದೊಂದು ಇದಿದೆ,
1: ಮತ್ತೆ ಯೂನಿವರ್ಸಿಟಿಗಳು ಬೇರೆ ಬೇರೆ
0: ಬೇರೆ ಬೇರೆ ಇದೆ. ಇವತ್ತು ನಾವೇನು ಈಗ ಆಲ್ ಇಂಡಿಯಾ ಲೆವೆಲಲ್ಲಿ ಯೂನಿವರ್ಸಿಟೀಸ್ಗಳು ಇದೆಯೋ ಅದು ಏನಾಗ್ತದೆ, ಈಗ ಸೆಂಟ್ರಲ್ ಯೂನಿವರ್ಸಿಟಿನೇ ಒಂದಾಗ್ತದೆ, ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ IIM IITs ಇವುಗಳೆಲ್ಲ ಒಂದೊಂದು ಬೋರ್ಡ್ಗಳಲ್ಲಿದೆ. ನೀವು ಹೈಯರ್ ಎಜುಕೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಬಂದಾಗ ಆಲ್ ದಿಸ್ ಬೋರ್ಡ್ಸ್ ವಿಲ್ ಕಮ್ಸ್ ಅಂಡರ್ ಒನ್ ಅಂಬ್ರೆಲಾ. ಇದು ಆಗಬೇಕಾಗಿದೆ, ಬೇಗ ಆಗಬೇಕಾಗಿದೆ, ಮಾಡಬೇಕು ಅಂತೇಳಿ ನ್ಯೂ ಎಜುಕೇಷನ್ ಪಾಲಿಸಿನಲ್ಲಿ ಆಗಿದೆ. ಅದೇ ರೀತಿ ನಾವು ನೋಡಿ ಈಗ BEd ತಗೊಳ್ಳಿ, ಈಗ BEd ನಮ್ಮ ಮುಂಚೆ 1 ವರ್ಷ 2 ವರ್ಷ ಆಯಿತು, ನ್ಯೂ ಎಜುಕೇಷನ್ ಪಾಲಿಸಿ ಪ್ರಕಾರ 4 ವರ್ಷಗಳ BEd ಕನಿಷ್ಠ ಅರ್ಹತೆಯನ್ನಾಗಿ ಮಾಡುವ ಉದ್ದೇಶ ಈ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿದೆ. ನಂತರ ಶಿಕ್ಷಕರ ನಿರಂತರ ವೃತ್ತಿಪರ ಅಭಿವೃದ್ಧಿಗೆ 50 ಗಂಟೆಗಳ ತರಬೇತಿ ನೀಡುವ ವ್ಯವಸ್ಥೆಯನ್ನು ಪ್ರಸ್ತಾಪಿಸಲಾಗಿದೆ.
1: ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಕರ ಪಾತ್ರ ಬಹಳ ದೊಡ್ಡ,
0: ಬಹಳ ಮುಖ್ಯ.
1: ಅವರು ಕೂಡ ಕಾಲಕಾಲಕ್ಕೆ ತಕ್ಕಂತೆ ಏನು ಸಾಮರ್ಥ್ಯ ಅವರಲ್ಲಿ ವೃದ್ಧಿ ಆಗಬೇಕು, ಶಾರ್ಪನ್ ಆಗಬೇಕು.
0: ಹೌದು, ಖಂಡಿತ.
1: ಅದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ.
0: ಖಂಡಿತ ಖಂಡಿತ. ಈಗ ನಮ್ಮ ಬಹಳ ಮುಖ್ಯವಾದದ್ದು ಏನಾಗಿದೆ ಅಂದ್ರೆ ನಮ್ಮ GDPನಲ್ಲಿ ಹೈಯರ್ ಎಜುಕೇಷನ್ಸ್ 6% ಮಾತ್ರ ಗುರಿಯನ್ನ ಹೊಂದಿದೆ. 6% ಇದು ನಮ್ಮ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅವರ ಒಂದು ಸರ್ವೆ, ಅವರು ಏನು ಹೇಳ್ತಾ ಇದ್ದಾರೆ, ಇದು ಸ್ವಲ್ಪ ಜಾಸ್ತಿ ಆಗಬೇಕು, ಈ GRE ಅಡ್ಮಿಷನ್ಸ್ ಜಾಸ್ತಿ ಆಗಬೇಕು, ಮತ್ತು ನ್ಯಾಷನಲ್ ಎಜುಕೇಷನ್ ಟೆಕ್ನಾಲಜಿ ಫೋರಮ್ ಅಂತ ಇದೆಯಲ್ಲ, ಈ ಫೋರಮ್ನಲ್ಲಿ ಏನು ಹೇಳ್ತಾ ಇದೆ, ತಂತ್ರಜ್ಞಾನ ಬಳಕೆಯನ್ನು ಹೆಚ್ಚು ಹೆಚ್ಚು ಉಪಯೋಗಿಸಬೇಕು.
1: ಈಗ ಬ್ಯಾಂಕ್ ಜಗತ್ತು ತಂತ್ರಜ್ಞಾನ,
0: ಈಗ ನಿಮ್ಮ ತಂತ್ರಜ್ಞಾನ ಏನಾಗ್ತಾ ಇದೆ, ಬೆಂಗಳೂರಿಗೆ ಸೀಮಿತವಾಗಿದೆ. ಈಗ ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಕೋಲಾರ ಇರ್ಬೋದು, ನಿಮ್ಮ ಇಂಟರ್ನೆಟ್ ಬ್ಯಾಂಡ್ವಿಡ್ತನ್ನು ನೀವು ಇನ್ಕ್ರೀಸ್ ಮಾಡಬೇಕು. ಗ್ರಾಮೀಣ ಪ್ರದೇಶದಲ್ಲಿದ್ದವನು ಗ್ರಾಮೀಣ ಪ್ರದೇಶದಲ್ಲೇ ಅವನು ಆ ಟೆಕ್ನಾಲಜಿ ಇಲ್ಲ ಇಲ್ಲ ಅಂತೇಳಿ ಅವನು
1: ಹುಡುಕೊಂಡು ಎಲ್ಲಿಗೆ ಬರಬಾರ್ದು,
0: ಅವನು ಬೆಂಗಳೂರಿಗೆ ಬರೋಂಗೆ ಆಗಬಾರ್ದು, ಅವನು ಕುಳಿತಲ್ಲೇ ಸಿಗಂತಕ್ಕಂತ ಇದಾಗಬೇಕು. ಆನ್ಲೈನ್ ಕೋರ್ಸಸ್ ಅಂತ ನೀವು ಹೇಳ್ತೀರಿ, ಆನ್ಲೈನ್ ಕೋರ್ಸಸ್ ಅವನಿಗೆ ಅದು ರೀಚ್ ಆಗಬೇಕು, ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರೋವನಿಗೆ ರೀಚ್ ಆಗಬೇಕು. ಹಾಗಾದಾಗ ಈ ಒಂದು ನ್ಯೂ ಎಜುಕೇಷನ್ ಪಾಲಿಸಿ ಅದು ಬಹಳ ಶೀಘ್ರವಾಗಿ ಮತ್ತೆ ಸಮರ್ಪಕವಾಗಿ ನಡೆಯಲಿಕ್ಕೆ ಒಂದು ಅವಕಾಶ ಆಗುತ್ತೆ.
1: ಕೌಶಲ್ಯ ಬಗ್ಗೆ ಹೇಳಿದ್ರಿ ಆಗ್ಲೇ, ಬರೀ ಒಂದು ಮಾರ್ಕ್ಸ್ ಕಾರ್ಡ್ ಇದ್ರೆ ಅಥವಾ ಅಂಕಪಟ್ಟಿಯ ಮೂಲಕನೇ ಅವನು ಬದುಕನ್ನ ಕಟ್ಕೊಳ್ಳೋದ್ರ ಬದಲು, ಅಥವಾ ಅವಳು ಗಂಡು ಹೆಣ್ಣು ಎರಡರಲ್ಲೂ ಕೈಯಲ್ಲಿರ್ತಕ್ಕಂಥ ಕೌಶಲ್ಯ ಏನಿದೆ, ತಲೆಯಲ್ಲಿರ್ತಕ್ಕಂಥ ಬುದ್ಧಿ ಮತ್ತು ಕೈಲಿರ್ತಕ್ಕಂಥ ಕೌಶಲ್ಯ, ಎರಡು ಸಮರ್ಪಕವಾಗಿದ್ರೆ ಸುಭದ್ರವಾಗಿದ್ರೆ ಬದುಕು ಕೂಡ ಸುಭದ್ರವಾಗುತ್ತೆ.
0: ಖಂಡಿತ,
1: ಶಿಕ್ಷಣ ನೀತಿಯಲ್ಲಿ ಅದು ಕೂಡ ಪ್ರಮುಖವಾದಂತ ಭಾಗನೇ.
0: ಖಂಡಿತ ಖಂಡಿತ. ನೋಡಿ ಈಗ ಕೌಶಲ್ಯ ಅಂದ್ರೆ ಏನು ಅಂದ್ರೆ, ಈಗ ನೋಡಿ ನಾವು ಯು ಆರ್ ಆಲ್ ಟಾಕಿಂಗ್ ಅಬೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಬೇಸ್ಡ್ ಆನ್ ದಿ ಕಂಪ್ಯೂಟರ್, ಅದು ತನ್ನ ಎಲ್ಲ ಕೆಲಸಗಳನ್ನು ಆರ್ಟಿಫಿಷಿಯಲ್ ಮಾಡ, ಬಟ್ ನಿಮ್ಮ ಕೌಶಲ್ಯ ಇದಾಗಬೇಕು, ಕಾಗ್ನಿಟಿವ್ ನಿಮ್ಮ ಬುದ್ಧಿವಂತಿಕೆಯನ್ನು ಕನೆಕ್ಟ್ ಆಗಬೇಕು. ನೀವು 2+2=4 ಅದು ಮಗ್ಗಿ ಅಂತ ಆಗಬಾರದು, ನಿಮ್ಮ ಮೈಂಡಲ್ಲಿ ಅದು ಆ ಕ್ಯಾಲ್ಕುಲೇಷನ್ ಈಕ್ವೇಶನ್ಸ್ ಮ್ಯಾಥಮೆಟಿಕ್ಸ್ ಅದಕ್ಕೋಸ್ಕರ

0: ಡಾಕ್ಟರ್ ನ್ಯೂ ಎಜುಕೇಶನ್ ಪಾಲಿಸಿನಲ್ಲಿ ಅವರು ಒಂದು ಮ್ಯಾಥಮೆಟಿಕ್ಸ್ಗೆ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಮ್ಯಾಥಮೆಟಿಕ್ಸ್ನ ಇಂಪ್ರೂವ್ ಮಾಡಬೇಕು, ಮಕ್ಕಳ ಒಂದು ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಮ್ಯಾಥಮೆಟಿಕ್ಸನ್ನು ವೃತ್ತಿಪಡಿಸಬೇಕು. ಹಾಗಾಗಿ ಈ ಒಂದು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಫಾರ್ ಸೋಷಿಯಲ್ ಎಜುಕೇಷನ್, ಸ್ಕೂಲ್ ಎಜುಕೇಷನ್, ಇದರಲ್ಲಿ ಏನು ಹೇಳುತ್ತೆ, ಪಠ್ಯಕ್ರಮದ ದೃಷ್ಟಿಕೋನವನ್ನು ಭಾಳ ಸಮರ್ಪಕವಾಗಿ ಮಾಡಿಕೊಳ್ಳತಕ್ಕದ್ದು. ಅದೇ ರೀತಿ ನಮ್ಮ ಕೇಂದ್ರೀಕರಣದ ಕುರಿತ ಚಿಂತೆ, ಇದರಲ್ಲಿ ಏನು ಹೇಳುತ್ತೆ, ಭಾಷಾ ನೀತಿ ಸೇರಿದಂತೆ ಲ್ಯಾಂಗ್ವೇಜ್ ಇರ್ಬೋದು, ನಿಮ್ಮ ಇಂಗ್ಲೀಷ್ ಲ್ಯಾಬ್ ಅಂತೇಳಿ ಒಂದು ಇಂಗ್ಲೀಷ್ ಲ್ಯಾಬ್ ಬೇಕು, ಒಂದು ಫಿಸಿಕ್ಸ್ ಲ್ಯಾಬ್ ಬೇಕು, ನಿಮ್ಮದು ಕರಿಕ್ಯುಲಮ್ ಡೆವಲಪ್ಮೆಂಟ್ ಜೊತೆಗೆ ನಿಮ್ಮ ಈ ಕೌಶಲ್ಯ ಹೇಳಿದ್ರಲ್ಲ, ಈ ಕೌಶಲ್ಯ ಏನು ಅಂತ ಹೇಳುತ್ತೆ ಅಂದರೆ, ಈಗ ನೋಡಿ, ಒಂದು ಚೆಸ್ ಆಡೋದು ಒಂದು ಕೌಶಲ್ಯ, ಕ್ರಿಕೆಟ್ ಆಡೋದು ಒಂದು ಕೌಶಲ್ಯ, ಕಬಡ್ಡಿ ಆಡೋದು ಒಂದು ಕೌಶಲ್ಯ, ಈ ಮೂಲ ಆಟಗಳ ಜೊತೆಗೆ ನಿಮಗೆ ಬೇಕಾದಂಥ ಸಿಲೆಬಸ್ ಓರಿಯಂಟ್. ಅದಕ್ಕೆ ಅವ್ರು ಏನು ಹೇಳ್ತಾರೆ, ತಿಂಗಳಲ್ಲಿ 8 ದಿವಸ ಅಥವಾ 10 ದಿನ ಬ್ಯಾಗ್ ರಹಿತ ಶಿಕ್ಷಣ. ನೀವೇನು ಇವತ್ತು 10 ಕೆಜಿ 15 ಕೆಜಿ ಪುಸ್ತಕಗಳನ್ನ ಎತ್ಕೊಂಡು ಹೋಗ್ತಿರೋ, ಅದನ್ನು ಮನೆಯಲ್ಲೇ ಇಟ್ಟು ಶಾಲೆಗೆ ಬಂದು ಬ್ಯಾಗ್ ರಹಿತ ಟೆಕ್ನಾಲಜಿ, ನಿಮಗೆ ಬೇಕಾದಂಥ ಒಂದು ಕೌಶಲ್ಯವನ್ನು ನೀವು ಪ್ರದರ್ಶನ ಮಾಡಬಹುದು, ಕಲಿಯಬಹುದು ಫೀಲ್ಡಲ್ಲಿ ಪ್ರಾಯೋಗಿಕವಾಗಿ. ಈ ಎಲ್ಲವನ್ನು ಮಾಡಿದಾಗ ನ್ಯೂ ಎಜುಕೇಷನ್ ಪಾಲಿಸಿ ಇದೆಯಲ್ಲ, ಇದಕ್ಕೆ ಬಹಳ ಒಂದು ಅರ್ಥ ಬರುತ್ತೆ.
1: ಓಕೆ, ಒಬ್ಬ ಶಿಕ್ಷಣ ತಜ್ಞರಾಗಿ, ಹಿರಿಯ ಪ್ರಾಧ್ಯಾಪಕರಾಗಿ, ಏನಾದರೂ ಇದಾಗಬೇಕು ಮುಂದಿನ ದಿನಗಳಲ್ಲಿ ಅಂತ ನಿರೀಕ್ಷೆ ಮಾಡ್ತೀರಾ ಸರ್?
0: ಖಂಡಿತ ಸರ್, ಅದೇನಾಗ್ತಾ ಇದೆ, ಕೆಲವು ಸ್ಟೇಟ್ಗಳಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ಬಂದಿದೆ, ಕೆಲವು ಸ್ಟೇಟ್ಗಳಲ್ಲಿ ಇಂಟ್ರೊಡ್ಯೂಸ್ ಆಗಿಲ್ಲ. ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಒಂದು ಮಧ್ಯೆ ಇರತಕ್ಕಂಥ ಒಂದು ಕೊರತೆ. ಇದು ರಾಷ್ಟ್ರ ಮಟ್ಟದಲ್ಲಿ ಆಗಬೇಕು. ರಾಷ್ಟ್ರ ಮಟ್ಟದಲ್ಲಿ ಆದಾಗ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಪ್ರತಿಯೊಬ್ಬ ಶಿಕ್ಷಕನಿಗೂ ಇದು ತಲುಪಿ ತನ್ನ ಒಂದು ಸ್ಟೂಡೆಂಟ್ಸ್ ರೋಲ್ ಏನು, ಒಬ್ಬರ ಶಿಕ್ಷಕರ ಒಂದು ಪಾತ್ರ ಏನು ಅಂತ ಹೇಳಿದಾಗ ಇದು ಒಂದು ಖಂಡಿತ ರಾಷ್ಟ್ರ ಮಟ್ಟದಲ್ಲಿ ಒಂದು
1: ಮಹತ್ವದ ಹೆಜ್ಜೆ ಆಗುತ್ತೆ.
0: ಮಹತ್ವದ ಹೆಜ್ಜೆ ಆಗೋದ್ರಲ್ಲಿ ಸಂದೇಹವನ್ನೇ ಇಲ್ಲ ಸರ್.
1: ಓಕೆ ಸರ್, ಆ ಹೆಜ್ಜೆ ಆದಷ್ಟು ಬೇಗ ಆಗಲಿ ಅಂತೇಳಿ ಹರಿಸ್ತಾ ಈ ಹೊತ್ತಿನ ಚರ್ಚೆಗೆ ನಮ್ಮ ಜೊತೆ ಇದ್ದಕ್ಕಾಗಿ ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ಶ್ರೋತೃಗಳೆಲ್ಲರಿಗೂ ನಾನು ನಮಸ್ಕಾರ.
2: ಇದುವರೆಗೂ ನೂತನ ಶಿಕ್ಷಣ ನೀತಿ 2020 ಈ ಕುರಿತಂತೆ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಎಂ ಕೃಷ್ಣಮೂರ್ತಿ, ಹಿರಿಯ ಪ್ರಾಧ್ಯಾಪಕರು, ಭಾರತೀಯ ಸಾಂಖ್ಯಿಕ ಸಂಸ್ಥೆ, ನಡೆಸಿಕೊಟ್ಟವರು ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
3: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
4: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
3: ಜಡ ದಿನವ ಮುದಗೊಳಿಸೋ ಸಹಪಾಠಿ,
4: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
3: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ನವದೆಹಲಿಯಲ್ಲಿ ಜಿಎಸ್ಟಿ ಕೌನ್ಸಿಲ್ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವ ಕೃಷ್ಣ ಬೈರೇಗೌಡ ಭಾಗಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರ, ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರಾಮೀಣ ಮಕ್ಕಳಿಗೆ ಉಚಿತ ಕಲಾ ಶಿಕ್ಷಣ ನೀಡಲು ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಗ್ಯಾಲರಿ ಜೊತೆ ಸರ್ಕಾರ ಒಡಂಬಡಿಕೆ. ತಮ್ಮ ವಿರುದ್ಧವೇ ರಹಸ್ಯ ಕಾರ್ಯಾಚರಣೆಗೆ ಯತ್ನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪ. ಹಾಗೂ ಎಸ್ಐಆರ್ ಮೂಲಕ ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲು ಯತ್ನ, ಬಿಜೆಪಿ ಆರೋಪ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ಜಿಎಸ್ಟಿ ಕೌನ್ಸಿಲ್ ಸಭೆ ನಡೆಯುತ್ತಿದೆ. ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ಜಿಎಸ್ಟಿ ಸುಧಾರಣೆಗಳ ಮುಂದಿನ ಹಂತದ ಕುರಿತು ಚರ್ಚಿಸಲು ಈ ಸಭೆಯನ್ನು ಆಯೋಜಿಸಲಾಗಿದೆ. ಸಭೆಯಲ್ಲಿ ರಾಜ್ಯದ ಪರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಕೃಷ್ಣ ಬೈರೇಗೌಡ ಭಾಗವಹಿಸಿದ್ದಾರೆ. ಗೋವಾ, ಮಹಾರಾಷ್ಟ ಸೇರಿದಂತೆ ವಿವಿಧ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು, ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಬಾರಿ ಪ್ರಮುಖವಾಗಿ ರಚನಾತ್ಮಕ ಸುಧಾರಣೆಗಳು, ಸುಲಭವಾಗಿ ವ್ಯಾಪಾರ ಮಾಡುವ ವಾತಾವರಣ, ಇ ಕಾಮರ್ಸ್ ಮತ್ತು ಸೇವೆಗಳ ರಫ್ತು ಸೇರಿದಂತೆ 5 ಪ್ರಮುಖ ಕ್ಷೇತ್ರಗಳ ಮೇಲೆ ಗಮನ ಹರಿಸಲಾಗಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಬರಪೀಡಿತ ಪ್ರದೇಶಗಳಾದ ಕೊಪ್ಪಳ ತಾಲೂಕಿನ

0: ಒಣಬಳ್ಳಾರಿ, ಯಲಬುರ್ಗಾ ತಾಲೂಕಿನ ಗುನ್ನಾಳ ಹಾಗೂ ಕುಷ್ಟಗಿ ತಾಲೂಕಿನ ನಂದಾಪುರ ಗ್ರಾಮಗಳ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೆಕ್ಕೆಜೋಳ, ಹುರುಳಿ ಹಾಗೂ ತೊಗರಿ ಬೆಳೆಗಳನ್ನು ವೀಕ್ಷಿಸಿದ ಅವರು ಬೆಳೆ ನಷ್ಟ ಹಾಗೂ ಮಳೆ ಕೊರತೆಯ ಪರಿಸ್ಥಿತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಬರ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದ್ದು ರೈತರನ್ನು ಕಾಪಾಡುವುದು ಸರ್ಕಾರದ ಮೊದಲ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಅಗತ್ಯಬಿದ್ದರೆ ಸಾಲ ಪಡೆದು ರೈತರಿಗೆ ನೆರವು ನೀಡುವುದಾಗಿ ಘೋಷಿಸಿದ್ದಾರೆ. ಕೇಂದ್ರದ ಮಾನದಂಡ ಪ್ರಕಾರ 8,500 ಕೋಟಿ ರೂಪಾಯಿ ಪರಿಹಾರ ಸಿಗಬೇಕು ಎಂದು ತಿಳಿಸಿದ್ದಾರೆ. ಬರದಿಂದ ಬೆಳೆ ಕಳೆದುಕೊಂಡಿರುವ ರೈತರಿಗೆ ಬೆಳೆ ವಿಮೆಯ ಹಣವನ್ನು ಶೀಘ್ರವಾಗಿ ತಲುಪಿಸಲು ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ ಎಂದು ಹೇಳಿದ್ದಾರೆ. ಬರದಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರ ಸಾಲ ಮರುಪಾವತಿಗೆ 5 ವರ್ಷಗಳ ಕಾಲಾವಕಾಶ ನೀಡುವ ಕುರಿತು ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮೆಕ್ಕೆಜೋಳವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗಿದ್ದು ಬೆಂಬಲ ಬೆಲೆ ನೀಡಲು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಗ್ರಾಮೀಣ ಮಕ್ಕಳಲ್ಲಿ ಸೃಜನಶೀಲತೆ ಬೆಳೆಸಲು ಹಾಗೂ ಕಲಾರಂಗದಲ್ಲಿ ಔನ್ನತ್ಯ ಸಾಧಿಸಲು ಅನುವಾಗುವಂತೆ ಗ್ರಾಮ ಪಂಚಾಯಿತಿಗಳ ಗ್ರಂಥಾಲಯಗಳಲ್ಲಿ ಉಚಿತವಾಗಿ ಆಧುನಿಕ ಕಲಾ ಶಿಕ್ಷಣ ನೀಡಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದಲ್ಲಿಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಗ್ಯಾಲರಿ ನಡುವೆ ನಡೆದ ಒಡಂಬಡಿಕೆ ವಿನಿಮಯಕ್ಕೆ ಸಾಕ್ಷಿಯಾಗಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಅರಿವು ಕೇಂದ್ರಕ್ಕೆ ಬರುವ ಮಕ್ಕಳಿಗೆ ಆಧುನಿಕ ಕಲೆಯ ಪರಿಚಯ ಮಾಡಿಸಲಾಗುವುದು ಎಂದು ಹೇಳಿದ್ದಾರೆ. ಎನ್ಜಿಎಂಎ ಕಲಾ ಶಿಕ್ಷಣದ ಮಾದರಿಗಳು ಹಾಗೂ ಸಂಪನ್ಮೂಲ ಅಭಿವೃದ್ಧಿಪಡಿಸಲಿದೆ. ಶೈಕ್ಷಣಿಕ ಉದ್ದೇಶಕ್ಕಾಗಿ ತನ್ನ ಶಾಶ್ವತ ಸಂಗ್ರಹಾಲಯದಲ್ಲಿರುವ ಆಯ್ದ ಡಿಜಿಟಲ್ ಕಲಾಕೃತಿಗಳನ್ನು ಒದಗಿಸಲಿದೆ. ಜೊತೆಗೆ ಗ್ರಂಥಪಾಲಕರಿಗೆ ಮತ್ತು ಸಂಪನ್ಮೂಲ ವ್ಯಕ್ತಿಗಳಿಗೆ ತರಬೇತಿಯನ್ನು ನೀಡಲಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಆದ ಬಳಿಕ ತಮ್ಮನ್ನೇ ಟ್ರ್ಯಾಪ್ ಮಾಡಲು ಕೆಲವರು ಪ್ರಯತ್ನಿಸಿದ್ದರು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದರ ರೂವಾರಿ ಯಾರು ಎಂಬುದು ತಿಳಿದಿದ್ದು ಆರೋಪ ಸಾಬೀತುಪಡಿಸಲು ತಮ್ಮ ಬಳಿ ದಾಖಲೆಗಳಿವೆ ಎಂದು ತಿಳಿಸಿದ್ದಾರೆ. ಈ ಕುರಿತಂತೆ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿದ ಡಾ ಜಿ ಪರಮೇಶ್ವರ್, ರಾಜ್ಯ ಸರ್ಕಾರದ ವಿರುದ್ದ ರಹಸ್ಯ ಕಾರ್ಯಾಚರಣೆ ಮೂಲಕ ಕೆಟ್ಟ ಹೆಸರು ತರುವ ಪ್ರಯತ್ನಗಳ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ ಎಂದು ಹೇಳಿದ್ದಾರೆ. ಗುಪ್ತಚರ ಇಲಾಖೆ ಮುಖ್ಯಮಂತ್ರಿಗಳ ಬಳಿ ಇದ್ದು ಅವರಿಗೆ ಮಾಹಿತಿ ಸಿಕ್ಕಿರಬಹುದು. ಇದರ ಆಧಾರದ ಮೇಲೆ ಸಚಿವರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಜನಪ್ರಿಯತೆ ಮತ್ತು ದೇಶದ ಅಭಿವೃದ್ಧಿಯ ಪಥವನ್ನು ಸಹಿಸಲಾಗದೆ ಕಾಂಗ್ರೆಸ್ ನಾಯಕರು ಹತಾಶರಾಗಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬಾಗಲಕೋಟೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಸ್ಐಆರ್ ವಿಷಯ ಮುಂದಿಟ್ಟುಕೊಂಡು ಕಾಂಗ್ರೆಸ್ ದೇಶದಲ್ಲಿ ಅರಾಜಕತೆ ಸೃಷ್ಟಿಸಿ ಶಾಂತಿ ಕದಡುವ ಷಡ್ಯಂತ್ರ ನಡೆಸುತ್ತಿದೆ ಎಂದು ದೂರಿದ್ದಾರೆ. ಉತ್ತರ ಕರ್ನಾಟಕದ ನೀರಾವರಿ ಮತ್ತು ಅಭಿವೃದ್ಧಿ ಯೋಜನೆಗಳಾದ ಯುಕೆಪಿ ಮತ್ತಿತರ ಪ್ರಮುಖ ಯೋಜನೆಗಳಿಗೆ ಆದ್ಯತೆ ನೀಡುವ ಬದಲು ಎಲ್ಲಾ ತಾಲ್ಲೂಕುಗಳಲ್ಲೂ ರಿಂಗ್ ರೋಡ್ ಮಾಡುವ ಘೋಷಣೆ ಮಾಡಲಾಗುತ್ತಿದೆ. ಇದರ ಹಿಂದೆ ರಿಯಲ್ ಎಸ್ಟೇಟ್ ಹಿತಾಸಕ್ತಿ ಇದೆ ಎಂದು ಆರೋಪಿಸಿದ್ದಾರೆ. ಸಚಿವರ ರಹಸ್ಯ ಕಾರ್ಯಾಚರಣೆ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಡಿಕೆ ಶಿವಕುಮಾರ್ ನೀಡಿರುವ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ರಮೇಶ್ ಜಾರಕಿಹೊಳಿ ಪ್ರಕರಣದಲ್ಲಿ ಸ್ಟಿಂಗ್ ಆಪರೇಷನ್ ಮಾಡಿದ್ದು ಯಾರು ಎಂದು ಪ್ರಶ್ನಿಸಿದ್ದಾರೆ. ಬಹುಭಾಷಾ ಹಿರಿಯ ನಟ ಹಾಗೂ ನಿರ್ದೇಶಕ ನಾನಾ ಪಾಟೇಕರ್ ನಿಧನ ಹೊಂದಿದ್ದಾರೆ. ನಾನಾ ಪಾಟೇಕರ್ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪಾಟೇಕರ್ ಅವರ ಅಸಾಧಾರಣ ಪ್ರತಿಭೆ, ಮರೆಯಲಾಗದ ಅಭಿನಯ ಭಾರತೀಯ ಚಿತ್ರರಂಗಕ್ಕೆ ಅನೇಕ ಸ್ಮರಣೀಯ ಪಾತ್ರಗಳನ್ನು ನೀಡಿದೆ ಎಂದು ಬಣ್ಣಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶೋಕ ವ್ಯಕ್ತಪಡಿಸಿದ್ದು, ಪಾಟೇಕರ್ ಓರ್ವ ಶ್ರೇಷ್ಠ ನಟ, ರಂಗಭೂಮಿಯ ದಿಗ್ಗಜ ಹಾಗೂ ಸಹಾನುಭೂತಿಯುಳ್ಳ

0: ಸಮಾಜ ಸೇವಕ ಎಂದು ತಿಳಿಸಿದ್ದಾರೆ. ನಾಮ್ ಫೌಂಡೇಶನ್ ಮೂಲಕ ರೈತರು ಮತ್ತು ಗ್ರಾಮೀಣ ಸಮುದಾಯಗಳಿಗಾಗಿ ಶ್ರಮಿಸಿದ ಸಂವೇದನಾಶೀಲ ವ್ಯಕ್ತಿ ಪಾಟೇಕರ್ ಎಂದು ಹೇಳಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೇವು ಲೇಪಿತ ಯೂರಿಯಾ 2015 ಕುರಿತ ಒಂದು ವರದಿ ಇಲ್ಲಿದೆ. ಸೆಪ್ಟೆಂಬರ್ 2015 ಭಾರತದಲ್ಲಿ ಉತ್ಪಾದನೆಯಾಗುವ ಎಲ್ಲಾ ಯೂರಿಯಾಗೆ ಬೇವಿನ ಲೇಪನವನ್ನು ಕಡ್ಡಾಯಗೊಳಿಸಿದ ಕೇಂದ್ರ ಸರ್ಕಾರ ಅದೇ ವರ್ಷದ ಡಿಸೆಂಬರ್ನಲ್ಲಿ ಆ ನಿಯಮವನ್ನು ಆಮದು ಮಾಡಿಕೊಂಡ ಯೂರಿಯಾಗೂ ವಿಸ್ತರಿಸಿತ್ತು. ಇದರಿಂದಾಗಿ ದೀರ್ಘಕಾಲದಿಂದ ಅತ್ಯಂತ ದುಬಾರಿಯಾಗಿದ್ದ ಯೂರಿಯಾ ಸಮಸ್ಯೆಗೆ ಪರಿಹಾರ ದೊರೆಯಿತು. ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದಾಗಿ ಬೊಕ್ಕಸಕ್ಕೆ ಸುಮಾರು 10,000 ಕೋಟಿ ರೂಪಾಯಿಗಳ ಉಳಿತಾಯವಾಗಿದೆ ಎಂದು ಅಂದಾಜಿಸಲಾಗಿದೆ. ಮುಖ್ಯವಾಗಿ ಬೆಳೆ ಇಳುವರಿಯೂ ಹೆಚ್ಚಿ ಭತ್ತ ಶೇಕಡ 5.79, ಜೋಳ ಶೇಕಡ 7.14, ಸೋಯಾಬೀನ್ ಶೇಕಡ 7.4, ತೊಗರಿ ಶೇಕಡ 16.88 ಮತ್ತು ಕಬ್ಬಿನ ಇಳುವರಿಯಲ್ಲಿ ಶೇಕಡ 17.5 ಏರಿಕೆ ಕಂಡುಬಂದಿದೆ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಮಗಳೂರು ನಗರದಲ್ಲಿ ಇಂದು ಕರ್ನಾಟಕ ಅರಣ್ಯ ಇಲಾಖೆ, ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಇವರ ವತಿಯಿಂದ 72ನೇ ವನ್ಯಜೀವಿ ಸಪ್ತಾಹದ ಅಂಗವಾಗಿ ಕಾಲ್ನಡಿಗೆ ಜಾಥಾ ನಡೆಯಿತು. ವನ್ಯಜೀವಿಗಳ ಉಳಿವಿಗಾಗಿ ಆವಾಸ ಸ್ಥಾನಗಳ ಜೋಡಣೆ ಎಂಬ ವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಭಾಗವಹಿಸಿದ್ದರು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಹುಂಗೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಭೇಟಿ ನೀಡಿ ಗ್ರಾಮೀಣ ಭಾಗದಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ವಿಕಸಿತ ಭಾರತ್, ಜಿರಾಮ್ಜಿ ಹಾಗೂ ಜಲಜೀವನ್ ಮಿಷನ್ ಯೋಜನೆಗಳ ಕಾಮಗಾರಿಗಳನ್ನು ಪರಿಶೀಲಿಸಿದರು. ಹಾವೇರಿ ಜಿಲ್ಲೆಯ ವಿವಿಧ ತಾಲೂಕು ಕೇಂದ್ರಗಳಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ 2026-27 ಸಾಲಿನ ಸೋಯಾಬೀನ್ ಉತ್ಪನ್ನ ಖರೀದಿ ಕೇಂದ್ರಗಳನ್ನು ಆರಂಭಿಸುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ಸೂಚಿಸಿದ್ದಾರೆ. ಮೈಸೂರು ದಸರಾ ಪ್ರಯುಕ್ತ ಮೈಸೂರಿನಲ್ಲಿ ನಡೆಯಲಿರುವ ಚಿಗುರು ಕವಿಗೋಷ್ಠಿಗೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದ ಬಾಲಕ ತಾನೀಶ್ ಎನ್ ಆಯ್ಕೆಯಾಗಿದ್ದಾನೆ. ಈತ ಮಿನುಗುತ್ತಾರೆ ಎಂಬ ಚುಟುಕು ಕವನ ಸಂಕಲನ ಬರೆದಿದ್ದು ಹೊಯ್ಸಳ ಪ್ರಶಸ್ತಿ ಪುರಸ್ಕೃತನಾಗಿದ್ದಾನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಜಿಎಸ್ಟಿ ಕೌನ್ಸಿಲ್ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವ ಕೃಷ್ಣ ಬೈರೇಗೌಡ ಭಾಗಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರ, ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ, ಉಪಮುಖ್ಯಮಂತ್ರಿ ಡಾ.ಜಿ.ಪರಮೇಶ್ವರ್. ಗ್ರಾಮೀಣ ಮಕ್ಕಳಿಗೆ ಉಚಿತ ಕಲಾ ಶಿಕ್ಷಣ ನೀಡಲು ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಗ್ಯಾಲರಿ ಜೊತೆ ಸರ್ಕಾರ ಒಡಂಬಡಿಕೆ. ತಮ್ಮ ವಿರುದ್ಧವೇ ರಹಸ್ಯ ಕಾರ್ಯಾಚರಣೆಗೆ ಯತ್ನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪ. ಹಾಗೂ ಎಸ್ಐಆರ್ ಮೂಲಕ ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲು ಯತ್ನ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮಸ್ಕಾರ, ಹಮ್ ಆಕಾಶವಾಣಿ ಬೆಂಗಳೂರು ಸೇ ಬೋಲ್ ರಹೆ ಹೈ.
2: ಸ್ನೇಹ ಭಾರತಿ ಮೇ ಆಪ್ಕಾ ಸ್ವಾಗತ್ ಹೈ. ಮೈ ಸಾನ್ವಿ ಹೂಂ ಔರ್ ಆಜ್ ಹಮ್ ಬಾತ್ ಕರ್ನೆ ವಾಲೆ ಹೈ ಕೃತ್ರಿಮ ಬುದ್ಧಿಮತ್ತಾ ಯಾನಿ ಕಿ ಎಐ ಕೆ ಬಾರೆ ಮೇ. ಆಜ್ ಹಮಾರೆ ಸಾಥ್ ಜುಡ್ನೆ ವಾಲೆ ಹೈ ಅನಿಕೇತ್ ಅಮ್ಡೇಕರ್ ಜಿ. ಅನಿಕೇತ್ ಜಿ ಸೈಬರ್ ಸುರಕ್ಷಾ ಕೆ ಕ್ಷೇತ್ರ ಮೇ 19 ವರ್ಷೋ ಸೇ ಅಧಿಕ ಅನುಭವ ರಖ್ನೆ ವಾಲೆ ವಿಶೇಷಜ್ಞ ಹೈ. ಉನ್ಹೇ ಸೈಬರ್ ಹಮ್ಲೋ ಕಿ ಜಾಂಚ್ ಕರ್ನಾ ಔರ್ ಉನ್ಕೆ ಬಾರೆ ಮೇ ಜಾಗರೂಕತಾ ಫೈಲಾನಾ ಬೇಹದ್ ಪಸಂದ್ ಹೈ. ಭಾರತ್ ಸರ್ಕಾರ್ ಕೆ ಗೃಹ ಮಂತ್ರಾಲಯ ನೇ ಉನ್ಹೇ ಸೈಬರ್ ಕಮಾಂಡೊ ಜೈಸೆ ವಿಶಿಷ್ಟ ಸರ್ಕಾರಿ ಇಕಾಯಿ ಔರ್ ಪ್ರಶಿಕ್ಷಿತ ಕರ್ನೆ ಕೆ ಲಿಯೆ ಚುನಾ ಥಾ. ಹಾಲ್ ಹಿ ಮೇ ಉನ್ಹೊನೆ ಆಕಾಶವಾಣಿ ಪರ್ ಭಾರತೀಯ ನಾಗರಿಕೋ ಕಿ ಆನ್ಲೈನ್ ಸುರಕ್ಷಾ ಪರ್ ಅಪ್ನೆ ವಿಚಾರ ಸಾಝಾ ಕಿಯೆ. ವೇ ಇಸ್ ಕ್ಷೇತ್ರ ಮೇ ಏಕ್ ವಿಚಾರಶೀಲ್ ಯಾನಿ ಥಾಟ್ ಲೀಡರ್ ಹೈ ಔರ್ ಲಿಂಕ್ಡ್ಇನ್ ಪರ್ ಉನ್ಕೆ 13,000 ಸೇ ಜ್ಯಾದಾ ಫಾಲೋವರ್ಸ್ ಹೈ. ವೇ ಇಕಾನಮಿಕ್ ಟೈಮ್ಸ್ ಸಮೇ ಕೈ ಸಮಾಚಾರ ಮಾಧ್ಯಮೋ ಕೆ ಸೈಬರ್ ಸುರಕ್ಷಾ ಪರ್ ಲೇಖ ಭೀ ಲಿಖತೆ ಹೈ. ಆಜ್ ಹಮ್ ಏಕ್ ಐಸೆ ಸಮಯ ಮೇ ಹೈ ಜಹಾ ಎಐ ಹಮಾರೆ ಹರ್ ಕಾಮ್ ಕಾ ಹಿಸ್ಸಾ ಬನ್ ಚುಕಿ ಹೈ. ವಹ ಹಮಾರಿ ಸುರಕ್ಷಾ ಬಢಾ ಭೀ ರಹಿ ಹೈ ಔರ್ ನಯಿ ಪರಿಶಾನಿಯಾ ಭೀ ಲಾ ರಹಿ ಹೈ. ಎಐ ಅಬ್ ಸೈಬರ್ ಸುರಕ್ಷಾ ಕಿ ದುನಿಯಾ ಮೇ ಸಬ್ಸೆ ಬಡಾ ಸಹಯೋಗಿ ಭೀ ಹೈ ಔರ್ ಸಬ್ಸೆ ಬಡಿ ಚುನೌತಿ ಭೀ. ತೋ ಅನಿಕೇತ್ ಜಿ, ಸವಾಲ್ ಯೇ ಹೈ, ಕ್ಯಾ ಎಐ ಹಮಾರಿ ರಕ್ಷಾ ಕರ್ ರಹಿ ಹೈ ಔರ್ ಸಾಥ್ ಹಿ ಸಾಥ್ ಹಮೇ

ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. ಜಿಲ್ಲಾ ವಾರ್ತಾಪತ್ರ ಮೂಡಿ ಬರ್ತಾ ಇದೆ 6:30. ಶ್ರೋತೃಗಳೇ ಗಮನಿಸಿ, ಇಂದು 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಇಂದಿನ ಕಿಸಾನ್ ವಾಣಿಯಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಕುರಿತಾಗಿ ಡಾ ರಾಜಣ್ಣ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ 7:20 ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಸಿರಿಗಂಧ 7:45. ಇನ್ನು ರಾತ್ರಿ 9:15 ಮಧುರಾ ದೀಕ್ಷಿತ್ ಹಾಡಿರುವ ಭಾವಗೀತೆಗಳು. ಶ್ರೋತೃಗಳಿಗೆ ಗಮನಿಸಿ, ರಾತ್ರಿ 9:30 ಕಥಾನಾಟಕ, 8:00 ಪ್ರಸಾರವಾಗ್ತಾ ಇದೆ. ತ್ರಿವೇಣಿಯವರ ಮೂಲ ಕಥೆಯನ್ನು ಬಾನುಲಿಗೆ ರೂಪಾಂತರ ಮಾಡಿದ್ದಾರೆ HS ಪಾರ್ವತಿಯವರು. ನಿರ್ದೇಶನ ಉದಯಾದ್ರಿ. 8:00 ಕಥಾನಾಟಕ, ರಾತ್ರಿ 9:30. ಇನ್ನು ಆರೋಗ್ಯ ಸಂಚಿಕೆ, ರಾತ್ರಿ 10:00 ಆತ್ಮಹತ್ಯೆ ತಡೆ ಹೇಗೆ, ಈ ಕುರಿತಾಗಿ ಡಾಕ್ಟರ್ ರಜನಿ ಪಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.

0: Akashvani FM Rainbow 101.3 MHz Musically yours.
1: ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 3:31, ಗುರುವಾರದ ಗುಡ್ ಟೈಮ್. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ URAO ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಜಂಟಿಯಾಗಿ ಹಮ್ಮಿಕೊಂಡಿರುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮದ 5ನೇ ದಿನ ಇದು. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ವಿಷಯ ರಾಕೆಟ್ ಕ್ರಾಂತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾ URAO ಉಪಗ್ರಹ ಕೇಂದ್ರ ಇಸ್ರೋ ಬೆಂಗಳೂರು. October 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ನಿಮಗಾಗಿ ಮೂಡಿ ಬರ್ತಿರುವ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮವಿದು. ಮೊದಲಿಗೆ ಕೇಳಿ URAO ಉಪಗ್ರಹ ಕೇಂದ್ರದ ಹಿರಿಯ ಮಹಿಳಾ ವಿಜ್ಞಾನಿ ಮತ್ತು ಉಪಗ್ರಹ ಯೋಜನಾ ನಿರ್ದೇಶಕಿಯಾದ ಶ್ರೀಮತಿ ಅನುರಾಧ ಎಸ್ ಪ್ರಕಾಶ್ ಅವರಿಂದ ಗಗನ ನೌಕೆಗೆ ತಕ್ಕ ರಾಕೆಟ್ ಈ ಕುರಿತು ಸಂಕ್ಷಿಪ್ತ ಮಾಹಿತಿ. ನಂತರದಲ್ಲಿ ಬಾಹ್ಯಾಕಾಶ ಸಂಬಂಧಿತ ಪ್ರಶ್ನೆಗಳಿಗೆ ನೀವು ಅಂದರೆ ನಮ್ಮ ಕೇಳುಗರು ಉತ್ತರಿಸಿ ಬಹುಮಾನವನ್ನು ಗೆಲ್ಲಬಹುದು. ಪ್ರತಿ ಪ್ರಶ್ನೆಗೆ ತ್ವರಿತವಾಗಿ ಸರಿ ಉತ್ತರ ಕಳಿಸಿದವರಿಗೆ ಆಕರ್ಷಕ ಬಹುಮಾನ ಗೆಲ್ಲುವಂಥ ಅವಕಾಶ ಇರುತ್ತೆ. ಬಹುಮಾನಗಳನ್ನು ಇಸ್ರೋ ಅಧಿಕಾರಿಗಳು ನಿಮಗೆ ತಲುಪಿಸುತ್ತಾರೆ. ಈ ರಸಪ್ರಶ್ನೆಯ ವಿಚಾರದಲ್ಲಿ ಇಸ್ರೋ ತೀರ್ಮಾನವೇ ಅಂತಿಮ.

0: ಮ ತೀರ್ಮಾನ. ಈಗ ಕೇಳಿ ಶ್ರೀಮತಿ ಅನುರಾಧ ಎಸ್ ಪ್ರಕಾಶ್ ಅವರ ಮಾತು.
1: ಎಲ್ಲರಿಗೂ ನಮಸ್ಕಾರ. ನಾನು ಅನುರಾಧ ಎಸ್ ಪ್ರಕಾಶ. ಇಸ್ರೋದ ಯುವರ್ ರಾವ್ ಸ್ಯಾಟಲೈಟ್ ಸೆಂಟರ್ನಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ರಾಕೆಟ್ಸ್ ಮತ್ತು ಉಪಗ್ರಹಗಳ ನಡುವಿನ ಸಂಬಂಧದ ಬಗ್ಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಕ್ಕೆ ಸಿಕ್ಕಿರುವ ಅವಕಾಶಕ್ಕೆ ನನಗೆ ತುಂಬಾ ಖುಷಿ ಆಗುತ್ತಾ ಇದೆ. ವರ್ಲ್ಡ್ ಸ್ಪೇಸ್ ವೀಕ್ 2026 ಅಂದ್ರೆ ವಿಶ್ವ ಬಾಹ್ಯ ಆಕಾಶ ಸಪ್ತಾಹ 2026 ವಿಷಯ ರಾಕೆಟ್ ರೆವಲ್ಯೂಷನ್ ಅಥವಾ ರಾಕೆಟ್ ಕ್ರಾಂತಿ. ರಾಕೆಟ್ ಅಂದ್ರೆ ಒಂದು ಉಡಾವಣಾ ವಾಹನ. ಅವು ನಮಗೆ ಅಂತರಿಕ್ಷಕ್ಕೆ ಪ್ರವೇಶ ಪಡೆಯಕ್ಕೆ ಸಹಾಯ ಮಾಡುತ್ತವೆ. ನಾವು ಬಾಹ್ಯ ಆಕಾಶಕ್ಕೆ ಏನಾದರೂ ಕಳಿಸಬೇಕಾದರೆ ಅದನ್ನು ಭೂಮಿಯಿಂದ ತಲುಪಿಸುವ ವಾಹನ ಈ ರಾಕೆಟ್. ಬಾಹ್ಯ ಆಕಾಶ ಆಧಾರಿತ ಸೇವೆಗಳಿಗಾಗಿ ನಾವು ಉಪಗ್ರಹಗಳನ್ನು ಹಾರಿಸುತ್ತೇವೆ. ಬೇರೆ ಬೇರೆ ತರಹದ ರಾಕೆಟ್ಗಳಿಗೆ ಬೇರೆ ಬೇರೆ ಕ್ಷಮತೆ ಇರುತ್ತದೆ. ನಾವು ಆಯ್ಕೆ ಮಾಡುವ ರಾಕೆಟ್, ಯಾವ ಉಪಗ್ರಹಗಳನ್ನು ಲಾಂಚ್ ಮಾಡಬೇಕು ಹಾಗೂ ಯಾವ ಅಂತರಿಕ್ಷ ಸೇವೆ ಬೇಕಾಗಿದೆ ಅನ್ನೋದರ ಮೇಲೆ ನಿರ್ಧಾರ ಆಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಉಪಗ್ರಹಗಳಲ್ಲಿ ಹಲವು ವಿಧಾನಗಳಿವೆ. ಕಮ್ಯುನಿಕೇಷನ್, ನ್ಯಾವಿಗೇಷನ್, ರಿಮೋಟ್ ಸೆನ್ಸಿಂಗ್, ಸೈಂಟಿಫಿಕ್ ಮಿಷನ್ಸ್, ಇಂಟರ್ಪ್ಲಾನೆಟರಿ ಮಿಷನ್ಸ್, ಮತ್ತೆ ಈಗ ಚರ್ಚೆಯಲ್ಲಿರುವ ಗಗನಯಾಂತರ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಮಿಷನ್ಸ್, ಎಲ್ಲದಕ್ಕೂ ಉಪಗ್ರಹಗಳೇ ಬೇಕು. ಆ ಉಪಗ್ರಹಗಳ ತೂಕ ಮತ್ತು ಗಾತ್ರ ಭಿನ್ನ ಭಿನ್ನವಾಗಿ ಇರುತ್ತದೆ. ಉದಾಹರಣೆಗೆ ಮೈಕ್ರೋಸ್ಯಾಟ್ಸ್ ಮತ್ತು ನ್ಯಾನೋಸ್ಯಾಟ್ಸ್ಗಳು ಕ್ರಮವಾಗಿ 150 kg ಅಥವಾ 10 kgಗಿಂತ ಕಡಿಮೆ ತೂಕ ಇರುತ್ತದೆ. ಅವರ ಗಾತ್ರ ಒಂದು ಸೂಟ್ ಕೇಸನ್ನ ಅಷ್ಟು ಇರಬಹುದು. ಆದ್ರೆ ಸಂಪರ್ಕ ಸೇವೆಗಳಿಗೆ ಇರುವ ಕೆಲವು ಉಪಗ್ರಹಗಳಿಗೆ 1000 kg ತೂಕ ಹಾಗೂ ಒಂದು ಮಿನಿ ಬಸ್ನ ಗಾತ್ರ ಇರಬಹುದು. ಅವುಗಳು ಇರುವ ಕಕ್ಷೆಗಳು ಭಿನ್ನ ಭಿನ್ನವಾಗಿ ಇರುತ್ತದೆ. ಭೂಮಿಗೆ ಹತ್ತಿರ ಇರುವ ಲಿಯೋ ಆರ್ಬಿಟ್ ಅಂದ್ರೆ ಲೋ ಅರ್ತ್ ಆರ್ಬಿಟ್ 1000 kilometers ಅಥವಾ ಅದಕ್ಕಿಂತ ಕಡಿಮೆ ಎತ್ತರ ಇರುತ್ತದೆ. ಮಿಯೋ ಆರ್ಬಿಟ್ 20,000 kilometers ಎತ್ತರ ಇರುತ್ತದೆ. ಜಿಯೋ ಕಕ್ಷಕ್ಕೆ 36,000 kilometers ಎತ್ತರ ಇರುತ್ತದೆ. ಹೀಗೆ ಒಂದು ಒಂದು ಉಪಗ್ರಹದ ಅವಶ್ಯಕತೆ, ರಾಕೆಟ್ ನ ಕ್ಷಮತೆ ಮತ್ತು ದೊರೆಯುವಿಕೆ ಮೇಲೆ ಲಾಂಚ್ ವೆಹಿಕಲ್ಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಉಪಗ್ರಹಗಳಿಗೆ ಅಂದ್ರೆ ಗಗನ ನೌಕೆಗೆ ತಕ್ಕ ರಾಕೆಟ್ ಆಯ್ಕೆ ಮಾಡುವಾಗ ಮುಖ್ಯವಾಗಿ 5 ತಾಂತ್ರಿಕ ಮತ್ತು ವಾಣಿಜ್ಯ ವಿಷಯಗಳನ್ನು ಗಮನಿಸಬೇಕಾಗುತ್ತದೆ. ಮೊದಲನೆಯದಾಗಿ ಉಪಗ್ರಹದ ನಿರ್ಧಾರಿತ ಕಕ್ಷೆ ಮತ್ತು ತೂಕ. ಸ್ಪೇಸ್ಎಕ್ಸ್ ಮತ್ತು IRSನಂತ ಉಪಗ್ರಹಗಳು ಲಿಯೋ ಆರ್ಬಿಟ್ ನಲ್ಲಿ ಇರುತ್ತದೆ. ಈ ಕಕ್ಷೆಯಲ್ಲಿ ಹೋಗಿ ಸೇರಕ್ಕೆ ಉಪಗ್ರಹಗಳು ರಾಕೆಟ್ಸ್ ಇಂದ ಕಮ್ಮಿ ಇಂಧನ ಕೇಳುತ್ತದೆ. ಹಾಗೆ ಇದಕ್ಕಾಗಿ ಇಸ್ರೋದ SSLV ಮತ್ತು PSLV ತಲ ರಾಕೆಟ್ಸ್ ನ ಬಳಸಬಹುದು. ಹೆಚ್ಚು ಭಾರವಾದ ಸ್ಯಾಟಲೈಟ್ಸ್ ಮತ್ತು ಜಿಯೋ ಆರ್ಬಿಟ್ಸ್ಗಾಗಿ ಹೆಚ್ಚು ಕ್ಷಮತೆಯುಳ್ಳ, ಸಾಮಾನ್ಯವಾಗಿ ಕ್ರಯೋಜೆನಿಕ್ ಅಪ್ಪರ್ ಸ್ಟೇಜಸ್ ಇರುವ GSLV ಮತ್ತು LVM3 ರಾಕೆಟ್ಸ್, ಸ್ಪೇಸ್ ಎಕ್ಸ್ ಫ್ಯಾಲ್ಕನ್ ಹೆವಿ ಅಥವಾ ಏರಿಯಲ್ ಲಾಂಚ್ ವೆಹಿಕಲ್ ಅಂತಹ ಭಾರಿ ರಾಕೆಟ್ಸ್ಗಳನ್ನು ಯೂಸ್ ಮಾಡಲಾಗುತ್ತದೆ. ಎರಡನೇದು ಉಪಗ್ರಹದ ಆಕಾರ ಮತ್ತು ಗಾತ್ರ ಅಂದ್ರೆ ಫಿಸಿಕಲ್ ಡೈಮೆನ್ಷನ್ ಮತ್ತು ವಾಲ್ಯೂಮ್. ಉಪಗ್ರಹವನ್ನ ರಾಕೆಟಿನ ತುಟ್ಟ ತುದಿಯಲ್ಲಿ ಅಳವಡಿಸಲಾಗುತ್ತದೆ. ಉಪಗ್ರಹದ ರಕ್ಷೆಗೆ ಉಷ್ಣ ಕಕ್ಷೆ ಅಂದ್ರೆ ಹೀಟ್ ಶೀಲ್ಡ್ ಇರುತ್ತದೆ. ಅದರಲ್ಲಿ ಇರುವ ಜಾಗದಲ್ಲೇ ಉಪಗ್ರಹ ಹಿಡಿಸಬೇಕು. ಅದರಂತೆ ರಾಕೆಟ್ ಅನ್ನು ಸಿಲೆಕ್ಟ್ ಮಾಡಬೇಕು. ಮೂರನೇದಾಗಿ ರಾಕೆಟ್ನ ವೈಬ್ರೇಷನ್ ಮತ್ತು ಅಕೋಸ್ಟಿಕ್ ಮಿತಿ ಅಂದ್ರೆ ಗುಡುಗು ಮತ್ತು ನಡುಕ. ರಾಕೆಟ್ ಲಿಫ್ಟ್ ಆಫ್ ಆಗುವಾಗ ತುಂಬಾ ದೊಡ್ಡದಾಗಿ ಶಬ್ದ ಮಾಡುತ್ತೆ. ವೈಲೆಂಟ್ ಶೇಕಿಂಗ್ ಅಂದ್ರೆ ನಡುಕ ಹಾಗೂ ವಿಪರೀತ ಗ್ರಾವಿಟೇಷನಲ್ ಫೋರ್ಸ್ ಕ್ರಿಯೇಟ್ ಮಾಡುತ್ತದೆ. ಉಪಗ್ರಹ ಇದನ್ನು ತಡೆದುಕೊಳ್ಳುವ ಕ್ಷಮತೆ ಹೊಂದಿರಬೇಕು ಮತ್ತೆ ತುಂಡ ಆಗಬಾರದು. ನಾಲ್ಕನೇದಾಗಿ ಕಾಸ್ಟ್ ಮತ್ತು ಮಿಷನ್ ಬಜೆಟ್ ಅಂದ್ರೆ ಖರ್ಚು ಮತ್ತೆ ವೆಚ್ಚ. ಉಪಗ್ರಹ ಉಡಾವಣೆಗಾಗಿ ಇರುವ ಲಾಂಚ್ ಫೀ ಸಾಮಾನ್ಯವಾಗಿ ಒಂದು ಸ್ಪೇಸ್ ಮಿಷನ್ ನ ಒಟ್ಟು ಮೊತ್ತದ 25% ಅಥವಾ ಅದಕ್ಕಿಂತ ಹೆಚ್ಚು ಇರುತ್ತದೆ. ಒಂದು ವೇಳೆ ಲಾಂಚ್ ವೆಹಿಕಲ್ ನಲ್ಲಿ ಒಂದೇ ಒಂದು ಸ್ಯಾಟಲೈಟ್ ಲಾಂಚ್ ಮಾಡಿದ್ರೆ ಅದನ್ನು ಡೆಡಿಕೇಟೆಡ್ ಲಾಂಚ್ ಎನ್ನುತ್ತಾರೆ. ಇದು ಅದರ ತೂಕ, ನಿಖರ ಕಕ್ಷ ಮತ್ತು ವೇಳಾಪಟ್ಟಿ ಮೇಲೆ ನಿರ್ಧಾರ ಆಗುತ್ತದೆ. ಆದ್ರೆ ರೈಟ್ ಶೇರ್ ಮಾಡಿ ಲಾಂಚ್ ಕಾಸ್ಟ್ ಕಡಿಮೆ ಮಾಡಬಹುದು. ಅಂದ್ರೆ ಹಲವು ಚಿಕ್ಕ ಉಪಗ್ರಹಗಳು ಒಂದು ದೊಡ್ಡ ಉಪಗ್ರಹ ಜೊತೆ ಅಳವಡಿಸಿ ಖರ್ಚು ಹಂಚಿಕೊಳ್ಳಬಹುದು. ಐದನೇದಾಗಿ ಲಾಂಚ್ ಸೈಟ್ ಜಿಯೋಗ್ರಫಿ ಮತ್ತು ಲಾಂಚ್ ಟೈಮ್ ಲೈನ್ ಅಂದ್ರೆ ಜಾಗ ಮತ್ತು ಉಡಾವಣಾ ಸಮಯ. ಉಡಾವಣಾ ಕೇಂದ್ರದ ಭೌಗೋಳಿಕ ಸ್ಥಳ ರಾಕೆಟ್ ತಲುಪಬಹುದಾದ ಕಕ್ಷೆಯನ್ನು ನಿರ್ಧರಿಸುತ್ತೆ. ಉದಾಹರಣೆಗೆ ನಮ್ಮ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಇರುವ ಜಾಗ

0: ಇಕ್ವೇಟರ್ ಹತ್ತಿರ ಇರುವ ಕಾರಣ ಸಾಧಾರಣ ಎಲ್ಲ ತರದ ಕಕ್ಷೆಗಳಿಗೆ ಅನುಕೂಲಕರವಾಗಿದೆ. ಉಡಾವಣಾ ಸಮಯಕ್ಕೆ ಲಭ್ಯವಿರುವ ಲಾಂಚ್ ವೆಹಿಕಲ್ ಕೆಲವೊಮ್ಮೆ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಉದಾಹರಣೆಗೆ ಮಂಗಳಯಾನ್ ಅಂತಹ ಅಂತರ ಗ್ರಹ ಮಿಷನ್ಗಳಲ್ಲಿ ಲಾಂಚ್ ಸಮಯ ಪೂರ್ವ ನಿರ್ಧಾರಿತ ಆದ್ದರಿಂದ ಆ ಹೊತ್ತಿಗೆ ಲಭ್ಯವಿರುವ ಲಾಂಚ್ ವೆಹಿಕಲ್ ಆರಿಸಬೇಕಾಗಬಹುದು. ಹೀಗೆ ಉಪಗ್ರಹಗಳ ಮತ್ತು ಅವುಗಳ ಉದ್ದೇಶ ಆಧಾರದ ಮೇಲೆ ರಾಕೆಟ್ಗಳ ಆಯ್ಕೆ ನಿರ್ಧಾರ ಆಗುತ್ತೆ ಅಂತ ತಿಳಿದುಕೊಂಡ್ವಿ. ಇವತ್ತಿನ ಪ್ರಪಂಚದಲ್ಲಿ ಬಾಹ್ಯ ಆಕಾಶ ಆಧಾರಿತ ಸೇವೆಗಳು ತುಂಬಾ ವೇಗವಾಗಿ ಹೆಚ್ಚಾಗುತ್ತಿವೆ ಹಾಗೂ ಬೇರೆ ಬೇರೆ ತರಹ ಉಪಗ್ರಹಗಳಿಗೆ ಕಮ್ಮಿ ಖರ್ಚಿನ ಸರಿಯಾದ ರಾಕೆಟ್ಸ್ಗಳು ಸಿಗುವುದು ತುಂಬಾ ಮುಖ್ಯವಾಗಿದೆ. ಉಪಗ್ರಹಗಳು ಸಾಮಾನ್ಯ ಮನುಷ್ಯರ ಜೀವನದ ಅಂಗವಾದಂತೆ ಉಪಗ್ರಹ ರಾಕೆಟ್ಗಳ ಬಳಕೆ ಹೆಚ್ಚುತ್ತಿದೆ. ವರ್ಲ್ಡ್ ಸ್ಪೇಸ್ ವೀಕ್ 2026 ಅಂಗವಾಗಿ ನಡೆಸುತ್ತಿರುವ ಈ ಕಾರ್ಯಕ್ರಮದ ಶ್ರೋತೃಗಳಿಗೆ ನನ್ನ ಅನಂತ ಧನ್ಯವಾದಗಳು.
1: ಆತ್ಮೀರೇ, ಇದುವರೆಗೆ ಡಾಕ್ಟರ್ ಯು ಆರ್ ರಾವ್ ಉಪಗ್ರಹ ಕೇಂದ್ರದ ಹಿರಿಯ ಮಹಿಳಾ ವಿಜ್ಞಾನಿ ಮತ್ತು ಉಪಗ್ರಹ ಯೋಜನಾ ನಿರ್ದೇಶಕಿಯಾದ ಶ್ರೀಮತಿ ಅನುರಾಧ ಎಸ್ ಪ್ರಕಾಶ್ ಅವರಿಂದ ಗಗನ ನೌಕೆಗೆ ತಕ್ಕ ರಾಕೆಟ್ ಈ ವಿಷಯದ ಕುರಿತು ಸಂಕ್ಷಿಪ್ತ ಮಾಹಿತಿನ ನಾವು ನೀವೆಲ್ಲರೂ ಕೇಳಿಸ್ಕೊಂಡ್ವಿ. ಈಗ ನೀವೆಲ್ಲರೂ ತುಂಬಾ ಕುತೂಹಲದಿಂದ ಕಾಯ್ತಾ ಇರೋದು ಪ್ರಶ್ನೆಗಳನ್ನ ಕೇಳಿಸ್ಕೋಬೇಕು, ಉತ್ತರ ನೀಡಬೇಕು ಅಂತ. ಮೊದಲ ಪ್ರಶ್ನೆ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಸರಿಯಾದ ಉತ್ತರವನ್ನ ನಿಮ್ಮ ಹೆಸರಿನೊಂದಿಗೆ, ನೀವು ಊರಿನ ಹೆಸರಿನೊಂದಿಗೆ ಕಳಿಸ್ಕೊಡ್ಬೇಕಾಗತ್ತೆ. ಎಂದಿನಂತೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013. ನಿಮ್ಮ ಹೆಸರನ್ನ ನೀವು ಟೈಪ್ ಮಾಡಲೇಬೇಕು, ಮಿಸ್ ಆಯ್ತು ಅಂದ್ರೆ ಪ್ರೈಸ್ ಮಿಸ್ ಆಗ್ಬಿಡತ್ತೆ. ಮೊದಲ ಪ್ರಶ್ನೆ, ನಿರ್ದಿಷ್ಟ ಕಕ್ಷೆಗೆ ಗಗನ ನೌಕೆಯನ್ನು ತಲುಪಿಸಬಹುದಾದ ರಾಕೆಟ್ ಸಾಮರ್ಥ್ಯವನ್ನು ಮೂಲಭೂತವಾಗಿ ನಿರ್ಧರಿಸುವ ಭೌತಿಕ ತತ್ವ ಯಾವುದು? ನಿರ್ದಿಷ್ಟ ಕಕ್ಷೆಗೆ ಗಗನ ನೌಕೆಯನ್ನು ತಲುಪಿಸಬಹುದಾದ ರಾಕೆಟ್ ಸಾಮರ್ಥ್ಯವನ್ನು ಮೂಲಭೂತವಾಗಿ ನಿರ್ಧರಿಸುವ ಭೌತಿಕ ತತ್ವ ಯಾವುದು? ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ ಏನು ಅನ್ನೋದನ್ನ ವಾಟ್ಸಪ್ ಮಾಡಿ, ಜೊತೆಗೆ ನಿಮ್ಮ ಹೆಸರನ್ನ ಟೈಪ್ ಮಾಡಿ. ಒಂದು ಹಾಡಿನ ಅವಕಾಶ ಉತ್ತರ ಕಳಿಸೋದಕ್ಕೆ ನಿಮ್ಗೆ ಇರುತ್ತೆ.

ನಾರಾಯಣ, ಪ್ರಶ್ನೆ ಏನು ಹೆಂಗಿದೆ ಅಂತಾನು ಕೆಲವರು ಅನ್ಕೋತಿರ್ಬೋದು. ಸರಿ ಉತ್ತರಗಳನ್ನ ಕೆಲವು ಮಂದಿ ಕಳಿಸಿದ್ದಾರೆ. ನಮ್ಮ ಇಸ್ರೋ ಅಧಿಕಾರಿಗಳು ನಮ್ಮ ಸ್ಟುಡಿಯೋದಲ್ಲಿ ಇದ್ದು ಸರಿ ಉತ್ತರ ಕೊಟ್ಟಿರೋ ಹೆಸರುಗಳನ್ನ ನೋಟ್ ಮಾಡ್ಕೊಂಡಿದ್ದಾರೆ. ನಾವು ಕೇಳಿದ ಪ್ರಶ್ನೆ, ನಿರ್ದಿಷ್ಟ ಕಕ್ಷೆಗೆ ಗಗನ ನೌಕೆಯನ್ನು ತಲುಪಿಸಬಹುದಾದ ರಾಕೆಟ್ ಸಾಮರ್ಥ್ಯವನ್ನು ಮೂಲಭೂತವಾಗಿ ನಿರ್ಧರಿಸುವ ಭೌತಿಕ ತತ್ವ ಯಾವುದು? ಸರಿಯಾದ ಉತ್ತರ ಸಿಯೋಲ್ಕೋವ್ಸ್ಕಿ ರಾಕೆಟ್ ಸಮೀಕರಣ ಅಥವಾ ರಾಕೆಟ್ ಸಮೀಕರಣ ಅಂತಾನು ಕೂಡ ನೀವು ಉತ್ತರ ಕೊಟ್ಟಿದ್ರೆ ನಿಮ್ಮ ಉತ್ತರ ಸರಿಯಾಗಿರುತ್ತೆ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚಿಕೊಳ್ಳೋದಾದ್ರೆ, ವೇಗದ ಬದಲಾವಣೆಯು ದ್ರವ್ಯರಾಶಿಯ ಅನುಪಾತ ಮತ್ತು ನಿಷ್ಕಾಶ ವೇಗದ ಮೇಲೆ ಲಾಗರಿದಮಿಕ್ ಅಥವಾ ಘಾತೀಯವಾಗಿ ಅವಲಂಬಿಸಿರುತ್ತದೆ ಅಂತ ರಾಕೆಟ್ ಸಮೀಕರಣ ತೋರಿಸುತ್ತೆ. ಹೆಚ್ಚಿನ ಭಾರದ ಉಪಗ್ರಹವನ್ನು ದೂರದ ಇಲ್ಲವೇ ಹೆಚ್ಚು ವೇಗದ ಅವಶ್ಯಕತೆ ಇರುವ ಕಕ್ಷೆಗೆ ತಲುಪಿಸಲು ಹೆಚ್ಚು ಇಂಧನ ಬೇಕಾಗುತ್ತೆ. ಮತ್ತೊಂದು ಪ್ರಶ್ನೆ ಈಗ ಗಮನವಿಟ್ಟು ಕೇಳಿ, ಸರಿಯಾದ ಉತ್ತರವನ್ನು ನಮಗೆ ವಾಟ್ಸಪ್ ಮಾಡಿ. ಪ್ರಶ್ನೆ, ಸುಮಾರು 500 kg ವರೆಗಿನ ಸಣ್ಣ ಉಪಗ್ರಹಗಳನ್ನು ಭೂ ಸಮೀಪ ಕಕ್ಷೆಗೆ ಕಳುಹಿಸಲು ಬೇಡಿಕೆಯ ಮೇರೆಗೆ ನಿರ್ಮಿಸಿ ಉಡಾಯಿಸಲು ವಿನ್ಯಾಸಗೊಳಿಸಿದ ಇಸ್ರೋ ರಾಕೆಟ್ ಯಾವುದು? ಸುಮಾರು 500 kg ವರೆಗಿನ ಸಣ್ಣ ಉಪಗ್ರಹಗಳನ್ನು ಭೂ ಸಮೀಪ ಕಕ್ಷೆಗೆ ಕಳುಹಿಸಲು ಬೇಡಿಕೆಯ ಮೇರೆಗೆ ನಿರ್ಮಿಸಿ ಉಡಾಯಿಸಲು ವಿನ್ಯಾಸಗೊಳಿಸಿದ ಇಸ್ರೋ ರಾಕೆಟ್ ಯಾವುದು ಯಾವುದು ಅನ್ನೋದನ್ನ ನೀವ್ಯಾರು ಅಂತ ಟೈಪ್ ಮಾಡಿ 9480910013 ಗೆ ವಾಟ್ಸಪ್ ಮಾಡಿ. ಒಂದು ಹಾಡಿನ ಅವಕಾಶ ಇದೀಗ ಆರಂಭ.

ಗೌರಿ ಏನು ಉತ್ತರ ಅಂತ ಕೇಳುವಂತಹ ಸಮಯ. ಪ್ರಶ್ನೆ ಕೇಳಿದ್ವಿ, ಸುಮಾರು 500 ಕಿಲೋಗ್ರಾಂ ವರೆಗಿನ ಸಣ್ಣ ಉಪಗ್ರಹಗಳನ್ನು ಭೂ ಸಮೀಪ ಕಕ್ಷೆಗೆ ಕಳುಹಿಸಲು ಬೇಡಿಕೆಯ ಮೇರೆಗೆ ನಿರ್ಮಿಸಿ ಉಡಾಯಿಸಲು ವಿನ್ಯಾಸಗೊಳಿಸಿದ ಇಸ್ರೋ ರಾಕೆಟ್ ಯಾವುದು? ಸರಿಯಾದ ಉತ್ತರ SSLV, ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಅಂದ್ರೆ ಸಣ್ಣ ಉಪಗ್ರಹ ಉಡಾವಣಾ ವಾಹನ. ಈ ಉತ್ತರ ಕೊಟ್ಟಿದ್ರೆ ನಿಮ್ಮೆಲ್ಲರ ಉತ್ತರ ಕರೆಕ್ಟ್ ಆಗಿರುತ್ತೆ, ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತೀವಿ. ಇನ್ನು SSLV ಬಗ್ಗೆ ಮಾಹಿತಿನ ಹಂಚಿಕೊಳ್ಳೋದಾದ್ರೆ, ಸಣ್ಣ ಉಪಗ್ರಹಗಳು ದೊಡ್ಡ ರಾಕೆಟ್ಗಳಲ್ಲಿ 2ನೇ ದರ್ಜೆಯ ಪೆಲೋಡ್ ಆಗಿ ಕಾಯ್ಬೇಕಾಗ್ತಿರುತ್ತೆ. SSLV ಅವುಗಳಿಗೆ ಹೊಂದುವ ರಾಕೆಟ್ ಅನ್ನ ನೀಡುತ್ತೆ. ಈ ರಾಕೆಟ್ ಅನ್ನ ಬೇಗ ಮತ್ತು ಕಡಿಮೆ ವೆಚ್ಚದಲ್ಲಿ ತಯಾರಾಗುವಂತೆ ರೂಪಿಸಲಾಗುತ್ತೆ. ಇದು ನಿಮಗಾಗಿ ಮಾಹಿತಿ. ಈಗ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾ ಇದೀವಿ, ಗಮನವಿಟ್ಟು ಕೇಳಿಸ್ಕೊಳ್ಳಿ. ಸರಿಯಾದ ಉತ್ತರವನ್ನ ವಾಟ್ಸ್ಆಪ್ ಮಾಡಿ 9480910013ಗೆ ನಿಮ್ಮ ಹೆಸರು ಟೈಪ್ ಮಾಡೋದನ್ನ ಮರೀಲೇಬಾರ್ದು, ಇಲ್ಲಾಂದ್ರೆ ಪ್ರೈಸ್ ಮಿಸ್ ಆಗತ್ತೆ. ಪ್ರಶ್ನೆ ಈ ರೀತಿಯಾಗಿದೆ, ಯಾವ ರಾಕೆಟ್ ಅನ್ನ ಆಯ್ಕೆ ಮಾಡಬೇಕೆಂದು ನಿರ್ಧರಿಸುವ ಉಪಗ್ರಹದ ಅತ್ಯಂತ ಮೂಲಭೂತ ಗುಣಲಕ್ಷಣ ಯಾವುದು? ಯಾವ ರಾಕೆಟ್ ಅನ್ನ ಆಯ್ಕೆ ಮಾಡಬೇಕು ಎಂದು ನಿರ್ಧರಿಸುವ ಉಪಗ್ರಹದ ಅತ್ಯಂತ ಮೂಲಭೂತ ಗುಣಲಕ್ಷಣ ಯಾವುದು ಯಾವುದು ಅನ್ನೋದನ್ನ ನೀವು ನಿಮ್ಮ ಹೆಸರಿನೊಂದಿಗೆ ಟೈಪ್ ಮಾಡಿ ಉತ್ತರವನ್ನು ಕಳಿಸ್ಕೊಡಿ. ಕೇಳ್ತಾ ಇರಿ ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನ ಬಿಲ್ಲು, ಇಸ್ರೋ ಪ್ರಾಯೋಜಿತ ವಿಶೇಷ ಕಾರ್ಯಕ್ರಮ. ಒಂದು ಹಾಡಿನ ಅವಕಾಶ ಆರಂಭ.

ಸರಿ ಉತ್ತರ ಕೊಟ್ಟಿರೋರು ಯಾರು ಅಂತ ನಾವು ಕೂಡ ಹುಡುಕಾಡ್ಕೊಂಡು ಹೆಸರುಗಳನ್ನೆಲ್ಲ ಲಿಸ್ಟ್ ಮಾಡ್ಕೊಂಡಿದ್ವಿ. ಪ್ರಶ್ನೆ ಕೇಳಿದ್ವಿ, ಯಾವ ರಾಕೆಟ್ ಅನ್ನ ಆಯ್ಕೆ ಮಾಡಬೇಕೆಂದು ನಿರ್ಧರಿಸುವ ಉಪಗ್ರಹದ ಅತ್ಯಂತ ಮೂಲಭೂತ ಗುಣಲಕ್ಷಣ ಯಾವುದು? ಸರಿಯಾದ ಉತ್ತರ ತೂಕ ಅಥವಾ ದ್ರವ್ಯರಾಶಿ, ಮಾಸ್ ಅಥವಾ ಪೇಲೋಡ್ ಮಾಸ್ ಅಥವಾ ಸ್ಯಾಟಲೈಟ್ ಲಾಂಚ್ ಮಾಸ್ ಅಂತ ನೀವು ಉತ್ತರ ಕೊಟ್ಟಿದ್ರೆ ನಿಮ್ಮ ಉತ್ತರ ಸರಿಯಾಗಿರುತ್ತೆ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚಿಕೊಳ್ಳೋದಾದ್ರೆ, ಉಪಗ್ರಹದ ಒಟ್ಟು ತೂಕ ರಾಕೆಟ್ಗೆ ಅಗತ್ಯವಿರುವ ಕನಿಷ್ಠ ಥ್ರಸ್ಟ್ ಮತ್ತು ಇಂಧನ ಸಾಮರ್ಥ್ಯವನ್ನು ನೇರವಾಗಿ ನಿರ್ಧರಿಸುತ್ತೆ. ರಾಕೆಟ್ನ ಗರಿಷ್ಠ ಸಾಮರ್ಥ್ಯಕ್ಕಿಂತ ಉಪಗ್ರಹದ ತೂಕ ಹೆಚ್ಚಾಗಿದ್ರೆ ಅದು ನಿಗದಿ

ಕಲ್ಪಿತ ಕಕ್ಷೆಯನ್ನು ತಲುಪೋದಕ್ಕೆ ಸಾಧ್ಯವಾಗುವುದಿಲ್ಲ. ಈಗ ಮತ್ತೊಂದು ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊಳ್ಳಿ ಉತ್ತರವನ್ನು. ಕೆಲವರು ಹೆಸರು ಟೈಪ್ ಮಾಡ್ತಾ ಇಲ್ಲ, ದಯವಿಟ್ಟು ನಿಮ್ಮ ಹೆಸರನ್ನು ಟೈಪ್ ಮಾಡಿ ಕಳಿಸ್ಕೊಡ್ಬೇಕು. ನಿಮ್ಮ ಹೆಸರು ಟೈಪ್ ಮಾಡಿಲ್ಲ ಅಂದರೆ ನಿಮ್ಮ ಪ್ರೈಸ್ ಬೇಡ ಅಂತ ನಾವು ಭಾವಿಸ್ತೀವಿ. ಪ್ರಶ್ನೆ ಈ ರೀತಿಯಾಗಿದೆ, ಮಂಗಳ ಅಥವಾ ಇತರ ಗ್ರಹಗಳತ್ತ ಗಗನ ನೌಕೆಗಳು ಭೂಮಿಯ ಗುರುತ್ವಾಕರ್ಷಣೆಯನ್ನು ಮೀರಿ ನೇರವಾಗಿ ಮುನ್ನಡೆಯಲು ರಾಕೆಟ್ ಒದಗಿಸಬೇಕಾದ ಕನಿಷ್ಠ ವೇಗ ಎಷ್ಟು ಅಥವಾ ಯಾವುದು ಅಂತ. ಮಂಗಳ ಅಥವಾ ಇತರ ಗ್ರಹಗಳತ್ತ ಗಗನ ನೌಕೆಗಳು ಭೂಮಿಯ ಗುರುತ್ವಾಕರ್ಷಣೆಯನ್ನು ಮೀರಿ ನೇರವಾಗಿ ಮುನ್ನಡೆಯಲು ರಾಕೆಟ್ ಒದಗಿಸಬೇಕಾದ ಕನಿಷ್ಠ ವೇಗ ಎಷ್ಟು ಯಾವುದು? ನಿಮ್ಮ ಉತ್ತರವನ್ನು ನಿಮ್ಮ ಹೆಸರನ್ನ ಟೈಪ್ ಮಾಡಿ 9480909013 ಬೇಗ ಬೇಗ ಕಳಿಸ್ಕೊಡಿ.

0: Akashvani FM Rainbow 101.3 MHz Musically Yours.
1: ಮ್ಯೂಸಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ವಿಶೇಷ ಕ್ವಿಜ್ ಕಾರ್ಯಕ್ರಮ ಇಸ್ರೋ ಪ್ರಾಯೋಜಿತ. ಪ್ರಶ್ನೆ ಕೇಳಿದ್ವಿ, ಮಂಗಳ ಅಥವಾ ಇತರ ಗ್ರಹಗಳತ್ತ ಗಗನ ನೌಕೆಗಳು ಭೂಮಿಯ ಗುರುತ್ವಾಕರ್ಷಣೆಯನ್ನು ಮೀರಿ ನೇರವಾಗಿ ಮುನ್ನಡೆಯಲು ರಾಕೆಟ್ ಒದಗಿಸಬೇಕಾದ ಕನಿಷ್ಠ ವೇಗ ಎಷ್ಟು ಅಂತ. ಸಾಕಷ್ಟು ಜನ ಸರಿಯಾದ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದೀರಾ. ಸರಿಯಾದ ಉತ್ತರ ಅಪ್ರಾಕ್ಸಿಮೇಟ್ 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಅಥವಾ 40,000 ಕಿಲೋಮೀಟರ್ ಪರ್ ಹವರ್. ಈ ಉತ್ತರವನ್ನು ಕೊಟ್ಟಂತ ಎಲ್ಲರಿಗೂ ಕೂಡ ಅಭಿನಂದನೆಗಳು. 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಅಥವಾ 40,000 ಕಿಲೋಮೀಟರ್ ಪರ್ ಆನ್ ಅವರ್. ಸರಿಯಾದ ಉತ್ತರ ಕಳಿಸಿದವರಿಗೆ ಅಭಿನಂದನೆ ತಿಳಿಸ್ತಾ ಒಂದಷ್ಟು ಮಾಹಿತಿನ ಹಂಚಿಕೊಳ್ಳೋಣ. ಭೂಮಿಯ ಸಮೀಪ ಕಕ್ಷೆಯಲ್ಲಿ ಸುತ್ತಲೂ 7.8 ಕಿಲೋಮೀಟರ್ ಪರ್ ಸೆಕೆಂಡ್ ವೇಗ ಸಾಕು. ಆದರೆ ಅಂತರಗ್ರಹ ಯಾತ್ರೆಗಳಿಗೆ ಬೇಕಾದ ವಿಮೋಚನಾ ವೇಗವನ್ನು ಪಡೆಯಲು ರಾಕೆಟ್ ಹೆಚ್ಚಿನ ವೇಗವರ್ಧಕ ಶಕ್ತಿಯನ್ನು ನೀಡಬೇಕು. ಇದು ಮಾಹಿತಿ. ಈಗ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತೀವಿ. ದಯವಿಟ್ಟು ನಿಮ್ಮ ಹೆಸರನ್ನು ಟೈಪ್ ಮಾಡಿ ಉತ್ತರವನ್ನು ಕಳಿಸ್ಕೊಡಿ. ಪ್ರಶ್ನೆ, ಭಾರವಾದ ಸಂವಹನ ಉಪಗ್ರಹಗಳನ್ನು ಅದರ ಪಥದ ದೂರದ ಬಿಂದು ಸುಮಾರು ಭೂಸ್ಥಿರ ಕಕ್ಷೆಯ ಎತ್ತರದಲ್ಲಿರುವಂತೆ ಉಡಾಯಿಸಬೇಕಾಗುತ್ತದೆ. ಈ ಅಂಡಾಕಾರದ ಕಕ್ಷೆಯ ಹೆಸರೇನು? ಭಾರವಾದ ಸಂವಹನ ಉಪಗ್ರಹಗಳನ್ನು ಅದರ ಪಥದ ದೂರದ ಬಿಂದು ಸುಮಾರು ಭೂಸ್ಥಿರ ಕಕ್ಷೆಯ ಎತ್ತರದಲ್ಲಿರುವಂತೆ ಉಡಾಯಿಸಲಾಗುತ್ತದೆ. ಈ ಅಂಡಾಕಾರದ ಕಕ್ಷೆಯ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ. ನಿಮ್ಮ ಹೆಸರೇನು ಮತ್ತು ಆ ಕಕ್ಷೆಯ ಹೆಸರೇನು ಎರಡನ್ನೂ ಟೈಪ್ ಮಾಡಿ 9480091013 ಗೆ ವಾಟ್ಸಪ್ ಮಾಡಿ.

ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ವಿಶೇಷ ರಸ ಪ್ರಶ್ನೆ. ನಾವು ಪ್ರಶ್ನೆ ಕೇಳಿದ್ವಿ, ಭಾರವಾದ ಸಂವಹನ ಉಪಗ್ರಹಗಳನ್ನು ಅದರ ಪಥದ ದೂರದ ಬಿಂದು ಸುಮಾರು ಭೂಸ್ಥಿರ ಕಕ್ಷೆಯ ಎತ್ತರದಲ್ಲಿರುವಂತೆ ಉಡಾಯಿಸಲಾಗುತ್ತದೆ, ಈ ಅಂಡಾಕಾರದ ಕಕ್ಷೆಯ ಹೆಸರೇನು ಅಂತ ನಾವು ಪ್ರಶ್ನೆ ಕೇಳಿದ್ವಿ. ಸಾಕಷ್ಟು ಜನ ಸರಿ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದೀರಾ. ಉತ್ತರ, ಭೂಸ್ಥಿರ ವರ್ಗಾವಣಾ ಕಕ್ಷೆ ಅಥವಾ GTO, ಜಿಯೋ ಸ್ಟೇಷನರಿ ಟ್ರಾನ್ಸ್ಫರ್ ಆರ್ಬಿಟ್. ಈ ಉತ್ತರ ಕೊಟ್ಟವರಿಗೆ ಅಭಿನಂದನೆಗಳು. ಈ GTO ಬಗ್ಗೆ ತಿಳ್ಕೊಳ್ಳೋದಾದ್ರೆ, ರಾಕೆಟ್ನ ಸಾಮರ್ಥ್ಯವು ಸಾಮಾನ್ಯವಾಗಿ ಭೂಸ್ಥಿರ ಕಕ್ಷೆಯತ್ತ ಅದು ಕಳಿಸಬಲ್ಲ ಉಪಗ್ರಹದ ಗರಿಷ್ಠ ತೂಕವನ್ನು ತಿಳಿಸುತ್ತೆ. ನಂತರ ಉಪಗ್ರಹವು ತನ್ನಲ್ಲಿರುವ ಇಂಧನದಿಂದ ತನ್ನದೇ ಎಂಜಿನ್ ಬಳಸಿ ಅಂತಿಮ ಎತ್ತರವನ್ನು ತಲುಪಿ ಕಕ್ಷೆಯನ್ನು ವೃತ್ತಾಕಾರಗೊಳಿಸುತ್ತದೆ. ಇದು ನಿಮ್ಮ ಮಾಹಿತಿಗಾಗಿ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ವಿಶೇಷ ರಸಪ್ರಶ್ನೆ. ಈಗ ಮತ್ತೊಂದು ಪ್ರಶ್ನೆ ಗಮನವಿಟ್ಟು ಕೇಳಿ, ನಿಮ್ಮ ಹೆಸರನ್ನು ದಯವಿಟ್ಟು ಟೈಪ್ ಮಾಡಿ. ಪ್ರಶ್ನೆ ಈ ರೀತಿಯಾಗಿದೆ, ತಲಾ ಸುಮಾರು 1.3-1.4 ಟನ್ ತೂಕವಿದ್ದಂತಹ ಚಂದ್ರಯಾನ 1 ಮತ್ತು ಮಂಗಳಯಾನ ಎರಡನ್ನೂ ಕ್ರಮವಾಗಿ 2008 ಮತ್ತು 2013 ಉಡಾಯಿಸಿದ ಇಸ್ರೋ ರಾಕೆಟ್ ಸರಣಿ ಯಾವುದು? ತಲಾ ಸುಮಾರು 1.3-1.4 ಟನ್ ತೂಕವಿದ್ದ ಚಂದ್ರಯಾನ 1 ಮತ್ತು ಮಂಗಳಯಾನ ಎರಡನ್ನೂ ಕ್ರಮವಾಗಿ 2008 ಮತ್ತು 2013 ಉಡಾಯಿಸಿದ ಇಸ್ರೋ ರಾಕೆಟ್ ಸರಣಿ ಯಾವುದು ಯಾವುದು ಅನ್ನೋದನ್ನು ನೀವ್ಯಾರು ಅಂತ ಟೈಪ್ ಮಾಡಿ 9480901013ಗೆ ವಾಟ್ಸಪ್ ಮಾಡಿ ಕೇಳ್ತಾ ಇರಿ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು. ನಿಮ್ಮ ಸಮಯ ಆರಂಭ.

ಹೇಳ್ತಾ ಇದ್ರೆ ಇನ್ನೂ ಚಂದ. ಆದ್ರೆ ಒಂದು ಬೇಜಾರು ವಿಷಯ ಅಂದ್ರೆ ನೀವು ಎಷ್ಟು ಸಲ ಹೇಳ್ತಾ ಇದ್ರು ಹೆಸರು ಮಾತ್ರ ಟೈಪ್ ಮಾಡ್ತಾನೆ ಇಲ್ಲ. ಪರವಾಗಿಲ್ಲ, ತಲಾ ಸುಮಾರು 1.3 ಅಥವಾ 1.4 ಟನ್ ತೂಕವಿದ್ದಂತಹ ಚಂದ್ರಯಾನ 1 ಮತ್ತು ಮಂಗಳಯಾನ ಎರಡನ್ನೂ ಕ್ರಮವಾಗಿ 2008 ಮತ್ತು 2013 ಉಡಾಯಿಸಿದ ಇಸ್ರೋ ರಾಕೆಟ್ ಸರಣಿ ಯಾವುದು ಅಂತ ನಾವು ಪ್ರಶ್ನೆ ಕೇಳಿದ್ವಿ. ಸಾಕಷ್ಟು ಜನ ಸರಿ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದೀರಾ. ನಿಮ್ಮ ಉತ್ತರ PSLV ಅಥವಾ PSLV XL ಅಂತಿದ್ರೆ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ, ಅಭಿನಂದನೆಗಳು. ಇದರ ಬಗ್ಗೆ ನಾವು ಮಾಹಿತಿನ ಹಂಚಿಕೊಳ್ಳೋದಾದ್ರೆ ಇವುಗಳ ಮಿತ ತೂಕ PSLV XL ಹೊಂದುತ್ತಾ ಇತ್ತು. ಆಯಾ ಉಡಾವಣೆಗಳಲ್ಲಿ PSLV ರಾಕೆಟ್ಗಳು ಮೊದಲು ಇವನ್ನ ಭೂಕಕ್ಷೆಯಲ್ಲಿ ಇರಿಸಿದ್ವು, ನಂತರ ನೌಕೆಗಳು ತಮ್ಮದೇ ಎಂಜಿನ್ಗಳಿಂದ ಕಕ್ಷೆಯನ್ನು ಎತ್ತರಿಸಿ ಚಂದ್ರ ಅಥವಾ ಮಂಗಳದತ್ತ ಸಾಗಿದವು. ಮತ್ತೊಂದು ಪ್ರಶ್ನೆ ಗಮನ ಇಟ್ಟು ಕೇಳಿ, ನಿಮ್ಮ ಹೆಸರಿನೊಂದಿಗೆ ಉತ್ತರವನ್ನು ಟೈಪ್ ಮಾಡಿ 9480901013 ಕಳಿಸ್ಕೊಡಿ. ಪ್ರಶ್ನೆ ಈ ರೀತಿಯಾಗಿದೆ, ಶ್ರೀಹರಿಕೋಟಾದಿಂದ ಉಡಾವಣೆಯಾದ ನಂತರ ಯಾವ ದೇಶದ ಭೂಭಾಗದ ಮೇಲೆ ಹಾರದೆ ಧ್ರುವೀಯ ಕಕ್ಷೆ ತಲುಪಲು PSLV ರಾಕೆಟ್ಗಳು ತಿರುವು ಪಡೆಯುತ್ತವೆ? ಮತ್ತೊಮ್ಮೆ, ಶ್ರೀಹರಿಕೋಟಾದಿಂದ ಉಡಾವಣೆಯಾದ ನಂತರ ಯಾವ ದೇಶದ ಭೂಭಾಗದ ಮೇಲೆ ಹಾರದೆ ಧ್ರುವೀಯ ಕಕ್ಷೆ ತಲುಪಲು PSLV ರಾಕೆಟ್ಗಳು ತಿರುವನ್ನು ಪಡೆಯುತ್ತವೆ? ಸರಿಯಾದ ಉತ್ತರ ಏನು? ಬೇಗ ಬೇಗ ವಾಟ್ಸಪ್ ಮಾಡಿ ಕೇಳ್ತಾ ಇರಿ. ಇದು ಇಸ್ರೋ ಪ್ರಾಯೋಜಿತ ವಿಶೇಷ ರಸಪ್ರಶ್ನೆ.

ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವು ಕೇಳಿದ್ವಿ, ಶ್ರೀಹರಿಕೋಟಾದಿಂದ ಉಡಾವಣೆಯಾದ ನಂತರ ಯಾವ ದೇಶದ ಭೂಭಾಗದ ಮೇಲೆ ಹಾರದೆ ಧ್ರುವೀಯ ಕಕ್ಷೆ ತಲುಪಲು PSLV ರಾಕೆಟ್ಗಳು ತಿರುವು ಪಡೆಯುತ್ತವೆ ಅಂತ. ಸರಿಯಾದ ಉತ್ತರ ಶ್ರೀಲಂಕಾ. ಸಾಕಷ್ಟು ಜನ ಕಳಿಸಿದ್ದೀರಾ, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಇದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ, ಯಾಕೆ ಅಲ್ಲಿ ತಿರುವನ್ನು ಪಡ್ಕೊಳ್ಳುತ್ತೆ ಅಂದರೆ, ಸುರಕ್ಷತೆಯ ದೃಷ್ಟಿಯಿಂದ ಪೂರ್ಣವಾಗಿ ತಮ್ಮ ಕೆಲಸ ಮುಗಿಸಿದ ಬೂಸ್ಟರ್ಗಳು ರಾಕೆಟ್ನಿಂದ ಬೇರ್ಪಟ್ಟ ನಂತರ ಸಮುದ್ರದಲ್ಲಿ ಬೀಳುವಂತಾಗಲು ಶ್ರೀಲಂಕಾದ ಭೂಭಾಗದ ಮೇಲೆ ಇರದಂತೆ ರಾಕೆಟ್ ಹಾದಿಯು ಪೂರ್ವ ನಿರ್ಧಾರಿತವಾಗಿರುತ್ತದೆ. ಇದು ನಿಮಗಾಗಿ ಮಾಹಿತಿ. ಈಗ ಕೊನೆಯ ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ. ಮತ್ತೊಮ್ಮೆ ನಿಮಗೆ ಪ್ರಶ್ನೆ ಗಮನಕ್ಕೆ ಇರಲಿ, ಜೊತೆಗೆ ಉತ್ತರವನ್ನು ಕಳಿಸುವಾಗ ನಿಮ್ಮ ಹೆಸರನ್ನು ಕೂಡ ಟೈಪ್ ಮಾಡಿ ಕಳಿಸಬೇಕಾಗತ್ತೆ. ಪ್ರಶ್ನೆ, ಇತ್ತೀಚೆಗೆ ಅಂದರೆ ಕಳೆದ ತಿಂಗಳ 4ನೇ ತಾರೀಕು ಉಡಾವಣೆಗೊಂಡ ಇಸ್ರೋ ರಾಕೆಟ್ ಯಾವುದು? ಇತ್ತೀಚೆಗೆ ಅಂದರೆ ಕಳೆದ ತಿಂಗಳಷ್ಟೇ 4ನೇ ತಾರೀಕು ಉಡಾವಣೆಗೊಂಡ ಇಸ್ರೋ ರಾಕೆಟ್ ಯಾವುದು? ನಿಮ್ಮ ಉತ್ತರವನ್ನು ನಿಮ್ಮ ಹೆಸರಿನೊಂದಿಗೆ ಟೈಪ್ ಮಾಡಿ ನಮ್ಮ ವಾಟ್ಸಪ್ ಸಂಖ್ಯೆ 9480910010013ಗೆ ಕಳಿಸ್ಕೊಡಿ. ಒಂದು ಹಾಡಿನ ಅವಕಾಶ ಇದೀಗ ಆರಂಭ.

0: Edo Non-Stop Sunday. Non-Stop Sunday. Non-Stop Sunday.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಪ್ರಶ್ನೆ ಕೇಳಿದ್ವಿ, ಇತ್ತೀಚೆಗೆ ಅಂದರೆ ಕಳೆದ ತಿಂಗಳ 4ನೇ ತಾರೀಕು ಉಡಾವಣೆಗೊಂಡ ಇಸ್ರೋ ರಾಕೆಟ್ ಯಾವುದು? ಸರಿಯಾದ ಉತ್ತರ GSLV, ಅಥವಾ ನೀವು GSLV F7 ಅಂತ ಕಳಿಸಿದ್ರು ಸರಿಯಾದ ಉತ್ತರ ಅಂತ ಕನ್ಸಿಡರ್ ಮಾಡಿರ್ತೀವಿ. GSLV Mark 2 ಅಂತ ಕಳಿಸಿದ್ರು ಕೂಡ ಅದು ಸರಿಯಾದ ಉತ್ತರ ಆಗಿರುತ್ತೆ. ಇದ್ರ ಬಗ್ಗೆ ಮಾಹಿತಿನ ಹಂಚಿಕೊಳ್ತಾ, 2026 ಸೆಪ್ಟೆಂಬರ್ 4ರಂದು GSLV F7 ಉಡಾವಕವು ಹರಿಕೋಟಾದ 2ನೇ ಉಡಾವಣಾ ವೇದಿಕೆಯಿಂದ ಹೊರಟು EOS-05 ಉಪಗ್ರಹವನ್ನು ಭೂಸ್ಥಿರ ವರ್ಗಾವಣೆ ಕಕ್ಷೆಗೆ ತಲುಪಿಸಿತು. ಇದು ಇವತ್ತಿನ ಪ್ರಶ್ನೆಗಳಿಗೆ ಉತ್ತರವಾಗಿತ್ತು. ಇದುವರೆಗೂ 2026ರ ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ URR ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಜಂಟಿಯಾಗಿ ಹಮ್ಮಿಕೊಂಡಿದ್ದ ವಿಶೇಷ ಪ್ರಾಯೋಜಿತ ಆಂತರಿಕ್ಷ ರಸಪ್ರಶ್ನೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳೆ ಸಿಗೋಣ ಮಧ್ಯಾಹ್ನ 3ವರೆಗೆ. ಕೇಳ್ತಾ ಇರಿ ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ.

ಶ್ಯಾಮ್ ಅವರ ದನಿಯಲ್ಲಿ ಮ್ಯಾಥ್ಯೂಸ್ ಮನು ಅವರ ಸಂಗೀತ ಸಂಯೋಜನೆ ಸಾಹಿತ್ಯ ರಚನೆಯಲ್ಲಿ ಟಾಮ್ ಅಂಡ್ ಜೆರಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇದಕ್ಕೂ ಮುಂಚೆ ಮೂಡಿ ಬಂದಿದ್ದು ಏಕ್ಲವ್ಯ ಚಿತ್ರದ ಗೀತೆ, ಅರ್ಜುನ್ ಸರ್ಜಾ ಅವರ ಸಂಗೀತ ಸಂಯೋಜನೆ, ಮಂಜುನಾಥ್ ಬಿಎಸ್ರ ಸಾಹಿತ್ಯ ರಚನೆ, ಪ್ರೇಮ್ ಮತ್ತು ಅನುರಾಧ ಭಟ್ ಅವರ ದನಿಯಲ್ಲಿ ಎದೆ ಪಡಿತ ಜೋರಾಗಿದೆ ಗೀತೆ ಪ್ರಸಾರ ಆಗಿತ್ತು. ಇದೀಗ ನೀವು ಕೇಳ್ತಾ ಇದ್ದೀರಾ ಸಂಜೆ 4:39 ಸಮಯದಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದಿಂದ ಸೋನು ನಿಗಮ್ ಅವರ ದನಿಯಲ್ಲಿ ನನ್ನ ಹೊಳೆ, ಅನೂಪ್ ಸಿಳಿನವರ ಸಂಗೀತ ಸಂಯೋಜನೆ, ಧನಂಜಯ ರಂಜನ್ ಅವರ ಸಾಹಿತ್ಯ ರಚನೆ.

101.8 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಶೈಲಾ ಯರ್ನಾಳ್ ಮಾಡುವ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ಸಮಯ ಸರಿಯಾಗಿ 5:50. ಈಗ ಸವಿಗಾನ, ಮಧುರ ಗೀತೆಗಳ ಗಾಯನ. ಆರಂಭದಲ್ಲಿ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಯಾರಿವನು ಚಿತ್ರದ ಗೀತೆ.

ಎಲ್ಐಸಿ ರವರ ಬಿಮಾ ಕವಚ್, ನಿಮ್ಮ ಬೆಳೆಯುವ ಜೀವನಕ್ಕೆ ಸೂಕ್ತ ರಕ್ಷಣಾ ಯೋಜನೆ. ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಆಪ್ಷನ್ಸ್ ಆಯ್ಕೆ ಮಾಡಿ ಮತ್ತು 100 ವರ್ಷಗಳವರೆಗಿನ ಲೈಫ್ ಟೈಮ್ ರಿಸ್ಕ್ ಕವರ್ ಆನಂದಿಸಿ. ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.

ಇದುವರೆಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಶ್ರಾವಣ ಬಂತು ಚಿತ್ರದ ಗೀತೆ.

ಇದುವರೆಗೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಕಾಮನಬಿಲ್ಲು ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಪಿ ಬಿ ಶ್ರೀನಿವಾಸ್ ಹಾಗೂ ಸುಶೀಲಾ ಅವರ ಧ್ವನಿಯಲ್ಲಿ ನಾಗರಹಾವು ಚಿತ್ರದ ಗೀತೆ

ಇನ್ನು ಮುದ್ದು ಹೆಣ್ಣೆ ನಿನ್ನ ಬಿಡೆ ಎಂದೆಂದು ನನ್ನ

ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಇದುವರೆಗೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಒಂದು ಮುತ್ತಿನ ಕಥೆಯ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ನನ್ನ ದೇವರು ಚಿತ್ರದ ಗೀತೆ.

ಇದುವರೆಗೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹೃದಯ ಗೀತೆ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ರಾಜೇಶ್ ಹಾಗೂ ಸುವರ್ಣಲತಾ ಅವರ ಧ್ವನಿಯಲ್ಲಿ ಮನಸ್ಸೆಲ್ಲ ನೀನೆ ಚಿತ್ರದ ಗೀತೆ.

ಇದುವರೆಗೆ ಕೆಜೆ ಸುದಾಸ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಬಂಧನ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಪ್ರೇಮ ಖೈದಿ ಚಿತ್ರದ ಗೀತೆ.

ಸಮಯ ಸರಿಯಾಗಿ 6 ಗಂಟೆ. ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6 ಗಂಟೆ 10 ನಿಮಿಷಕ್ಕೆ ಚಜ್ಜಿ ರೊಟ್ಟಿ ಚೌಳಿಕಾಯಿ, 6:30 ಜಿಲ್ಲಾ ವಾರ್ತಾಪತ್ರ, 6:51 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಕುರಿತು ಡಾಕ್ಟರ್ ರಾಜಣ್ಣ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಚುಗೌಡ, 7:20 ಜನಪದ ಸಂಗೀತ. ಸಂಜೆ 7:45 ಚಿತ್ರಗೀತೆಗಳು, 8:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು, ರಾತ್ರಿ 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ, ರಾತ್ರಿ 9:30 ನಾಟಕ, 8:00 ಮೂಲಕಥೆ ತ್ರಿವೇಣಿ, ಬಾನುಲಿಗೆ HS ಪಾರ್ವತಿ, ನಿರ್ದೇಶನ ಉದಯಾದ್ರಿ, ರಾತ್ರಿ 10:00 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು.

ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು: ನಾಳೆ ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಅರ್ಚನಾ ಆರ್ ಅವರಿಂದ, 6:35 ರೈತರಿಗೆ ಸಲಹೆ, 6:40 ಜನಪದ ಸಂಗೀತ. ಬೆಳಗ್ಗೆ 7:15 ರೇಷ್ಮೆ ಸಿರಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ. 7:45 ಹಾಗೂ 9:45 ಚಿತ್ರಗೀತೆಗಳು, 8:30 ಚಜ್ಜಿ ರೊಟ್ಟಿ ಚೌಳಿಕಾಯಿ ಮರುಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 9:10 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆಯ ಪೂರ್ಣಗೊಳ್ಳುವಿಕೆಯ ಕುರಿತಾದ ಕಾರ್ಯಕ್ರಮ ಸರಣಿ.

ನಿಲಯದಿಂದ ನಾಳೆ ಮಧ್ಯಾಹ್ನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು: ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ, ಹಾಸನದ ಬಹುಮುಖ ಪ್ರತಿಭೆ ಹಾಗೂ ಬರಹಗಾರ್ತಿ ಮಾಳೆಟೀರ ಸೀತಮ್ಮ ವಿವೇಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ ಇದು. ಇನ್ನು 12:30 ಆರೋಗ್ಯ ಸಂಚಿಕೆ. ಪ್ರಸ್ತುತ ಆಹಾರ ಪದ್ಧತಿ ಮತ್ತು ಆರೋಗ್ಯದ ಮೇಲಾಗುವ ಪರಿಣಾಮಗಳು ಹಾಗೂ ಆಯುರ್ವೇದ ಪರಿಹಾರ ಕುರಿತು ಚಿತ್ರದುರ್ಗದ ಪ್ರಕೃತಿ ಆಯುರ್ವೇದ ಮೆಡಿಕಲ್ ಕಾಲೇಜ್ನ ಪ್ರೊಫೆಸರ್ ಮತ್ತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅಂಬುಜಾಕ್ಷಿ ವಿಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ ಇದು. ಇನ್ನು 1 ಪ್ರಗತಿ ಪಥ, ಪಿಎಂ ಕುಸುಮ್ ಯೋಜನೆ ಕುರಿತು ಮಾಹಿತಿ, ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 2:40 ಗಾಂಧಿ ಸ್ಮೃತಿ. ನಿಲಯದಿಂದ ನಾಳೆ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು: ನಾಳೆ ಸಂಜೆ 5 ಚಿತ್ರಗೀತೆಗಳು, 5:45 ವಾರಕ್ಕೊಂದು ಕಥೆ, 6:30 ಅವಲೋಕನ, 6:50 ನೇರ ಫೋನಿನ ಕಾರ್ಯಕ್ರಮ ಹಲೋ ಕೃಷಿರಂಗ, 7:20 ಜನಪದ ಸಂಗೀತ. ನಾಳೆ ಸಂಜೆ 7:45 ಚಿತ್ರಗೀತೆಗಳು, 8 ಗಾತಾರ ಹೇ ಮೇರಾ ದಿಲ್, 8:30 ಪುಷ್ಪಹಾರ್, ರಾತ್ರಿ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ, 9:30 ಕರೆಂಟ್ ಅಫೇರ್ಸ್, ರಾತ್ರಿ 10 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ನಾಳೆ ರಾತ್ರಿ 10:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಮ್ಮ ನಿಲಯದಿಂದ

ಇದು ಆಕಾಶವಾಣಿ ವಿಜಯಪುರ. ಸಮಯ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: warriors, veterans, and their families. The 2026 Nobel Prize in Literature has been awarded to Canadian poet and essayist Anne Carson. Marking the announcement, the Swedish Academy in Stockholm said the author has been honored for her bold and inventive oeuvre that, in playful dialogue with the classical tradition, which created new norms for contemporary literature. Benchmark domestic equity indices extended losses today amid weak global cues. The Sensex tanked 1,045 points to close at 71,593. The Nifty dropped 371 points to settle at 22,232. And that is the end of this news bulletin.
1: ಇದು ಆಕಾಶವಾಣಿ ವಿಜಯಪುರ. ಸಮಯ 6:10:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ನೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
3: ನನ್ನೊಬ್ಬನಿಗಲ್ಲ, ನಮ್ಮಿಬ್ಬರಿಗೂ ಸೇರಿ.
2: ಅದ್ ಹೇಗೆ?
3: ಎಲ್ಐಸಿಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್.
4: ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
5: ಆಕಾಶವಾಣಿ ವಿಜಯಪುರ, ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
6: ಶಿವ ಶಿವ, ಏನ್ ಮಾಡ್ಲಿಪ್ಪ ಅಪ್ಪ, ನಡಿ ಒಂದ್ ಸ್ವಲ್ಪ ಹೊತ್ತ ನಡ್ಕೊಂತಾರ ಹೋಗಿ ಬರ್ತೀನಿ. ಒಂದಿಟ್ಟ ನೋಡ್ಕೊಂತ ಹೋಗ್ತೀನಿ. ಒಂದಿಟ್ಟ ಯಾರು ಯಾರೇನ ಒಂದಿಟ್ಟು ಪತ್ತರ ಗೊತ್ತೈತಿ. ಈ ಕಡೆ ಯಾರು ಬರಾಕತ್ತಾರಲ್ಲ, ಈ ಕಡೆ ಬರಂಗ್ ಕಾಣಿಸ್ತೈತಿ. ನಮ್ ಈರಪ್ಪನ ಹತ್ತಲೇ ಕಾಣಕತ್ತಾರ ಅವ್ರು. ಎಷ್ಟು ಸರಿಯಾನ? ಹೌದು, ಅಲ್ಲೋ ನೋಡು ನಡಿ, ಸನಿದಾಗ್ರ ನೋಡ್ತಿ. ಈರಪ್ಪ, ಏ ಈರಪ್ಪ.
7: ಹಾ ಅಕ್ಕ, ನಮಸ್ಕಾರ ಅಕ್ಕ.
6: ನೀ ಹೌದು ಅಲ್ಲ ಅನ್ಕೋತ ದೂರಿಂದ ಎದುರು ಹತ್ಕೋತ ಬಂದಿನಿ. ಅಲ್ಲ ಇತ್ಯಾಕ ಸರಿ ಹೇಳಪ್ಪ.
7: ಅಕ್ಕ, ಒಂದು ಗ್ಯಾಸ್ ತೊಗೊಂಡಿದ್ದೆ, ಆ ಗ್ಯಾಸ್ನಾಗ ಅದು ಮತ್ತು ಒಂದು ಕುಕ್ಕರ್ ಅಂತ ತೊಗೊಂಡೆ, ಆ ಕುಕ್ಕರ್ ಗ್ಯಾಸ್ ಮ್ಯಾಗ ಇಟ್ಟಿದ್ದೆ, ಅದು ಬ್ಲಾಸ್ಟ್ ಆಯ್ತು. ಒಲೆನೂ ಹೊಡೆದು ಹೋತಕ್ಕ ಅದು.
6: ಅಲ್ಲೋ ಅದೇ ಹೊಡಿತು, ನೆಟ್ ಅಡಿಗೆ ಬರ್ತೈತೆ ಇಲ್ಲ ನಿನಗ? ಅಲ್ಲ ರೂಮ್ ಮಾಡ್ಕೊಂಡಿದ್ದಾಗ ಎಂತ ಚಂದ ಅಡಿಗೆ ಮಾಡ್ಕೊಂತಿದ್ದಿ,
7: ಬಿಲ್ ಮಾಡ್ತಾರ, ಕೊಟ್ಬಿಡ್ತೀನಿ, ಫೋನ್ ಮಾಡ್ತೀನಿ, ಒಟ್ಟ ಫೋನೇ ಎತ್ತಾಗತ್ತಿಲ್ಲ ಅಕ್ಕ. ಅದಕ್ಕೆ ನೋಡ್ರಕ್ಕ, ಊಟ ಬೇಡಂತೆ ಮನ್ಯಾಗ, ಹೆಣ್ಮಕ್ಳು ಬೇಕತ್ತಾರ, ಮಕ್ಳು ಬೇಕತ್ತಾರ, ನೀ ತೀತದಿಲ್ಲ.
6: ಗೊತ್ತಿಲ್ಲೇನ, ಇಟ್ಟು ಸಾಲಿ ಕಲ್ತಿ ಮತ್ತ ನೌಕರಿ ಬೇರೆ ಮಾಡ್ತೀನತಿ. ಕೆಲಸ ಮಾಡಿದ್ರು ನಮ್ಮ ಏನೇ ಒಂದು ವಸ್ತು ತಗೊಂಡಿದ್ರು ಅದನ್ನ ಕಂಪ್ನಿ, ಯಾವ ಕಂಪ್ನಿ ತಗೊಂಡಿರ್ತಿ ಆ ಕಂಪ್ನಿ ಅವ್ರಿಗೆ ಖರ್ಚು ಮಾಡಿಸ್ಬೇಕು. ಈಗ ಒಲಿ ಒಲಿ ತಂದಿಲ್ಲ, ಒಲಿಗೆ ಗ್ಯಾಸ್ ಕಂಪ್ನಿ ಇರ್ತಾವಿಲ್ಲ ಅವ್ರಿಗೆ ಕರ್ಸಿದೆ ಅಂದ್ರೆ ಚಲೋ. ಅವು ಚಾಲು ಮಾಡೋದು ಬಂದ್ ಮಾಡೋದು ಬಟನ್ ಹಾಕ್ತಾರ, ಪೈಪ್ ಸರ್ವಿಸಿಂಗ್ ಭಾಳ ಚಲೋ ಮಾಡ್ತಾರ ಅವರು. ಇವ್ರು ಏನ್ ಮಾಡ್ತಾರೆ ಗೊತ್ತೇನ, ಈಗ ಹೊರಗಿನವ್ರು ಗಾಡಿ ಮ್ಯಾಗ ಅಡ್ಡಾಡೋರು ಅವ್ರು ಏನ್ ಮಾಡ್ತಾರೆ, ಫಸ್ಟ್ ಕ್ಲಾಸ್ ಮಾಡ್ತೇವ್ರಿ ಅಕ್ಕೋರ, ನೀವು ಮತ್ತೊಮ್ಮೆ ನಮಗ್ ಕರೀದೇ ಹತ್ತದಿಲ್ರಿ, 5-6 ವರ್ಷ ಮುಂದೆ ಹೋಗ್ತದ್ರಿ, ಹಂಗೆ ಅಂತಾರ. ನೀ ನೋಡು ಅವ್ರ ಮುಂದೆ ಹೋಗಿ 2 ದಿನಕ್ಕ ಹಿಂಗ ಕೂತ್ ನೋಡು ಏನ್ ಮಾಡ್ತಿ.
7: ಹೌದಕ್ಕ, ಇದು ಹಿಂಗ ಅಂತ ಮತ್ ನನಗೆ ಗ್ಯಾರಂಟಿ ಕೊಟ್ಟಕ್ಕ, ಅವರು ಗ್ಯಾರಂಟಿ ಕೊಟ್ಟರು, ಫೋನ್ ನಂಬರ್ ಕೊಟ್ಟು ಹೋಗ್ಯಾರ ಅವರು.
6: ಹಂಗ ಕೊಡ್ತಾರ, ಆದ್ರೆ ನೀವು ಫೋನ್ ಹಚ್ಚಾನ ಎತ್ತಿದ್ರಿ ಅಂತ.
7: ಫೋನ್ ಸ್ವಿಚ್ ಆಫ್ ಆಯ್ತಕ್ಕ ಅದು.
6: ಯಾರ್ದು ಅವ್ರದ್ದು ಸ್ವಿಚ್ ಆಫ್ ಬರ್ತೈತಿ,
7: ಅವ್ರ ಸ್ವಿಚ್ ಆಫ್ ಬಂದ್ಬಿಡ್ತದ. ಏನ್ ಮಾಡ್ಬೇಕ,
6: ಎಲ್ಲಾರ್ಗಿ ಕಣ್ಣು ಮುಚ್ಚಿ ಭರೋಸಾ ಮಾಡಬಾರ್ದು, ಅದಕ್ಕೆ ಸ್ವಲ್ಪ ತಾಳ್ಮೆ ಇರಬೇಕು. ಏನಾಗ್ತೈತಿ, ಒಂದಿಷ್ಟು ಆಟೋ ಗೀಟೋ ಮಾಡ್ಕೊಂಡು ಗಾಡಿ ಐತಿ ಮನ್ಯಾಗ, ಅದ್ರೊಳಗ ಒಲಿ ಅದು ಇಟ್ಕೊಂಡ್ ಕಿಶಿಂದ. ಏನು ಕುಕ್ಕರ್ ಆರ್ಯದಿಂದಿಲ್ಲ,
7: ಕುಕ್ಕರ್ ಹೋಗ್ಬಿಟ್ಟದಕ್ಕ, ಎರಡು ಸ್ಟೀಲ್ ಆಗ್ಬಿಟ್ಟದಾಗ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ.
6: ಅಟ್ಟೆ ಅಲ್ಲ, ಅದು ಎಲ್ಲಿ ನೋಡೋದು, ಜಂತಿ ಹೋಗಿ ಬಡದಿರ್ತೈತಿ.
7: ಅದು ಕುಕ್ಕರ್ ಅವ್ರ ಕಡೆ ತಗೊಂಡನಕ್ಕ, ಅದು ರೋಡ್ ಮೇಲೆ
6: ಏನು ಇದು, ಏನ್ ಮಾಡುದಪ್ಪ ಇಂಥ ಮಂದಿ ತಗೊಂಡು. ಹಾ, ಅವ್ರಿಗಂತರೂ ವ್ಯಾಪಾರ ಮಾಡೋದಿರ್ತೈತಿ, ಹೊಟ್ಟೆ ತುಂಬಂಗ್ಲತ್ತಿ ಏನೋ ಒಂದು ಮಾಡ್ತಾರ. ನೀ ತಿಳ್ದವಪ್ಪ, ನೋಡಿ ಒಂದಿಟ್ಟು ವಿಚಾರ ಮಾಡಿ ರಿಪೇರಿ ಮಾಡಿಸ್ಬೇಕು.
7: ಎಲ್ಲಿ ಹೋಗ್ಬೇಕಕ್ಕ ಅದು, ನೀನ್ ಹೇಳಕ್ಕ. ಈಗ
6: ಏನ್ ಹೇಳ್ತೀನಿ, ಈಗ ನೀ ಕುಕ್ಕರ್ ತಗೊಂಡಿ ಅಂಗಡಿ ಒಳಗ, ಅಲ್ಲಿ ISI ಮಾರ್ಕ್ ಐತಿಲ್ಲ ಅಂತ ನೋಡ್ಬೇಕು. ಮತ್ತೀಗ ಒಲಿನೂ ಅಷ್ಟೇಪ್ಪ, ಒಲಿಗೂ ISI ಮಾರ್ಕ್ ಐತಿಲ್ಲೋ, ಅವ್ರೊಂದು ಕಾರ್ಡ್ ಕೊಡ್ತಾರ, ಎಷ್ಟು ದಿನ ಗ್ಯಾರಂಟಿ ಬರ್ತದ. ಒಂದ್ ವೇಳೆ ಅವ್ರು ಗ್ಯಾರಂಟಿ ಕೊಟ್ಟ ತಾರೀಕು ಒಳಗ ಅದು ಏನ್ರ ಆಯ್ತಂದ್ರ ಫ್ರೀ ಸರ್ವಿಸ್ ಅಂತ ಮಾಡ್ಕೊಡ್ತಾರೆ.
7: ಇಷ್ಟ್ರನಾಗೆ
6: ಬರ್ದಿರ್ತಮ್ಮ, ಇದು ಗ್ಯಾಸ್, ಕುಕ್ಕರ್, ಮತ್ತೆ ಇಡ್ಲಿ ಮಣಿ, ದ್ವಾಸಿ ಮಣಿ, ಮಿಕ್ಸರ್ ಹೋಗ್ರಿ, ಏನೇ ನೀವು ಎಲೆಕ್ಟ್ರಿಕಲ್ ಸಾಮಾನು ಅದಾವ, ಎಲ್ಲಾರ್ಗು ISI ಮಾರ್ಕ್ ಇದ್ದಂತದೇ ತಗೋಬೇಕು.
7: ನಾನು ತಪ್ಪು ಮಾಡ್ಬಿಟ್ಟು, ರಸ್ತೆ ಮೇಲೆ ಬರ್ತಾರಲ್ಲಕ್ಕ, ಅದು ನನಗೆ ಇರಬಹುದು ಅಂತೇಳಿ ನಾನು ಗ್ಯಾರಂಟಿ ಹಿಡಿದೆ. ಯಾರು ತಪ್ಪಕ್ಕ, ನಂದ ತಪ್ಪಕ್ಕ.

0: ಯಾಣ ಆಗ್ಬೇಕ ಹೌದಿಲ್ಲ. ಈಗ ನೀವು ಒಬ್ಬನೇ ಇದ್ದಾಗ ಕುಕ್ಕರ್ ಬ್ಲಾಸ್ಟ್ ಆಯ್ತು, ಒಂದ್ ವೇಳೆ ನಿನ್ನ ಸಣ್ಣ ಸಣ್ಣ ಮಕ್ಕಳು ಮನ್ಯಾಗ ಇದ್ದಾಗ ಆದ್ರೆ ಏನ್ ಗತಿ ಹೇಳಿ?
1: ಭಯಂಕರ ತ್ರಾಸ ಆಕತಕ್ಕ ಅದು.
0: ಅದಕ್ಕೆ ನಿಮ್ಮ
1: ಹೌದಕ್ಕ
0: ಹಂಗೆಲ್ಲ ಮಾಡ್ಬೇಡ, ಏನಾಗೈತಿ ಆಗುದಾಗೈತಿ ಹೋಗುದೋಗೈತಿ ಎಲ್ಲ ಹಾಕೊಂಡ್ ಹೋಗಿ ಎಲ್ಲಿ ತಗೊಂಡ್ ನೋಡ ಕುಕ್ಕರ್ ಏನಾದ್ರು ಮನಿ ಮುಂದೆ
1: ಬಂದೇ ತಗೊಂಡ್ ಏನ್ ಮಾಡ್ಲಿ,
0: ಹಿಂಗ ಗೋಳಾಡ್ಕೊತ್ ಕುಂದ್ರ ಬೇಕಾಗಿತ್ತ ನಿನ್ ನಶೀಬ್ ಹೋಗ್ಲಿ, ರೊಕ್ಕ ಅದಾವಿಲ್ಲ ಕಿಶೆದಾಗ
1: ಪಗಾರ ಆಗಿಲ್ಲಕ್ಕ ಈಗ ಏನ್ ಮಾಡಿ ಹೇಳಕ್ಕ.
0: ಸರಿ ನಾನ ಒಂದಿಷ್ಟು ರೊಕ್ಕ ಕೊಡ್ತೀನಿ ಇಲ್ಲಕಂದ್ರ ನಡಿ, ನಾನು ಹೆಂಗೂ ಬ್ಯಾಸ್ರ ಬಂದತ್ತ ಹೊರಗೆ ಬಂದಿದ್ದೆ ಕಡಿ, ಚಲೋ ISI ಮಾರ್ಕ್ ಇದ್ದಿದ್ದು ಕುಕ್ಕರ್ ಮತ್ತೆ ಏನೇನು ಬೇಕು ಸಾಮಾನು ಲಿಸ್ಟ್ ಮಾಡ್ಕೊ ಕೊಡಿಸ್ತೀನಿ.
1: ನಡಿ ಅಕ್ಕ ನೀನ ನಡಿ, ನನಗೆ ಗೊತ್ತಾಗಲ್ಲಕ್ಕ. ನಡಿ ಅಕ್ಕ ನೀನ ಹೋಗು.
0: ಭಾಗವಹಿಸಿದವರು ಹನುಮಂತ್ ಚವಾಣ್ ಇವರೊಂದಿಗೆ ಭಾರತಿ ಸೊಣಗಾರ್. ಈಗ ಒಂದು ನೀತಿ ಕತೆ.

ಆತ್ಮೀಯ ಕೇಳುಗರಿಗೆಲ್ಲ ನೀತಿ ಕಥೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಇತ್ತೀಚೆಗೆ ತುಂಬಾ ಕೇಳಲ್ಪಟ್ಟಿರುವಂತಹ ಕಥೆ ಇದು. ಒಂದು ದೊಡ್ಡದಾದ ಮನೆ, ಆ ಮನೆಯ ಮುಂಭಾಗದಲ್ಲಿ ಸಾಕಷ್ಟು ವಿಶಾಲವಾದ ಸ್ಥಳಾವಕಾಶ ಇತ್ತು. ಮನೆಯ ಮುಂದೆ ವಯಸ್ಸಾದ ತಂದೆ ಹಾಗೂ ಮಗ ಕುಳಿತಿದ್ರು. ತಂದೆ ತುಂಬಾ ದಿನಗಳ ಹಿಂದೆನೆ ನಿವೃತ್ತರಾಗಿದ್ರು. ಮಗ ದೊಡ್ಡದಾದ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಕೈ ತುಂಬಾ ಸಂಬಳ, ದೊಡ್ಡದಾದಂತಹ ಮನೆ, ಮನೆಗೆ ತಕ್ಕಂಗೆ ನೌಕರರು ಹಾಗೆ ಮುಂತಾದ ಸೌಲಭ್ಯಗಳಿಂದ ಮನೆ ತುಂಬಿತ್ತು. ಹೀಗೆ ಅಪ್ಪ ಮಗ ಕುಳಿತಿರಬೇಕಾದ್ರೆ ಮನೆಯ ಎದುರುಗಡೆ ಇರೋ ಗಿಡದ ಮೇಲೆ ಬಂದು ಒಂದು ಕಾಗೆ ಕುಳಿತುಕೊಳ್ತು. ಆಗ ಆ ಅಪ್ಪ ಮಗನಿಗೆ ಹಿಂಗ್ ಕೇಳ್ದ, ಅದೇನು ಮಗ, ಸರಿಯಾಗಿ ಕಾಣಿಸ್ಲಿಲ್ಲ. ಪತ್ರಿಕೆಯನ್ನ ಓದ್ತಾ ಇದ್ದ ಮಗ, ಅಪ್ಪ ಅದು ಕಾಗೆ ಅಂತ ಹೇಳ್ದ. ಪಾಪ ವಯಸ್ಸಾದ ಅಪ್ಪನಿಗೆ ಅದು ಸರಿಯಾಗಿ ಕೇಳಿಸ್ಲಿಲ್ಲ. ಆ ಅಪ್ಪ ಮತ್ತೆ ಅದೇ ಪ್ರಶ್ನೆಯನ್ನ ಕೇಳ್ದ ಮಗನಿಗೆ. ಮತ್ತೆ ಮಗ, ಕಾಗೆ ಕುಳಿತಿದೆ ಅಪ್ಪ ಅಂತ ಹೇಳ್ದ. ಆದ್ರೆ ತಂದೆ ಮತ್ತದೇ ಕೇಳಿದ್ರು. ಆಗ ಮಗನ ಸಹನೆಯ ಕಟ್ಟೆ ಬಹುಬೇಗನೆ ಒಡೆದೋಗ್ಬಿಡ್ತು. ಕಾಗೆ ಅಂತ ಹೇಳದ್ನಲ್ಲಪ್ಪ ಅಂತ ಗಟ್ಟಿ ದನಿಯಲ್ಲಿ ಹೇಳ್ದ. ಮತ್ತೆ ಅಪ್ಪ, ಏನು ಶಬ್ದ ಆದಂತಾಯ್ತಪ್ಪ, ಏನು ಅಂತ ಕೇಳ್ದೆ ಅಷ್ಟೇ ಅಂತ ಹೇಳ್ದಾಗ ಮಗನಿಗೆ ಎಲ್ಲಿಲ್ಲದ ಕೋಪ ಬಂತು. ಎದ್ ನಿಂತ್ಕೊಂಡು ಗಟ್ಟಿಯಾಗಿ, ಕಾಗೆ ಬಂದ್ ಕುಳಿತಿದೆ ಅಂತ ಹೇಳದ್ನಲ್ಲ, ಮೂರ್ ಬಾರಿ ಹೇಳ್ದೆ, ಅಷ್ಟು ಕೇಳಿಸ್ಲಿಲ್ವಾ, ಇನ್ನೆಷ್ಟು ಬಾರಿ ಹೇಳ್ಬೇಕು ಅಂತ ಜೋರಾಗಿ ಕಿರ್ಚಿ ಅಪ್ಪನಿಂದ ಸ್ವಲ್ಪ ದೂರ ಹೋಗಿ ಕುಳಿತುಕೊಂಡ. ಆಗ ಮಗನೊಂದಿಗೆ ಮರು ಮಾತನಾಡದೆ ಭಾರವಾದ ಮನಸ್ಸಿನಿಂದ ಎದ್ದು ನಿಧಾನವಾಗಿ ಮನೆಯೊಳಗೆ ಹೋದ. ಸ್ವಲ್ಪ ಸಮಯದ ನಂತರ ಮತ್ತೆ ಹೊರಗಡೆ ಬಂದ. ಆಗ ಆ ಅಪ್ಪನ ಕೈಯಲ್ಲಿ ಒಂದು ಹಳೆಯದಾದ ಡೈರಿ ಇತ್ತು. ಮಗು, ನಾನು ಇದು ತುಂಬಾ ವರ್ಷಗಳ ಹಿಂದೆ ಬರೆದಿರುವಂತಹ ಡೈರಿ, ದಯವಿಟ್ಟು ಈ ಪುಟವನ್ನ ಓದ್ತೀಯಾ ಅಂತ ಅಪ್ಪ ಕೇಳ್ದ. ಏನು ಅಪ್ಪ ತೋರಿಸ್ತಾ ಇದ್ದಾನಲ್ಲ ಅಂತ ಹೇಳಿ ಒಲ್ಲದ ಮನಸ್ಸಿದ್ರು ಓದ್ಲಿಕ್ಕೆ ಒಪ್ಕೊಂಡ ಮಗ. ಮಗ ಮನಸ್ಸಿನಲ್ಲಿನೇ ಓದ್ದ. ಆ ಪುಟದಲ್ಲಿ ಹಿಂಗ್ ಬರೆದಿತ್ತು, ಇವತ್ ನಾನು ಈಗ ತಾನೇ ಮಾತನಾಡ್ಲಿಕ್ಕೆ ಕಲ್ತಿರೋ ನನ್ನ ಮುದ್ದಾದ ಪುಟ್ಟದಾದ ಮಗನೊಂದಿಗೆ ಕುಳಿತಿದ್ದೆ. ಹೀಗೆ ಕುಳಿತಿರ್ಬೇಕಾದ್ರೆ ಅಲ್ಲಿಗೊಂದು ಕಾಗೆ ಬಂತು. ಆಗ ಮಗ, ಅದೇನಪ್ಪ ಅಂತ ಕೇಳ್ದ. ನಾನು ಅದು ಕಾಗೆ ಅಂತ ಉತ್ತರ ಕೊಟ್ಟೆ. ಅವನು ಮತ್ತೆ ಕಾಗೆ ಅಂತಂದ್ರೇನು ಅಂತ ಕೇಳ್ದ. ಅದಕ್ಕೆ ನಾನು ಅದೊಂದ್ ತರಹದ ಪಕ್ಷಿ ಅಂತ ಹೇಳ್ದೆ. ಅದು ಯಾಕೆ ಕಪ್ಪಾಗಿದೆ ಅಪ್ಪ ಅಂತ ಕೇಳ್ದ ಮಗ. ಅದಕ್ಕೆ ನಾನು ಕಾಗೆಗಳು ಕಪ್ಪಾಗಿನೇ ಇರ್ತವೆ ಅಂತ ಹೇಳ್ದೆ. ಕಾಗೆ ಯಾವಾಗ್ಲೂ ಕಾ ಕಾ ಯಾಕಂತ ಇರ್ತದೆ ಅಪ್ಪ ಅಂತೇಳಿ ಮತ್ತೆ ಪ್ರಶ್ನೆ ಮಾಡ್ದ ಮಗ. ಮತ್ತೆ ಅದಕ್ಕೆ ನಾನು, ಹೌದು ಅದು ಯಾವಾಗ್ಲೂ ಕಾ ಕಾ ಅಂತ ಹೇಳಿನೇ ಕೂಗ್ತದೆ ಅಂತ ಉತ್ತರಿಸಿದೆ. ಆದ್ರೆ ಮತ್ತೆ ಮಗು ಪ್ರಶ್ನೆ ಮಾಡ್ತು, ಕಾಗೆಯ ಕೊಕ್ಕು ಅಷ್ಟೊಂದು ಉದ್ದ ಯಾಕೆ? ಅವನು ಮತ್ತೆ ಕೇಳ್ದ. ನಾನು ಕಾಗೆ ಮಾಂಸಾಹಾರಿ ಆಗಿರೋದ್ರಿಂದ ಆಹಾರವನ್ನ ಕುಕ್ಕಿ ತಿನ್ನಲು ಗಟ್ಟಿಯಾದ ಕೊಕ್ಕು ಬೇಕು ಮಗು ಅಂತ ತಿಳಿಸ್ ಹೇಳ್ದೆ. ಹೀಗೆ ಮಗ ಸುಮಾರು ಪ್ರಶ್ನೆಗಳನ್ನ ಕೇಳ್ದ. ಅದಕ್ಕೆ ನಾನು ಹೆಮ್ಮೆಯಿಂದ, ನನ್ ಮಗ ಎಷ್ಟೊಂದು ಬುದ್ಧಿವಂತ, ಅವನು ಮುಂದೆ ತುಂಬಾ ಜಾಣನಾಗಿ ಒಬ್ಬ ದೊಡ್ಡ ಮನುಷ್ಯನಾಗ್ತಾನೆ ಅನ್ನೋ ಖುಷಿಯಲ್ಲಿ ಮಗ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಯಾವುದೇ ಬೇಸರ ಇಲ್ಲದೆ ಉತ್ತರಗಳನ್ನ ನೀಡಿದೆ ಅಂತ ಬರೆದಿತ್ತು. ಹೀಗೆ ತಂದೆ ಬರೆದ ಈ ಪದಗಳನ್ನ ಓದ್ತಾ ಇದ್ದ ಮಗನಿಗೆ ಕಣ್ಣಾಲಿಗಳು ತುಂಬಿಕೊಂಡು ಬಂತು. ಅಪ್ಪನಿಗೆ ಇವತ್ತು ಪ್ರಶ್ನೆ ಮಾಡಿದಾಗ ಗಟ್ಟಿಯಾಗಿ ಉತ್ತರಿಸಿದ ಕಾರಣಕ್ಕಾಗಿ ಮನಸ್ಸಿನಲ್ಲಿ ತುಂಬಾ ಬೇಸರ ಪಟ್ಕೊಂಡು ತಂದೆಯ ಹತ್ರಕ್ಕೆ ಬಂದು ತುಂಬಾ ವಯಸ್ಸಾಗಿರೋ ತಂದೆಯ ತೊಡೆಯ ಮೇಲೆ ತಲೆನಿಟ್ಟು ತನ್ನ ಬಾಲ್ಯದ ಕ್ಷಣಗಳಲ್ಲಿ ಕೆಲ ಕಾಲ ಕಳೆದು ಹೋದ. ಬಿಕ್ಕಿ ಬಿಕ್ಕಿ ಅತ್ತು ಮನಸ್ಸನ್ನ ಹಗುರ ಮಾಡಿಕೊಂಡ. ಹೀಗೆ ಕಣ್ಣು ಕಿವಿ ಮಂಕಾಗಿರೋ ತಂದೆ ತಾಯಿಗಳು ಅಜ್ಜ ಅಜ್ಜಿ ನಮ್ಮನಿನಲ್ಲೂ ಕೂಡ ಇದೇ ಇರ್ತಾರೆ. ವಯಸ್ಸಾದ ಮೇಲೆ ದೇಹಕ್ಕೆ ಬಂದು ಒದಗೋ ವೃದ್ಧಾಪ್ಯವು ಎಲ್ಲರ ಜೀವನದಲ್ಲೂ ಕೂಡ ಇದ್ದೇ ಇರ್ತದೆ.

0: ಶ್ರೇಯಕ್ಕೆ ಹೀಗೆ ಎಲ್ಲ ವೃದ್ಧರೊಂದಿಗೂ ನಾವು ಸ್ವಲ್ಪ ಸಹನೆಯಿಂದ ವರ್ತಿಸಬೇಕಾಗ್ತದೆ. ನಾವು ಸ್ವಲ್ಪ ಅವ್ರು ಹೇಳೋ ಮಾತುಗಳನ್ನ ಕೇಳೋ ಪ್ರಶ್ನೆಗಳಿಗೆ ನಿಧಾನವಾಗಿ ಉತ್ತರ ಕೊಡಬೇಕಾಗ್ತದೆ. ಹೀಗೆ ಹುಟ್ಟಿದ ಮನುಷ್ಯನಿಗೆ ವೃದ್ಧಾಪ್ಯ ಅನ್ನೋದು ಕಟ್ಟಿಟ್ಟ ಬುತ್ತಿ. ಮುಂದೊಂದಿನ ನಾವೂ ಕೂಡ ವೃದ್ಧರಾಗೋರೇ ಅಲ್ವೇ? ಹಂಡೆಲೆ ಉದುರುವಾಗ ಹಸಿರೆಲೆ ನಗ್ತಾ ಇತ್ತು ಅನ್ನೋ ಮಾತುಗಳು ಕೆಲವೊಂದ್ಸಾರಿ ನಮ್ಮ ಮನನೊಂದ ವೃದ್ಧ ಹೃದಯಗಳು ಆಡ್ತಾನೆ ಇರ್ತವೆ. ಅದಕ್ಕೆಲ್ಲ ನಾವು ಆಸ್ಪದ ಮಾಡಿ ಕೊಡಲೇಬಾರ್ದು. ಹಸಿರೆಲೆ ಇದ್ದವರು ನಾವು ಕೂಡ ಒಂದಿನ ಇಲ್ಲ ಒಂದಿನ ಹಣ್ಣೆಲೆ ಆಗಿಯೇ ಆಗ್ತೀವಿ. ಅದಕ್ಕಾಗಿ ನಾವು ನಮ್ಮ ಹಿರಿಯರೊಂದಿಗೆ, ನಮ್ಮ ವೃದ್ಧ ತಂದೆ ತಾಯಿ ಅಜ್ಜ ಅಜ್ಜಿಯರೊಂದಿಗೆ ಅವರು ಇರುವಷ್ಟು ಕಾಲ ನಮ್ಮೊಂದಿಗೆ ಸುಖವಾಗಿ, ನಮ್ಮಿಂದ ಯಾವುದೇ ಬೇಸರದ ಮಾತುಗಳನ್ನು ಕೇಳದೆ, ಕುಟುಂಬದ ನಮ್ಮ ಹಿರಿಯ ಬೇರುಗಳು ತಮ್ಮ ಸಂಧ್ಯಾ ಕಾಲವನ್ನು ಸಂತೋಷದಿಂದ ಕಳೀಬೇಕು ಅನ್ನೋದು ಈ ಕಥೆಯ ಆಶಯ.
1: ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾಹ.

0: इति वार्ताः।
1: ಆಕಾಶವಾಣಿ ಬೆಂಗಳೂರು, ಇದೀಗ ಜಿಲ್ಲಾ ವಾರ್ತಾಪತ್ರ.
2: ಆಕಾಶವಾಣಿ ತುಮಕೂರು ಜಿಲ್ಲಾ ವಾರ್ತಾಪತ್ರ, ಬರೆದವರು ರಘು ಎಎನ್, ಓದುತ್ತಿರುವವರು ಸಹನ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನ ಹಾಗೂ ದೇಶದಲ್ಲಿ 9ನೇ ರ್ಯಾಂಕ್ ಪಡೆದಿದೆ ಎಂದು ಜಿಲ್ಲಾಧಿಕಾರಿ ಶುಭಕಲ್ಯಾಣ್ ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಜರುಗಿದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯು ನಮ್ಮ ದೇಶದಲ್ಲಿ ಒಂದು ಪ್ರಮುಖ ಯೋಜನೆಯಾಗಿದ್ದು 2025ರಿಂದ ದೇಶದ 100 ಜಿಲ್ಲೆಗಳಲ್ಲಿ ಅನುಷ್ಠಾನ ಮಾಡಲಾಗುತ್ತಿದೆ. ಪ್ರಸಕ್ತ ಸಾಲಿನ ಜುಲೈ ಮಾಹೆಯವರೆಗೆ ಎಲ್ಲಾ ಇಲಾಖೆಗಳ ಪ್ರಗತಿಯ ಮಾನದಂಡಗಳ ಆಧಾರದಲ್ಲಿ ತುಮಕೂರು ಜಿಲ್ಲೆಯು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ರ್ಯಾಂಕ್ ಹಾಗೂ ದೇಶದಲ್ಲಿ 9ನೇ ರ್ಯಾಂಕ್ ಪಡೆದಿರುತ್ತದೆ ಎಂದು ತಿಳಿಸಿದರು. ಕಲುಷಿತ ರಾಜಕಾರಣದಲ್ಲಿ ವೀರಣ್ಣನವರ ಸರಳತನ, ಪ್ರಾಮಾಣಿಕತೆಯನ್ನು ಹೋಲಿಸಲು ಸಾಧ್ಯವಿಲ್ಲ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಪ್ರಾಯಪಟ್ಟರು. ನಗರದ ಕೇಂದ್ರ ಗ್ರಂಥಾಲಯ ಸಭಾಂಗಣದಲ್ಲಿ ನಡೆದ ಮಾಜಿ ಸಚಿವ ದಿ ವೀರಣ್ಣನವರ ನುಡಿನಮನದಲ್ಲಿ ಮಾತನಾಡಿದ ಅವರು, 2008ರಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಿದ ಮೇಲೆ ಪರೋಕ್ಷವಾಗಿ ಚುನಾವಣೆಗಳಲ್ಲಿ ಕೆಲಸ ಮಾಡಿದ ಅವರನ್ನು ಕಳೆದುಕೊಂಡಿರುವುದು ವೈಯಕ್ತಿಕವಾಗಿ ನೋವಾಗಿದೆ ಎಂದು ಸ್ಮರಿಸಿದರು. ಇಂದಿನ ಯುವಕರ ಆಲೋಚನೆ ಬದಲಾಗಿದೆ, ದೇಶ ಬದಲಾಗಲಿದೆ, ಯುವ ಸಮೂಹ ಭವಿಷ್ಯವನ್ನು ಕೇಳುತ್ತಿದ್ದಾರೆ, ದೇಶದಲ್ಲಿ ಜಾತಿ ವ್ಯವಸ್ಥೆ ಹೋಗಲಿಲ್ಲ, ಅವಕಾಶ ಸಿಗಲಿಲ್ಲ, ರಾಜಕಾರಣಿಗಳು ಎರಡೆರಡು ಮಾತನಾಡುತ್ತಾರೆ, ಆದರೆ ವಸ್ತುಸ್ಥಿತಿ ಬದಲಾಗಿಲ್ಲ, ಸಮಾಜ ಇವತ್ತಿಗೂ ಅಲ್ಲಿಯೇ ಇದೆ ಎಂದರು. ಎತ್ತಿನಹೊಳೆ ಯೋಜನೆಯನ್ನು ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸುವಂತೆ ಜಲಸಂಪನ್ಮೂಲ ಸಚಿವ ಎನ್ ಚೆಲುವರಾಯಸ್ವಾಮಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ತಿಪಟೂರು ತಾಲೂಕಿನ ಚೌಡ್ಲಪುರ ಬಳಿ ಎತ್ತಿನಹೊಳೆ ಕಾಮಗಾರಿ ಪರಿಶೀಲಿಸಿದ ಅವರು, ಕಾಮಗಾರಿ ವಿಳಂಬ ಮಾಡುತ್ತಿರುವ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳಿಗೆ ಅಕ್ಟೋಬರ್ ಅಂತ್ಯದವರೆಗೆ ಗಡುವು ನೀಡಿದ ಸಚಿವರು, ಯಾವುದೇ ಕಾರಣಕ್ಕೂ ನೆಪಗಳನ್ನು ಸಹಿಸುವುದಿಲ್ಲ ಎಂದು ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದರು. ತಿಪಟೂರು ತಾಲೂಕಿನ ಚೌಡ್ಲಪುರ ಭಾಗದಲ್ಲಿ ಕಳೆದ 2 ವರ್ಷಗಳಿಂದ ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ದಾಖಲೆಗಳ ಕೊರತೆಯಿಂದಾಗಿ ಕಾಮಗಾರಿ ನೆನೆಗುದಿಗೆ ಬಿದ್ದಿತ್ತು. ಇದೀಗ ಎಲ್ಲಾ ತೊಡಕುಗಳನ್ನು ನಿವಾರಿಸಿ ಭರದಿಂದ ಕಾಮಗಾರಿ ಆರಂಭಿಸಲಾಗಿದೆ ಎಂದು ಅಧಿಕಾರಿಗಳು ಸಚಿವರಿಗೆ ಮಾಹಿತಿ ನೀಡಿದರು. ಹಿರಿಯ ನಾಗರಿಕರ ಸಮಸ್ಯೆಗಳಿಗೆ ಕಾನೂನುಬದ್ಧ ಪರಿಹಾರ ದೊರಕುವಂತೆ ಮಾಡಲು ಇಲಾಖೆಗಳು ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಲೋಕೇಶ್ ಧನಪಾಲ ಹವಲೆ ಕರೆ ನೀಡಿದರು. ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ 2007 ಕುರಿತು ಏರ್ಪಡಿಸಿದ್ದ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಹಿರಿಯ ನಾಗರಿಕರಿಗೆ ಲಭ್ಯವಿರುವ ವಿವಿಧ ಸರ್ಕಾರಿ ಯೋಜನೆ ಮತ್ತು ಸೌಲಭ್ಯಗಳ ಕುರಿತು ಅಧಿಕಾರಿಗಳು ಸಂಪೂರ್ಣ ಮಾಹಿತಿ ಪಡೆದು ಅವುಗಳನ್ನು ಅರ್ಹರಿಗೆ ತಲುಪಿಸುವ ಕಾರ್ಯ ಮಾಡಬೇಕು. ಹಿರಿಯ ನಾಗರಿಕರಿಗೆ ಸರ್ಕಾರದ ಸೌಲಭ್ಯಗಳು ದೊರೆಯುತ್ತಿವೆಯೇ ಎಂಬುದನ್ನು ಪರಿಶೀಲಿಸುವ ಜವಾಬ್ದಾರಿ ಅಧಿಕಾರಿಗಳ ಮೇಲಿದೆ ಎಂದರು. 21ನೇ ಜಾನುವಾರು ಗಣತಿ ಪ್ರಕಾರ ಜಿಲ್ಲೆಯಲ್ಲಿ ಸುಮಾರು 38,000-40,000 ಸಾಕುನಾಯಿ ಮತ್ತು ಬೆಕ್ಕುಗಳಿದ್ದು, ರೇಬೀಸ್ ರೋಗ ಹರಡದಂತೆ ತಡೆಯಲು ರೇಬೀಸ್ ಲಸಿಕೆಯನ್ನು ಕಡ್ಡಾಯವಾಗಿ ಹಾಕಿಸಬೇಕು ಎಂದು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕ ಡಾ ಎಚ್ಎಂ ಶಿವಪ್ರಸಾದ್ ತಿಳಿಸಿದರು. ವಿಶ್ವ ರೇಬೀಸ್ ದಿನಾಚರಣೆ ಅಂಗವಾಗಿ ನಡೆದ ಉಚಿತ ರೇಬೀಸ್ ಲಸಿಕಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಸುಮಾರು 80,000 ಬೀದಿ ನಾಯಿಗಳಿವೆ. ಮಹಾನಗರ ಪಾಲಿಕೆ, ಪುರಸಭೆ, ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲೂ ಸಹ ಬೀದಿ ನಾಯಿಗಳನ್ನು ಹಿಡಿದು ರೇಬೀಸ್ ಲಸಿಕೆ ಹಾಕುವಂತೆ ಸರ್ಕಾರದ ಆದೇಶವಿದೆ. ಈ ನಿಟ್ಟಿನಲ್ಲಿ ಸ್ಥಳೀಯ ಸಂಸ್ಥೆಗಳು ಕ್ರಮ ಕೈಗೊಂಡರೆ ಬೀದಿ ನಾಯಿಗಳಿಗೆ ಲಸಿಕೆ ಹಾಕಲು ಇಲಾಖೆ ಸಿದ್ಧವಿದೆ ಎಂದರು. ರಾಜ್ಯದಲ್ಲಿ 101 ಬರಪೀಡಿತ ತಾಲ್ಲೂಕುಗಳಲ್ಲಿ 18,000 ಕೋಟಿ ನಷ್ಟವಾಗಿದ್ದು, ರೈತರಿಗೆ ಬರ ಪರಿಹಾರ ಅಂದಾಜಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ 101 ತಾಲ್ಲೂಕುಗಳು ಬರಪೀಡಿತವಾಗಿದ್ದು, ಎರಡನೇ ಪಟ್ಟಿಯಲ್ಲಿ ಇನ್ನೂ ಕೆಲವು ತಾಲ್ಲೂಕುಗಳು ಬರಪಟ್ಟಿಗೆ ಸೇರಲಿವೆ. ತುಮಕೂರು ಜಿಲ್ಲೆಯ 10 ತಾಲ್ಲೂಕುಗಳು ಬರಪೀಡಿತ ತಾಲ್ಲೂಕುಗಳ ಪಟ್ಟಿಗೆ ಸೇರಲಿವೆ ಎಂದರು. ರಾಜ್ಯದಲ್ಲಿ ಮೇವಿನ ಕೊರತೆ ಇದ್ದು, ತುಮಕೂರು ಜಿಲ್ಲೆಯಲ್ಲಿ 1,00,000 ಕೆಜಿ ಮೇವಿನ ಕಿಟ್ ವಿತರಿಸಲಾಗಿದ್ದು, ರೈತರಿಂದ ಮೇವು ಖರೀದಿ ಮಾಡಲಾಗುವುದು. ಇದರಿಂದ ಮೇವಿನ ಪರಿಸ್ಥಿತಿ ಸುಧಾರಿಸಲಿದೆ. ಶಿವನಸಮುದ್ರ ಮತ್ತು ನಾರಾಯಣಪುರದಲ್ಲಿ ಮಾತ್ರ ಜಲವಿದ್ಯುತ್ ಶಕ್ತಿ ಉತ್ಪಾದಿಸಲಾಗುತ್ತಿರುವುದರಿಂದ ಲೋಡ್ ಶೆಡ್ಡಿಂಗ್ ಮಾಡುವುದು ಅವಶ್ಯಕವಾಗಿದೆ ಎಂದರು. ಭಾರತ್ ಜೋಡೋ ಯುವಕರ ಸಂಘಕ್ಕೆ 7.5 ಲಕ್ಷ ನೋಂದಣಿಯಾಗಿದ್ದು, ತಾಂತ್ರಿಕ ಕಾರಣದಿಂದ ನೋಂದಣಿ ಸ್ಥಗಿತಗೊಂಡಿದ್ದು, ಈಗ ಗ್ಯಾರಂಟಿ ಸಮಿತಿಯಿಂದ ನೋಂದಣಿ ಅರ್ಜಿಗಳನ್ನು ವಿತರಿಸಲಾಗುವುದು. ಭಾರತ್ ಜೋಡೋ ಸಂಘಗಳನ್ನು ಸಹಕಾರ ನೋಂದಣಿ ಮಾಡಿಸಲಾಗುವುದು ಎಂದರು. ಇದುವರೆಗೂ ತುಮಕೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಾನು ಎಲ್ಐಸಿ ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡು.
2: ಇದು ಆಕಾಶವಾಣಿ ವಿಜಯಪುರ, ಸಮಯ 6:35:40. ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಕಾಣೆಯಾದ ವ್ಯಕ್ತಿಯ ಹೆಸರು ರೇವಣಸಿದ್ದ, ತಂದೆ ಸಾಬು ಕೊಟ್ಟಲಗಿ, ವಯಸ್ಸು 36 ವರ್ಷ, ಉದ್ಯೋಗ ಒಕ್ಕಲುತನ, ತಿಕೋಟಾದಿಂದ ಕಾಣೆಯಾಗಿರುತ್ತಾನೆ. ಕಾಣೆಯಾದ ವ್ಯಕ್ತಿಯ ಎತ್ತರ 5'4", ಮೈಯಿಂದ ಸಾಧಾರಣ ಸಾಧುಗೆಂಪು ಬಣ್ಣದವನು ಇರುತ್ತಾನೆ. ಕನ್ನಡ ಮತ್ತು ಹಿಂದಿಯನ್ನು ಮಾತನಾಡುತ್ತಾನೆ. ಮನೆಯಿಂದ ಹೋಗುವಾಗ ಹಸಿರು ಬಣ್ಣದ ಅಂಗಿ ಹಾಗೂ ಪ್ಯಾಂಟ್ ಧರಿಸಿರುವುದು ಇರುತ್ತದೆ. ಈ ಚೆಹರೆ ಪಟ್ಟಿಯುಳ್ಳ ವ್ಯಕ್ತಿ ತಮಗೆಲ್ಲಾದರೂ ಕಂಡು ಬಂದಲ್ಲಿ ಸಮೀಪದ ಪೊಲೀಸ್ ಸ್ಟೇಷನ್ಗೆ ತಿಳಿಸಬೇಕಾಗಿ ವಿನಂತಿ. ಇದು ಆಕಾಶವಾಣಿ ವಿಜಯಪುರ, ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕೇಳುಗರೆ, ಇದೇ ಶುಕ್ರವಾರ ಅಕ್ಟೋಬರ್ 9 ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಎನ್ ರಮೇಶ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499, STD code 08. ಕೇಳಿ, ಇದೇ ಶುಕ್ರವಾರ ಅಕ್ಟೋಬರ್ 9 ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
4: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
5: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
6: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
3: ದೊಡ್ಡೋರು ಹೇಳೋ ಮಾತೆಲ್ಲ ಸು

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕೇಂದ್ರ ವಿತ್ತ ಸಚಿವರಿಂದ ರಾಜ್ಯದ ಬಾಕಿ ಜಿಎಸ್ಟಿ ಅನುದಾನ ಬಿಡುಗಡೆಗೊಳಿಸುವ ಭರವಸೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಯಚೂರಿನ ಸಿಂಧನೂರಿನಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬರ ಪರಿಶೀಲನೆ. ರಾಜ್ಯದ ಎಲ್ಲಾ ಭಾಷೆ ಉಪಭಾಷೆಯಲ್ಲಿ ಭಾಷಿಣಿ ಮೂಲಕ ಸರ್ಕಾರಿ ಸೇವೆ, ಗೌರ್ಮೆಂಟ್ ಫಸ್ಟ್ ಉಪಕ್ರಮದಡಿ ನವೋದ್ಯಮಗಳಿಗೆ ಅರ್ಜಿ ಆಹ್ವಾನ. ಕೆಪಿಎಸ್ಸಿ ಹಗರಣದಲ್ಲಿ 1-3 ಅನುಪಾತದಲ್ಲಿ ಅರ್ಹತಾ ಪಟ್ಟಿಯ ದುರ್ಬಳಕೆ, ಇಡೀ ತನಿಖೆಯಲ್ಲಿ ಬಹಿರಂಗ. ಕೆಆರ್ಎಸ್ನಲ್ಲಿ ಆಯೋಜಿಸಲಾಗಿದ್ದ ಕಾವೇರಿ ಆರತಿ ಕಾರ್ಯಕ್ರಮದ ದಿನಾಂಕ ಬದಲಾವಣೆ ಮಾಡಿದ ಜಿಲ್ಲಾಡಳಿತ. ವಾರ್ತೆಗಳ ವಿವರ. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿಂದು 57ನೇ ಜಿಎಸ್ಟಿ ಕೌನ್ಸಿಲ್ ಸಭೆ ಜರುಗಿತು. ಸಭೆಯಲ್ಲಿ ರಾಜ್ಯದ ಪರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಚಿವ ಕೃಷ್ಣ ಬೈರೇಗೌಡ ಭಾಗಿಯಾಗಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವೆ ನಿರ್ಮಲಾ ಸೀತಾರಾಮನ್, ಜಿಎಸ್ಟಿ ಮಂಡಳಿಯು ತೆರಿಗೆ ಅಧಿಕಾರಿಗಳ ಬಂಧನದ ಅಧಿಕಾರದ ಅವಧಿಯನ್ನು ರದ್ದುಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ದಂಡ ವಿಧಿಸುವ ಆರ್ಥಿಕ ಮಿತಿಯನ್ನು 1 ಕೋಟಿ ರೂಪಾಯಿಯಿಂದ 5 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ನಡುವೆ ಜಿಎಸ್ಟಿ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರಾಜ್ಯದ ಬಾಕಿ ಜಿಎಸ್ಟಿ ಅನುದಾನವನ್ನು ಬಿಡುಗಡೆಗೊಳಿಸುವುದಾಗಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಸಭೆಯಲ್ಲಿ ರಾಜ್ಯದ ಪ್ರಸ್ತಾವವನ್ನು ಎಲ್ಲಾ ರಾಜ್ಯಗಳು ಒಪ್ಪಿಕೊಂಡಿವೆ ಎಂದು ಮಾಹಿತಿ ನೀಡಿದ್ದಾರೆ. ಬರಗಾಲದಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರು, ಬಡವರು ಮತ್ತು ಕೂಲಿ ಕಾರ್ಮಿಕರ ಹಿತ ಕಾಪಾಡಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ರಾಯಚೂರಿನ ಸಿಂಧನೂರಿನಲ್ಲಿ ಬರಪೀಡಿತ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆಹಾನಿ ಪರಿಶೀಲನೆ ಬಳಿಕ ಸಂವಾದ ನಡೆಸಿ ಮಾತನಾಡಿದ ಅವರು, ರಾಜ್ಯದ 240 ತಾಲೂಕುಗಳ ಪೈಕಿ 217 ತಾಲೂಕುಗಳು ಬರಪೀಡಿತವಾಗಿವೆ ಎಂದು ಹೇಳಿದ್ದಾರೆ. ಸರ್ಕಾರಕ್ಕೆ ಆರ್ಥಿಕ ಇತಿಮಿತಿಗಳಿದ್ದರೂ ರೈತರ ನೆರವಿಗೆ ನಿಲ್ಲುವ ಬದ್ದತೆಯಿಂದ ಹಿಂದೆ ಸರಿಯುವುದಿಲ್ಲ ಎಂದು ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನ ಮಳೆ ಕೊರತೆಯಿಂದ ಜಲವಿದ್ಯುತ್ ಉತ್ಪಾದನೆ ತೀವ್ರವಾಗಿ ಕುಸಿದಿದ್ದು ವಿದ್ಯುತ್ ಲಭ್ಯತೆಯ ಮೇಲೆ ಪರಿಣಾಮ ಬೀರಿದೆ. ಆದರೂ ಸರ್ಕಾರ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಪೂರೈಕೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸರ್ಕಾರದ ಡಿಜಿಟಲ್ ಆಡಳಿತ ಮತ್ತು ನಾಗರಿಕ ಸೇವೆಗಳನ್ನು ಪ್ರತಿಯೊಬ್ಬರಿಗೂ ಮಾತೃಭಾಷೆಯಲ್ಲೇ ತಲುಪಿಸುವ ನಿಟ್ಟಿನಲ್ಲಿ ಭಾಷಿಣಿ, ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದು ಆದ್ಯತೆಯ ಮೇರೆಯಾಗಿದೆ ಎಂದು ಐಟಿಬಿಟಿ ಮತ್ತು ಇ ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ವಿವಿಧ ಇಲಾಖೆಗಳ ಅಧಿಕಾರಿಗಳಿಗಾಗಿ ಏರ್ಪಡಿಸಲಾಗಿದ್ದ ಭಾಷಿಣಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತದಂತಹ ವೈವಿಧ್ಯಮಯ ದೇಶದಲ್ಲಿ 22 ಹೆಚ್ಚು ಭಾಷೆಗಳಲ್ಲಿ ಧ್ವನಿ ಆಧಾರಿತ ಮತ್ತು ಭಾಷಾಂತರ ತಂತ್ರಜ್ಞಾನಗಳನ್ನು ತಂದಿರುವಂತಹ ಭಾಷಿಣಿ ತಂಡದ ಸಾಧನೆಯನ್ನು ಶ್ಲಾಘಿಸಿದರು. ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ, ಕರಾವಳಿ, ಮಲೆನಾಡು, ಮೈಸೂರು ಹಾಗೂ ಬಯಲುಸೀಮೆ ಭಾಗದಲ್ಲಿ ಕನ್ನಡದ ಜೊತೆಗೆ ತಮಿಳು, ತೆಲುಗು, ಮರಾಠಿ, ಉರ್ದು, ತುಳು, ಬ್ಯಾರಿ ಮುಂತಾದ ಭಾಷೆಗಳ ಪ್ರಭಾವ ಇದೆ. ಈ ಎಲ್ಲಾ ಭಾಗಗಳ ಜನರಿಗೆ ಅವರದ್ದೇ ಭಾಷೆ ಉಪಭಾಷೆಯಲ್ಲಿ ಸರ್ಕಾರಿ ಸೇವೆಗಳನ್ನು ತಲುಪಿಸುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸರ್ಕಾರದ 700 ಹೆಚ್ಚು ನಾಗರಿಕ ಸೇವೆಗಳನ್ನು ಪ್ರಜಾಸೇವೆ ಮತ್ತು ಇ ಆಡಳಿತ ವಿಭಾಗಗಳ ಮೂಲಕ ಭಾಷಿಣಿ, ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನ ಬಳಸಿ ಇನ್ನಷ್ಟು ಸರಳಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರವು ತನ್ನ ಗೌರ್ಮೆಂಟ್ ಫಸ್ಟ್ ಉಪಕ್ರಮದಡಿ ಮೊದಲ ಆಹ್ವಾನ ಆರಂಭಿಸಿದ್ದು, ಸರ್ಕಾರಿ ಇಲಾಖೆಗಳು ಗುರುತಿಸಿರುವಂತಹ ಸವಾಲುಗಳಿಗೆ ಮತ್ತು ಅನುಷ್ಠಾನಕ್ಕೆ ಸಿದ್ದವಾಗಿರುವ ಪರಿಹಾರಗಳನ್ನು ಹೊಂದಿರುವ ರಾಜ್ಯದ ನವೋದ್ಯಮಗಳಿಂದ ಅರ್ಜಿಯನ್ನು ಆಹ್ವಾನಿಸಿದೆ. ಆಯ್ಕೆಯಾಗುವ ನವೋದ್ಯಮಗಳಿಗೆ 25 ಲಕ್ಷದವರೆಗೆ ಕಾರ್ಯಾದೇಶ ನೀಡಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಅರ್ಜಿ ಸಲ್ಲಿಸಲು ಇದೇ 23 ಕೊನೆಯ ದಿನಾಂಕವಾಗಿದೆ. ಮೊದಲ ಆಹ್ವಾನದಲ್ಲಿ ಪ್ರಜಾಸೇವೆ ಮೂಲಕ ನಾಗರಿಕ ಕೇಂದ್ರಿತ ಆಡಳಿತವನ್ನು ಮರುರೂಪಿಸುವುದು ಮತ್ತು ಬೆಂಗಳೂರು ನೀರು ಸರಬರಾಜು ಮಂಡಳಿ ಮತ್ತು ಒಳಚರಂಡಿ ಮಂಡಳಿ ಮೂಲಕ ನಗರ ನೀರು ನಿರ್ವಹಣೆಯನ್ನು ಪರಿವರ್ತಿಸುವುದಾಗಿದೆ. ಕರ್ನಾಟಕ ನವೋದ್ಯಮ ನೀತಿ 2025-30 ವಿಶೇಷ ಉಪಕ್ರಮದಡಿ ರೂಪಿಸಲಾಗಿರುವಂತಹ ಈ ಯೋಜನೆಯ ಒಟ್ಟು ಅನುದಾನ 25 ಕೋಟಿ ಆಗಿದೆ. 3 ವರ್ಷಗಳಲ್ಲಿ ಸುಮಾರು 100 ನವೋದ್ಯಮಗಳನ್ನು ಬೆಂಬಲಿಸುವ ಗುರಿಯನ್ನು ಇದು ಹೊಂದಿದೆ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ಹುದ್ದೆ ಆಯ್ಕೆ ಕುರಿತಂತೆ ನಡೆದ ಹಗರಣದ ತನಿಖೆ ನಡೆಸಿದ ಜಾರಿ ನಿರ್ದೇಶನಾಲಯ 1-3 ಅನುಪಾತದಲ್ಲಿ ಅರ್ಹತಾ ಪಟ್ಟಿಯನ್ನು ದುರ್ಬಳಕೆ ಮಾಡಿಕೊಂಡಿರುವುದನ್ನು ಬಹಿರಂಗಪಡಿಸಿದೆ. ಇಡಿ ಬಿಡುಗಡೆ ಮಾಡಿರುವ ಪತ್ರಿಕಾ ಪ್ರಕಟಣೆಯಲ್ಲಿ ಲಂಚ ನೀಡಿದ ಆರೋಪವಿರುವ ಅಭ್ಯರ್ಥಿಗಳನ್ನು ಪರೀಕ್ಷೆಗೆ 1 ದಿನ ಮುಂಚಿತವಾಗಿಯೇ ಬೆಂಗಳೂರಿನ ಹೊರ ವಲಯದಲ್ಲಿರುವಂತಹ ರೆಸಾರ್ಟ್ ಮತ್ತು ವಿಲ್ಲಾಗಳಿಗೆ ಕರೆದೊಯ್ಯಲಾಗಿತ್ತು ಎಂದು ತಿಳಿಸಿದೆ. ಆಯ್ಕೆಯಾಗಲು ಸಾಧ್ಯತೆ ಇರುವ ಅಭ್ಯರ್ಥಿಗಳನ್ನು ಗುರುತಿಸಲು ಮತ್ತು ಅವರಿಂದ ಲಂಚಕ್ಕೆ ಬೇಡಿಕೆ ಇಡಲು 1-3 ಅನುಪಾತದಲ್ಲಿ ಅರ್ಹತಾ ಪಟ್ಟಿಯಲ್ಲಿದ್ದಂತಹ ಗೌಪ್ಯ ಮಾಹಿತಿಯನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಮತ್ತು ಕೆಪಿಎಸ್ಸಿ ಸದಸ್ಯೆ ಬಿ

0: ಗೀತಾ ಅವರನ್ನು ಬಂಧಿಸಿರುವುದಾಗಿ ಸ್ಪಷ್ಟಪಡಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಶ್ರೀರಂಗಪಟ್ಟಣ ದಸರಾ ಮಹೋತ್ಸವದ ಅಂಗವಾಗಿ KRS ಬೃಂದಾವನ ಗಾರ್ಡನ್ನಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಕಾವೇರಿ ಆರತಿ ಕಾರ್ಯಕ್ರಮದ ದಿನಾಂಕವನ್ನು ಅನಿವಾರ್ಯ ಕಾರಣಗಳಿಂದ ಬದಲಾವಣೆ ಮಾಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಇದೇ 11-16 ನಿಗದಿಯಾಗಿದ್ದ ಕಾವೇರಿ ಆರತಿ ಕಾರ್ಯಕ್ರಮವನ್ನು 16-21 KRS ಬೃಂದಾವನ ಆವರಣದಲ್ಲಿ ಆಯೋಜನೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. KRS ಬೃಂದಾವನದಲ್ಲಿ ನಡೆಯಲಿರುವ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿಯತ್ತ ಸಾಧನೆಯನ್ನ ಮಾಡುವತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೇವು ಲೇಪಿತ ಯೂರಿಯಾ 2015 ಕುರಿತ ವರದಿ ಇದೀಗ ಮೂಡಿಬರಲಿದೆ. ಸೆಪ್ಟೆಂಬರ್ 2015 ಭಾರತದಲ್ಲಿ ಉತ್ಪಾದನೆಯಾಗುವ ಎಲ್ಲ ಯೂರಿಯಾಗೆ ಬೇವಿನ ಲೇಪನವನ್ನು ಕಡ್ಡಾಯಗೊಳಿಸಿದ ಕೇಂದ್ರ ಸರ್ಕಾರ ಅದೇ ವರ್ಷದ ಡಿಸೆಂಬರ್ನಲ್ಲಿ ಆ ನಿಯಮವನ್ನು ಆಮದು ಮಾಡಿಕೊಂಡ ಯೂರಿಯಾಗೂ ವಿಸ್ತರಿಸಿತು. ಇದರಿಂದಾಗಿ ದೀರ್ಘಕಾಲದಿಂದ ಅತ್ಯಂತ ದುಬಾರಿಯಾಗಿದ್ದ ಯೂರಿಯಾ ಸಮಸ್ಯೆಗೆ ಪರಿಹಾರ ದೊರೆತಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಮಾತನಾಡಿರುವ ಹಿರಿಯ ಕೃಷಿ ವಿಜ್ಞಾನಿ ಡಾಕ್ಟರ್ ಬಿ ನಾರಾಯಣಸ್ವಾಮಿ ಬೇವು ಲೇಪಿತ ಯೂರಿಯಾ ಬಗೆಗಿನ ಸಾಧಕ ಬಾಧಕಗಳನ್ನು ಹಂಚಿಕೊಂಡಿದ್ದಾರೆ.
3: ಭಾರತದಲ್ಲಿ ಉತ್ಪಾದನೆಯಾಗುವ ಹಾಗೂ ಆಮದು ಮಾಡಿಕೊಳ್ಳುವಂತಹ ಯಾವುದೇ ಯೂರಿಯಾವನ್ನ 100% ಬೇವು ಲೇಪಿತಗೊಳಿಸಿ ಅದನ್ನ ಕೃಷಿಗೆ ಬಳಸಬೇಕು ಅನ್ನುವಂತಹ ನಿಯಮವನ್ನ ಜಾರಿಗೊಳಿಸಲಾಗ್ತಾ ಇದೆ. ಇದರಿಂದ ಸಾಕಷ್ಟು ಲಾಭಗಳಿವೆ. ಸಾರಜನಕದ ಅಂಶದ ಒಂದು ದಕ್ಷತೆಯನ್ನ ಹೆಚ್ಚಳ ಮಾಡತಕ್ಕಂತಹದ್ದು. ಇದರಿಂದ ರಸಗೊಬ್ಬರಗಳಿಂದ ಏನು ವೃಥಾ ಪ್ರಮಾಣದಲ್ಲಿ ವ್ಯರ್ಥ ಆಗ್ತಕ್ಕಂತಹ 10-20 ನಾವು ಕಡಿಮೆಗೊಳಿಸಬಹುದು. ಇಳುವರಿಯ ಹೆಚ್ಚಳದಿಂದ ನಾವು ಸುಮಾರು 10-15 ಇಳುವರಿಯ ಹೆಚ್ಚಳವನ್ನ ನಾವು ಕಾಣಬಹುದು.
0: ಬೆಂಗಳೂರಿನ ಐತಿಹಾಸಿಕ ಲಾಲ್ಬಾಗ್ ಸಸ್ಯೋದ್ಯಾನಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನದ ಸ್ಪರ್ಶ ದೊರೆತಿದೆ. ಲಾಲ್ಬಾಗ್ನಲ್ಲಿಂದು ತೋಟಗಾರಿಕಾ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅತ್ಯಾಧುನಿಕ ಕೃತಕ ಬುದ್ದಿಮತ್ತೆ ಆಧಾರಿತ ಸ್ವಾಗತ ಕಮಾನುಗಳನ್ನು ಲೋಕಾರ್ಪಣೆಗೊಳಿಸಿದರು. ಈ ನೂತನ ತಾಂತ್ರಿಕ ವ್ಯವಸ್ಥೆಯು ತೋಟಕ್ಕೆ ಭೇಟಿ ನೀಡುವ ಪ್ರವಾಸಿಗರಿಗೆ ಮತ್ತು ತೋಟಗಾರಿಕಾ ಬೆಳೆಗಾರರಿಗೆ ಅಂತಾರಾಷ್ಟೀಯ ಮಟ್ಟದ ಡಿಜಿಟಲ್ ಅನುಭವವನ್ನು ನೀಡಲಿದೆ. ಬಳಿಕ ಇಲಾಖೆ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ತೋಟಗಾರಿಕಾ ಬೆಳೆಗಾರರು ಸಾಂಪ್ರದಾಯಿಕ ಪದ್ದತಿಯೊಂದಿಗೆ ತಂತ್ರಜ್ಞಾನ ಅಳವಡಿಸಿಕೊಳ್ಳುವುದು ಅತ್ಯಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಧಿಕಾರಿಗಳು ಕೇವಲ ಕಚೇರಿಗೆ ಸೀಮಿತವಾಗದೆ ಸರ್ಕಾರದ ಸೌಲಭ್ಯಗಳನ್ನು ತಳಮಟ್ಟದ ಜನರಿಗೂ ತಲುಪಿಸುವಂತಾಗಬೇಕು ಎಂದು ಸೂಚನೆ ನೀಡಿದ್ದಾರೆ. ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಡಿ ತಾಳೆ ಎಣ್ಣೆ ಬೆಳೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದು ಅವರು ನಿರ್ದೇಶನ ನೀಡಿದ್ದಾರೆ. ರೇಣುಕಾಸ್ವಾಮಿ ಹತ್ಯಾ ಪ್ರಕರಣದಲ್ಲಿ 14 ಆರೋಪಿ ಪ್ರದೋಷ್ ಎಸ್ ರಾವ್ಗೆ ನೀಡಲಾದಂತಹ ಸಾಕ್ಷಿದಾರ ಸ್ಥಾನಮಾನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದಂತಹ ಅರ್ಜಿಯನ್ನು ಸುಪ್ರೀಂಕೋರ್ಟ್ ವಜಾಗೊಳಿಸಿದೆ. ಇದರಿಂದಾಗಿ ಪ್ರದೋಷ್ ಅವರನ್ನು ಸಾಕ್ಷಿದಾರರನ್ನಾಗಿ ಪರಿಗಣಿಸುವ ಪ್ರಾಸಿಕ್ಯೂಷನ್ ನಿರ್ಧಾರವನ್ನು ಪ್ರಶ್ನಿಸುವ ನಟ ದರ್ಶನ್ ಆಯ್ಕೆಗಳು ಸೀಮಿತಗೊಂಡಂತಾಗಿದೆ. ಹೈಕೋರ್ಟ್ ಮತ್ತು ವಿಚಾರಣಾ ನ್ಯಾಯಾಲಯದ ಆದೇಶಗಳನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್ ಪ್ರದೋಷ್ ಅವರಿಗೆ ಸಾಕ್ಷಿದಾರ ಸ್ಥಾನಮಾನ ನೀಡುವ ನಿರ್ಧಾರದಲ್ಲಿ ಮಧ್ಯಪ್ರವೇಶಿಸಲು ನಿರಾಕರಿಸಿದೆ. ಕೆಳ ನ್ಯಾಯಾಲಯಗಳ ತೀರ್ಪು ಪ್ರಶ್ನಿಸಿ ನಟ ದರ್ಶನ್ ಪತ್ನಿ ಸುಪ್ರೀಂಕೋರ್ಟ್ ಮೆಟ್ಟಿಲೇರಿದ್ದರು. ಇನ್ನು ಸಂಕ್ಷಿಪ್ತ ಸುದ್ದಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರಗಾಲ ಆವರಿಸಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಕೂಲಿಗಾರರು ಉದ್ಯೋಗ ಅರಸಿ ಬೇರೆಡೆಗೆ ವಲಸೆ ಹೋಗದೆ ಸ್ವಗ್ರಾಮದಲ್ಲೇ ವಿಬಿ ರಾಮ್ಜಿ ಯೋಜನೆಯಡಿ ಲಭ್ಯವಿರುವಂತಹ ಉದ್ಯೋಗವನ್ನು ಪಡೆದು ಆರ್ಥಿಕವಾಗಿ ಸದೃಢರಾಗಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಎಸ್ ಆಕಾಶ್ ಕರೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ವಿತ್ತ ಸಚಿವರಿಂದ ರಾಜ್ಯದ ಬಾಕಿ ಜಿಎಸ್ಟಿ ಅನುದಾನ ಬಿಡುಗಡೆಗೊಳಿಸುವ ಭರವಸೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಯಚೂರಿನ ಸಿಂಧನೂರಿನಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬರ ಪರಿಶೀಲನೆ. ರಾಜ್ಯದ ಎಲ್ಲಾ ಭಾಷೆ ಉಪಭಾಷೆಯಲ್ಲಿ ಭಾಷಣ ಮೂಲಕ ಸರ್ಕಾರಿ ಸೇವೆ, ಗೌರ್ಮೆಂಟ್ ಫಸ್ಟ್ ಉಪಕ್ರಮದಡಿ ನವೋದ್ಯಮಗಳಿಗೆ ಅರ್ಜಿ ಆಹ್ವಾನ. ಕೆಪಿಎಸ್ಸಿ ಹಗರಣದಲ್ಲಿ 1:3 ಅನುಪಾತದಲ್ಲಿ ಅರ್ಹತಾ ಪಟ್ಟಿಯ ದುರ್ಬಳಕೆ, ಇಡೀ ತನಿಖೆಯಲ್ಲಿ ಬಹಿರಂಗ. ಕೆಆರ್ಎಸ್ನಲ್ಲಿ

0: ಮಾಡಲಾಗಿದ್ದ ಕಾವೇರಿ ಆರತಿ ಕಾರ್ಯಕ್ರಮದ ದಿನಾಂಕ ಬದಲಾವಣೆ ಮಾಡಿದ ಜಿಲ್ಲಾಡಳಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा,
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवच। ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಎಲ್ಲ ರೈತ ಬಾಂಧವರಿಗೂ ಕೇಳುವರ ಪರವಾಗಿ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಮ್ಮ ಜೊತೆಗೆ ಬೆಂಗಳೂರಿನ ಹೈನುಗಾರಿಕಾ ಕಾಲೇಜಿನ ಹೈನು ರಸಾಯನ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ರಾಜಣ್ಣ ಎಂಬುವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ರಾಜಣ್ಣ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
7: ನಮಸ್ಕಾರ ಸರ್.
6: ಡಾಕ್ಟರೇ, ಇವತ್ತು ನಮ್ಮ ಕೇಳುಗರಿಗೆ, ನಮ್ಮ ರೈತರಿಗೆ ಈ ಹಾಲಿನ ಮಹತ್ವ ಕುರಿತು ಮಾಹಿತಿ ಮಾಡಿಕೊಡ್ಬೇಕು. ಹಾಲಿನಲ್ಲಿ ಏನಿದೆ, ಹಾಲಿನಲ್ಲಿ ಹಾಲಿಗೆ ಯಾಕೆ ಇಷ್ಟೊಂದು ಮಹತ್ವ ಕೊಡಲಾಗ್ತಾ ಇದೆ, ಹಾಲಿನ ಬಳಕೆ ಯಾವಾಗಿಂದ ಆರಂಭ ಆಯಿತು, ಹಾಲಿನ ಕಥೆಯನ್ನು ನಮ್ಮ ಕೇಳುಗರಿಗೆ ಆರಂಭ ಮಾಡಿ ಒಂದೊಂದಾಗಿ ಹೇಳ್ತಾ ಹೋಗಿ ಡಾಕ್ಟ್ರೇ.
7: ಹಾಲು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಹಾಲು ಒಂದು ಭಾಳಷ್ಟು ಉತ್ಕೃಷ್ಟವಾದ ಒಂದು ಆಹಾರ ಪದಾರ್ಥ ಅಂತ ನಾವು ಹೇಳ್ತೇವೆ. ಹಿಂದಿನ ಕಾಲದಲ್ಲಿ ಹಾಲಿಗೆ ಸಾಕಷ್ಟು ಬೇಡಿಕೆ ಇತ್ತು. ಆದರೆ ಹಾಲಿನ ಅವಶ್ಯಕತೆ ಇದ್ದರೂ ಸಹ ನಮಗೆ ಪೂರೈಕೆ ಮಾಡಲಿಕ್ಕೆ ಹಾಲು ಸಿಗ್ತಾ ಇರಲಿಲ್ಲ. ಅದಕ್ಕೆ ಕಾರಣ ಅಂದರೆ ಹಾಲಿನ ಉತ್ಪಾದನೆಯಲ್ಲಿ ನಮ್ಮ ದೇಶ ಭಾಳಷ್ಟು ಹಿಂದೆ ಉಳಿದಿತ್ತು. ಆದರೆ ಇವತ್ತಿನ ಪರಿಸ್ಥಿತಿ ಹಾಗೆ ಇಲ್ಲ ಸರ್. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ನಮ್ಮ ದೇಶದಲ್ಲಿ ಹಾಲಿನ ಉತ್ಪಾದನೆ ಭಾಳಷ್ಟು ಜಾಸ್ತಿ ಇದೆ. ಎಷ್ಟು ಅಂದರೆ, ಇವತ್ತು ನಮ್ಮ ದೇಶದಲ್ಲಿ ಕಳೆದ ಸಾಲಿನ ನಾವು ನೋಡೋದಾದರೆ 2024-25 ವರ್ಷದ ವಾರ್ಷಿಕದಲ್ಲಿ 200.87 million tons ಹಾಲು ನಮ್ಮ ದೇಶದಲ್ಲಿ ಉತ್ಪತ್ತಿಯಾಗಿದೆ. ಸೊ ಇವತ್ತು ನಮ್ಮ ದೇಶ ಹಾಲು ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಮುಂಚೂಣಿಯಲ್ಲಿದೆ. ಎಲ್ಲ ದೇಶಗಳಿಗೆ ಹೋಲಿಕೆಯನ್ನು ಮಾಡಿದಾಗ ನಮ್ಮ ದೇಶ ಹಾಲಿನ ಸ್ಥಾನದಲ್ಲಿ ಮುಂಚೂಣಿಯಲ್ಲಿದೆ. ಯಾಕೆ ಅಂದರೆ, ನಮ್ಮಲ್ಲಿ ಈ ಹಾಲು ಉತ್ಪಾದನೆಯನ್ನು ಒಂದು ಕುಲಕಸುಬಾಗಿ ಪ್ರತಿಯೊಬ್ಬ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು ಇದನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಸಹ ಇವತ್ತು ಹೈನುಗಾರಿಕೆ ಭಾಳಷ್ಟು ಎತ್ತರಕ್ಕೆ ಬೆಳೆದಿದೆ. ಸೊ ಆ ಒಂದು ಹಿತದೃಷ್ಟಿಯಿಂದ ನಾವು ಹಾಲಿನಲ್ಲಿ, ಹಾಲನ್ನು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದ್ದೇವೆ. ಹಾಲು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾ ಇದ್ದೇವೆ, ಹಾಲನ್ನು ಬಳಕೆಯನ್ನು ಮಾಡ್ತಾ ಇದ್ದೇವೆ. ಆದರೆ ಬಳಕೆಯ ಪ್ರಮಾಣ ಉತ್ಪಾದನೆಗೆ ಹೋಲಿಸಿದಲ್ಲಿ ನಾವು ಇನ್ನೂ ಸ್ವಲ್ಪ ಹಿಂದೆ ಇದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.
6: ಬಿಳಿಯ ಕ್ರಾಂತಿ, ವೈಟ್ ರೆವಲ್ಯೂಷನ್.
7: ಹೌದು, ವೈಟ್ ರೆವಲ್ಯೂಷನ್ ಅಂತಂದರೆ ಒಂದು ಸಂದರ್ಭದಲ್ಲಿ
6: ಕ್ರಾಂತಿ ಆಗ್ಬಿಟ್ಟಿದೆ.
7: ಅಂದ್ರೆ ಅಷ್ಟು ಹಾಲು ಉತ್ಪಾದನೆ
6: ಅವಶ್ಯಕತೆನೂ ಇತ್ತು ಕೂಡ ಡಾಕ್ಟ್ರೆ.
7: ಖಂಡಿತ ಸರ್, ಖಂಡಿತ.
6: ಹೌದು,
7: ಖಂಡಿತ. ಯಾಕೆಂದ್ರೆ ಹಾಲು ನಮಗೆ ತುಂಬಾ ಅವಶ್ಯಕತೆ ಇತ್ತು, ನಮಗೆ ದೊರೀತಾ ಇರಲಿಲ್ಲ. ಹಂಗಾಗಿ ಅದರಲ್ಲಿ ಕ್ರಾಂತಿಯನ್ನ ಮಾಡಿ ನಮ್ಮ ಅಗತ್ಯಕ್ಕೆ ಹೆಚ್ಚು ಪಟ್ಟು ಹಾಲನ್ನ ಉತ್ಪಾದನೆ ಇವತ್ತು ನಾವು ಮಾಡ್ತಾ ಇದ್ದೇವೆ. ಆದರೆ ಅದರ ಸಂಸ್ಕರಣೆಯಲ್ಲಿ ಸ್ವಲ್ಪ ನಾವು ಹಿಂದೆ ಇದೆ. ಇವತ್ತು ಹೇಳೋದಾದ್ರೆ ನಮ್ಮ ದೇಶದಲ್ಲಿ ಹಾಲು ಉತ್ಪಾದನೆಯಲ್ಲಿ ಮೊತ್ತ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಅಂದರೆ ಉತ್ತರ ಪ್ರದೇಶ ಅಂತ ಹೇಳ್ಬೋದು. ನಮ್ಮ ಒಂದು ರಾಜ್ಯ, ನಮ್ಮ ಭಾರತ ದೇಶದಲ್ಲಿ ಉತ್ತರ ಪ್ರದೇಶ ಪ್ರಥಮ ಸ್ಥಾನದಲ್ಲಿದೆ ಹಾಲು ಉತ್ಪಾದನೆಯಲ್ಲಿ. ಅದರ ನಂತರ ರಾಜಸ್ಥಾನ ಇದೆ, ಅದರ ನಂತರ ಮಹಾರಾಷ್ಟ್ರ, ಹಾಗೆ ಗುಜರಾತ್, ನಂತರ ಆಂಧ್ರ ಪ್ರದೇಶ, ಮತ್ತು ಕರ್ನಾಟಕ. ಕರ್ನಾಟಕ 7ನೇ ಸ್ಥಾನದಲ್ಲಿದೆ ಹಾಲಿನ ಉತ್ಪಾದನೆಯಲ್ಲಿ. ಸೊ ಕರ್ನಾಟಕದಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ, ಭಾಳಷ್ಟು ಈ ನಂದಿನಿ, ಬಹುಶಃ ಎಲ್ಲರಿಗೂ ಗೊತ್ತಿದೆ,

0: ನಂದಿನಿ ಒಂದು ಕೋಆಪ್ರೇಟಿವ್ ಒಂದು ಸೆಕ್ಟರ್ ಅಂತಂದರೆ ಸಹಕಾರಿ ಸಂಘಗಳಿಂದ ರಚಿತವಾದಂಥ ಒಂದು ಸಂಘ ಸಂಸ್ಥೆ.
1: ಇವತ್ತು ನಂದಿನಿ ಹಾಲು ಜನರ ವಿಶ್ವಾಸ ಗಳಿಸಿದೆ, ಸರ್ಕಾರ ಕೂಡ ಅದಕ್ಕೆ ಜವಾಬ್ದಾರರಾಗಿದೆ.
0: ಖಂಡಿತ ಸರ್, ಖಂಡಿತ.
1: ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಸರ್ಕಾರದವರು ಕೂಡ.
0: ಹೌದು ಸರ್ಕಾರದವರು. ಅದ್ರ ಹಿಂದೆ ಸಾಕಷ್ಟು ಪಶುವೈದ್ಯರ ಶ್ರಮವಿದೆ, ಸಾಕಷ್ಟು
1: ಅಧಿಕಾರಿಗಳ ಶ್ರಮ ಇದೆ,
0: ರಾಜಕಾರಣಿಗಳ
1: ಒಂದು ವಿಶ್ವಾಸ ಇದೆ, ಅವರ ಕಾಳಜಿ ಇದೆ,
0: ಸಹಕಾರ ಇದೆ, ಕಾಳಜಿ ಇದೆ. ಮತ್ತು ಅದೇ ರೀತಿಯಾಗಿ ನಮ್ಮ ಡೈರಿ ಟೆಕ್ನಾಲಜಿಸ್ಟ್ಗಳು ಅವರ ಒಂದು ಕೊಡುಗೆಯು ಸಾಕಷ್ಟು ಇದೆ. ಸೊ ಹಾಲನ್ನು ಉತ್ಪಾದನೆ ಮಾಡೋದಕ್ಕೆ ಪ್ರಾರಂಭ ಮಾಡಿ ಇವತ್ತು ಹಾಲು ಹೆಚ್ಚು ಉತ್ಪಾದನೆ ಆಗ್ತಾ ಇದೆ. ಹಾಲನ್ನು ನಾವೆಲ್ಲ ಬಳಸ್ಕೊಳ್ಳಿಕ್ಕೆ ನಮ್ಮ ದೇಶದಲ್ಲಿ ಸಾಕಷ್ಟು ಹಾಲಿದೆ. ಈಗ ಒಬ್ಬೊಬ್ಬರಿಗೆ ಪ್ರತಿ ತಲಾ ನೋಡೋದಾದರೆ 485 ಗ್ರಾಮ್ಸ್ ಹಾಲು ನಮಗೆ ದೊರೆಯುತ್ತೆ ಒಂದು ದಿನಕ್ಕೆ.
1: ಡಾಕ್ಟರ್, ಅದಕ್ಕಿಂತ ಈಗ ನಮ್ಗೆ ಹಾಲು ಅದು ಒಂಥರ ಜೀವಕ್ಕೆ ತೀರ ಹತ್ತಿರವಾದ ಒಂದು ವಸ್ತು.
0: ಹೌದು,
1: ಹಾಲು ಪವಿತ್ರ ಕೂಡ.
0: ಹೌದು,
1: ಹಾಗಾಗಿ ಧಾರ್ಮಿಕವಾಗಿ ಕೂಡ ನಮ್ಗದು ಹಾಲಿನ ಒಂದು ಪರಂಪರೆನೇ ಇದೆ.
0: ಹೌದು,
1: ಈಗ ಎಮ್ಮೆ ಹಾಲಿದೆ,
0: ಹೌದು
1: ಆಕಳ ಹಾಲಿದೆ,
0: ಹೌದು
1: ಮತ್ತೆ ಇನ್ನೇನೋ ಬೇರೆ ಬೇರೆ ಹಾಲುಗಳು ನಮ್ಮಲ್ಲಿ ಬಳಕೆಯಲ್ಲಿದ್ದಾವೆ.
0: ಹೌದು,
1: ಹಾಗಾಗಿ ಹಾಲಿಗೆ ನಾವು ಉತ್ಕೃಷ್ಟ ಸ್ಥಾನ ನಮ್ಮ ಮನೆಯಲ್ಲಿ ಇದೆ.
0: ಇದೆ ಯಾಕೆ ಅಂದರೆ ಅದರಲ್ಲಿ ಹಾಲಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಅಷ್ಟು ಪವಿತ್ರವಾಗಿರುತ್ತೆ. ಈ ಪ್ರಕೃತಿಯಲ್ಲಿ ಈಗ ನಾವು ಸಂಪೂರ್ಣ ಆಹಾರ ಪದಾರ್ಥ ಅಂತ ಹೇಳೋದಾದರೆ ಮೊಟ್ಟೆಯನ್ನು ಬಿಟ್ಟರೆ ತದನಂತರ ಬರೋದೇ ಹಾಲು.
1: ಬ್ಯಾಲೆನ್ಸ್ಡ್ ಫುಡ್,
0: ಬ್ಯಾಲೆನ್ಸ್ಡ್ ಡಯಟ್ ಅಥವಾ ಬ್ಯಾಲೆನ್ಸ್ಡ್ ಫುಡ್ ಅಂತೇಳಿ. ಬ್ಯಾಲೆನ್ಸ್ಡ್ ಅಂತಂದ್ರೆ
1: ಒಂದು ಲೋಟ ಹಾಲು ಕುಡಿದ್ರೆ
0: ಹೌದು
1: ಒಂದು ಊಟಕ್ಕೆ ಸಮಾನ.
0: ಹೌದು,
1: ಆ ಥರ.
0: ಹೌದೌದು, ಅಂದರೆ ಅಷ್ಟು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಯಥೇಚ್ಛವಾಗಿ ದೊರೆಯುತ್ತವೆ.
1: ದೊರೆಯುತ್ತೆ ಒಂದು ಗ್ಲಾಸ್ ಹಾಲಿನಲ್ಲಿ.
0: ಒಂದು ಗ್ಲಾಸ್ ಅಂದರೆ ಸಾಮಾನ್ಯವಾಗಿ 200-250 ml ಇರುತ್ತೆ. ಅಷ್ಟು ತಗೊಂಡ್ರೆ ನಿಮಗೆ ಹೆಚ್ಚು ಕಮ್ಮಿ ಸಾಧಾರಣ 150 ಕ್ಯಾಲೋರೀಸ್ ನಿಮಗೆ ದೇಹಕ್ಕೆ ದೊರೆಯುತ್ತದೆ.
1: ಅದೇ ಒಂದು ಊಟದ ಬದಲಿಗೆ ನೀವು ಇದನ್ನು ಕುಡ್ಕೊಂಡ್ರೆ ಸಾಕು.
0: ಹೌದು,
1: ನಿಮಗೆ ಊಟದಷ್ಟು ಶಕ್ತಿ ಮತ್ತೆ ನಿಮ್ಗೆ ಆರೋಗ್ಯಕ್ಕೆ ಸಾಕಾಗುತ್ತೆ.
0: ಹೌದು,
1: ಹಾಗಾಗಿ ಹಾಲಿಗೆ ಅದರದ್ದೇ ಆದ ಒಂದು ಮಹತ್ವ ಕೂಡ ನಮ್ಮ ಹಿರಿಯರು ಕೂಡ ಕೊಟ್ಕೊಂತ ಬಂದಿದ್ದಾರೆ.
0: ಹೌದು ಸರ್,
1: ಅದೇ ತರ ಈಗ ಜೋಪಾನವನ್ನು ಕೂಡ ನಮ್ಮ ಹಿರಿಯರು ಮಾಡ್ಕೋತ ಬಂದರು. ಬೇರೆ ಬೇರೆ ಹಾಲಿನ ಹಾಲು ಕೊಡುವಂತ ಆಕಳನ್ನ ಮತ್ತೆ ಎಮ್ಮೆಗಳನ್ನ ಸಾಕೋತ ಬಂದಿದ್ದಾರೆ ನಮ್ಮ ಹಿರಿಯರು.
0: ಹೌದು, ಇವತ್ತು ಅತಿ ಹೆಚ್ಚು ಹಾಲು ಉತ್ಪಾದನೆ ಅಂತಂದ್ರೆ ನಮಗೆ ಈ ಹಸುವಿನಿಂದ ಬರ್ತಕ್ಕಂತ ಹಾಲು ಉತ್ಪಾದನೆ ಮೊದಲು ಜಾಸ್ತಿ ಇತ್ತು. ಉತ್ತರ ಭಾರತದಲ್ಲಿ ಹಸುವಿನಿಂದ ಹಾಲು ಉತ್ಪಾದನೆ ಮಾಡೋದು ಜಾಸ್ತಿ ಇತ್ತು. ಈಗ ಎಮ್ಮೆ ಹಾಲು ಉತ್ಪಾದನೆ ಜಾಸ್ತಿ ಇಲ್ಲ, ಈಗ ಕಮ್ಮಿ ಆಗಿದೆ. ಈಗ ಹಸುವಿನ ಹಾಲು ಉತ್ಪಾದನೆ ಜಾಸ್ತಿ ಇದೆ, ಹೆಚ್ಚು ಕಮ್ಮಿ ಶೇಕಡ 52% ಹಸುವಿನ ಹಾಲು ಉತ್ಪಾದನೆ ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಸೊ ಒಂದು 46-47% ಎಮ್ಮೆ ಹಾಲು ಉತ್ಪಾದನೆ ಆಗ್ತಾ ಇದೆ. ಒಂದು 2-3% ಮೇಕೆ ಹಾಲು ಉತ್ಪಾದನೆ ಸಹ ಆಗ್ತಾ ಇದೆ. ಸೊ ಇದೆಲ್ಲ ನೋಡಿದ್ರಲ್ಲಿ ಒಟ್ಟಾರೆ ಒಂದು ಹಾಲಿನ ಉತ್ಪಾದನೆಯಲ್ಲಿ ನಾವು ಮುಂಚಿನಲ್ಲಿದ್ದೀವಿ, ಹಾಲಿನ ಬಳಕೆಯಲ್ಲಿ ನಾವು ಸ್ವಲ್ಪ ಹಿಂದೆ ಇದ್ದೀವಿ. ಅದು ಸಹ ಇವತ್ತಿನ ಒಂದು ತಂತ್ರಜ್ಞಾನಗಳನ್ನು ಬಳಕೆ ಮಾಡಿಕೊಂಡು ಹಾಲನ್ನು ಯಾವ ರೀತಿ ಶುದ್ಧವಾಗಿ ನಾವು ಉತ್ಪಾದನೆ ಮಾಡಬೇಕು. ಯಾಕೆಂದರೆ ಹಾಲು ಇದೆ ಅಂತೇಳ್ಬಿಟ್ಟು ನಾವು ಬಳಸಲಿಕ್ಕೆ ಅದಕ್ಕೆ ಆದಂಥ ಒಂದು ಪದ್ಧತಿ ಇದೆ. ಹಾಲನ್ನು ಉತ್ಪಾದನೆ ಶುದ್ಧವಾಗಿ ಮಾಡಬೇಕು, ಹಾಲಿನ ಸಂಸ್ಕರಣೆಯನ್ನು ಶುದ್ಧವಾಗಿ ಮಾಡಬೇಕು, ಹಾಲಿನ ಶೇಖರಣೆಯನ್ನು ಶುದ್ಧವಾಗಿ ಮಾಡಬೇಕಾಗತ್ತೆ. ಆವಾಗ ಮಾತ್ರ ಹಾಲಿಗೆ ಸಂಪೂರ್ಣವಾದ ಒಂದು ಶಕ್ತಿ ಬರಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಲನ್ನು ಕರೆದ ತಕ್ಷಣ ಅದರ ವಿವಿಧ ಹಂತಗಳಲ್ಲಿ ನಾವು ಹಾಲನ್ನು ಸಂಗ್ರಹಣೆ ಮಾಡಬೇಕಾಗತ್ತೆ. ಒಂದು ಹಾಲು ಉತ್ಪಾದನೆ, ಸಂಸ್ಕರಣೆ, ಶೇಖರಣೆ. ಉತ್ಪಾದನೆಯಲ್ಲಿ ಏನು ಕ್ರಮಗಳನ್ನು ತಗೋಬೇಕು, ಶುದ್ಧವಾದ ಹಾಲು ಉತ್ಪಾದನೆ ನಾವು ಹೆಂಗೆ ಉತ್ಪಾದನೆ ಮಾಡಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಕ್ರಮಗಳು ಏನಿದೆ ಅಂತಕ್ಕಂಥದ್ದನ್ನು ನಾವು ರೈತರಿಗೆ ಸಾಕಷ್ಟು ಹಲವಾರು ಒಂದು ತರಬೇತಿ ಕಾರ್ಯಕ್ರಮಗಳಲ್ಲಿ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೇವೆ. ಸೊ ಇವತ್ತಿಗೂ ಸಹ ನಂದಿನಿ ಅಥವಾ ಬೇರೆ ಯಾವುದೇ ಒಂದು ಈ ಥರ ಸಂಸ್ಥೆಗಳು ರೈತರಿಗೆ ಅದೇ ಒಂದು ತರಬೇತಿಯನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರು, ಹಾಲು ಉತ್ಪಾದಕರು ಯಾವ ರೀತಿ ಹಾಲು ಉತ್ಪಾದನೆ ಮಾಡಿದರೆ ಅವರಿಗೆ ಹೆಚ್ಚು ಲಾಭ ಸಿಗುತ್ತೆ ಅಂತಕ್ಕಂಥದ್ದು. ಸೊ ಈ ರೀತಿ ಮಾಡೋದ್ರಿಂದ ಹೆಚ್ಚಿನ ಗುಣಮಟ್ಟದ ಹಾಲು ಉತ್ಪಾದನೆ ಬರುತ್ತೆ, ಹೆಚ್ಚಿನ ಪ್ರೈಸ್, ಹೆಚ್ಚಿನ ದರ ಅವರಿಗೆ ಸಿಗುತ್ತೆ, ಹೆಚ್ಚು ಲಾಭಾಂಶ ಅವರಿಗೆ ಸಿಗುತ್ತೆ ಅಂತೇಳಿ ಅವರಿಗೆ ನಿರಂತರವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಹಾಲು ಉತ್ಪಾದನೆಯ ಬಳಕೆ ಮತ್ತು ಹಾಲು ಉತ್ಪಾದನೆಯ ನಾವು ಏನು ಹೇಳ್ತೀವಿ, ಈಲ್ಡ್ ಅಂತ ಹೇಳ್ತೀವಿ, ಅಂದರೆ ಅದರ ಒಂದು ಪ್ರೊಡಕ್ಟಿವಿಟಿ. ಸೊ ಹೆಚ್ಚು ಹಾಲು ಉತ್ಪಾದನೆ ಮತ್ತು ಗುಣಮಟ್ಟದ ಹಾಲು ಉತ್ಪಾದನೆಗೆ ಏನು ಕ್ರಮಗಳನ್ನು ಬೇಕೋ ಅದೆಲ್ಲ ಕ್ರಮಗಳನ್ನು ಅನುಸರಿಸಲಿಕ್ಕೆ ರೈತರಿಗೆ ಸರ್ಕಾರ ಮತ್ತು ಈ ನಂದಿನಿ ಸಂಸ್ಥೆ ಸಾಕಷ್ಟು ಒಂದು ಸಹಕಾರವನ್ನು ಕೊಡ್ತಾ ಬಂದಿದೆ. ಆ ಹಿನ್ನೆಲೆಯಲ್ಲಿ ಹೆಚ್ಚು ಹಾಲು ಉತ್ಪಾದನೆ, ಗುಣಮಟ್ಟದ ಹಾಲು ಉತ್ಪಾದನೆ ಇವತ್ತು ಆಗ್ತಾ ಇದೆ. ಕಳೆದ 20 ವರ್ಷಕ್ಕೆ ಹೋಲಿಕೆ ಮಾಡಿದರೆ ಹಾಲು ಉತ್ಪಾದನೆಯಲ್ಲೂ ನಾವು ಹಿಂದೆ ಇದ್ವಿ, ಗುಣಮಟ್ಟದಲ್ಲೂ ಸಹ ನಾವು ಹಿಂದೆ ಇದ್ವಿ. ಸರಿಯಾದ ಒಂದು ಗುಣಮಟ್ಟದ ಹಾಲು ನಮಗೆ ಸಿಗ್ತಾ ಇರಲಿಲ್ಲ. ಆದರೆ ಇವತ್ತು ಉತ್ಪಾದನೆಯಲ್ಲೂ ನಾವು ಜಾಸ್ತಿ ಇದ್ದೇವೆ, ಗುಣಮಟ್ಟದಲ್ಲೂ ಸಾಕಷ್ಟು ಬದಲಾವಣೆಯನ್ನು, ಮಾರ್ಪಾಡುಗಳನ್ನು ಮಾಡಿಕೊಂಡು ಗುಣಮಟ್ಟ

0: ನಾವು ಹೆಚ್ಚಿಸ್ತಾ ಬಂದಿದ್ದೇವೆ. ಹಾಗಾಗಿ ಇವತ್ತು ಹಾಲು ಬರೀ ಹಾಲಾಗಿ ಮಾತ್ರ ನಾವು ಉಪಯೋಗಿಸ್ತಾ ಇಲ್ಲ, ಹಾಲನ್ನು ವಿವಿಧ ಉತ್ಪನ್ನಗಳನ್ನಾಗಿ ನಾವು ಬಳಕೆ ಮಾಡ್ತಾ ಇದ್ದೀವಿ.
1: ಡಾಕ್ಟರ್, ನಾ ಹೇಳ್ತೀನಿ, ಈ ಹಾಲಿನಿಂದ ಆದಷ್ಟು ಉತ್ಪನ್ನಗಳು ಯಾವುದೂ ಇಲ್ಲ.
0: ಹೌದು,
1: ಹಾಲಿನಿಂದನೇ ಜಾಸ್ತಿ ಉತ್ಪನ್ನಗಳಾಗೋದು, ಮತ್ತು ಜನ ಕೂಡ ಬಯಸ್ತಾರೆ.
0: ಹೌದು ಸರ್, ಹೌದು.
1: ಮಕ್ಕಳಿಂದ ಹಿಡಿದು ವಯೋಮಾನದವರು ಇದನ್ನು ಬಳಕೆಗೆ ಇಷ್ಟಪಡ್ತಾರೆ.
0: ಹೌದು,
1: ಮತ್ತೆ ವೈದ್ಯಕೀಯವಾಗಿಯೂ ಇದು ಸೂಕ್ತ, ತಗೊಳ್ರಿ, ಇದು ನೀವು ಬಳಸ್ರಿ. ಇದು ನೆಮ್ಮದಿ, ತಂದೆ ತಾಯಿಗೂ ಕೂಡ ಮಕ್ಕಳಿಗೆ ಕೊಡಬಹುದು ಅಲ್ಲ, ಇದು ವಿಶ್ವಾಸ ಅಷ್ಟು.
0: ಅದರಲ್ಲಿ ಏನಾಗುತ್ತೆ ಅಂದರೆ ಸರ್, ಅದರಲ್ಲಿ ಶ್ರೇಷ್ಠತೆ ಹಾಲಿನಲ್ಲಿ ಯಾಕೆ ಬರುತ್ತಂದರೆ, ಹಾಲನ್ನು ನಾವು ವಿವಿಧ ಉತ್ಪನ್ನಗಳಾಗಿ ಬದಲಾವಣೆ ಮಾಡಿದಾಗ ಹಾಲಿನ ಒಂದು ಉತ್ಕೃಷ್ಟತೆ ಅಥವಾ ಈ ಪೌಷ್ಟಿಕತೆ ಅಂತಕ್ಕಂಥದ್ದು ತುಂಬ ಹೆಚ್ಚುತ್ತೆ. ಈಗ ನೀವು ಹಾಲನ್ನು ಹಾಗೆ ಕುಡಿಯೋದ್ರಿಂದ ಖಂಡಿತವಾಗಿಯೂ ಹಾಲಿನಿಂದ ಉಪಯೋಗ ಸಿಗ್ತದೆ. ಆದರೆ ಹಾಲನ್ನು ನೀವು ಪರಿವರ್ತಿಸಿ, ಈಗ ಮೊಸರನ್ನು ಮಾಡ್ತೀರಿ ಅಥವಾ ಶ್ರೀಖಂಡನ್ನು ಮಾಡ್ತೀರಿ, ಈ ರೀತಿ ಮೊಸರು ಶ್ರೀಖಂಡ ಈ ಥರ ಉತ್ಪನ್ನಗಳನ್ನು ನೀವು ಒದಗಿಸಿದ ಉತ್ಪನ್ನಗಳ ತಗೊಳ್ಳೋದ್ರಿಂದ ಏನಾಗುತ್ತೆ, ಅದರಲ್ಲಿ ಹಾಲಿನ ಈ ಪೋಷಕಾಂಶಗಳ ಜೊತೆಗೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಬಹಳಷ್ಟು ಉಪಯೋಗ ಆಗುವಂಥ ಬ್ಯಾಕ್ಟೀರಿಯಾಗಳು ಅಂತ ಹೇಳ್ತೀವಿ, ಉಪಯುಕ್ತ ಬ್ಯಾಕ್ಟೀರಿಯಾಗಳು. ಈ ಉಪಯುಕ್ತ ಬ್ಯಾಕ್ಟೀರಿಯಾಗಳು ಸಹ ನಮಗೆ ಸಿಗುತ್ತೆ, ಅಂದರೆ ಪ್ರೋಬಯೋಟಿಕ್ ಅಂತ ನಾವು ಅದನ್ನು ಇಂಗ್ಲೀಷಲ್ಲಿ ಹೇಳ್ತೀವಿ. ಇವು ಏನು ಮಾಡ್ತವೆ ಅಂದರೆ ನಮ್ಮ ಜೀರ್ಣಕ್ರಿಯೆಯಲ್ಲಿ ಭಾಳಷ್ಟು ಪಾತ್ರವನ್ನು ವಹಿಸ್ತವೆ. ಸೊ ನಾವು ಸೇವಿಸಿದಂಥ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗಿ ಅದು ರಕ್ತಕ್ಕೆ ಸೇರಬೇಕಂತಂದರೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಬ್ಯಾಕ್ಟೀರಿಯಾಗಳು ಅಂದರೆ ಉಪಯುಕ್ತ ಬ್ಯಾಕ್ಟೀರಿಯಾಗಳು ನಮಗೆ ಅವಶ್ಯಕತೆ ಇರುತ್ತೆ. ಸೊ ಆ ಒಂದು ಬ್ಯಾಕ್ಟೀರಿಯಾಗಳು ಸಹ ಇದರಲ್ಲಿ ಈ ಪ್ರೋಬಯೋಟಿಕ್ ಆರ್ಗ್ಯಾನಿಸಮ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ, ಆ ಆರ್ಗ್ಯಾನಿಸಮ್ಸ್ ಇದರಲ್ಲಿ ಜಾಸ್ತಿ ಇರುತ್ತೆ. ಯಾವುದರಲ್ಲಿ? ಮೊಸರಲ್ಲಿ ಮತ್ತು ಯೋಗರ್ಟ್ ಅಂತ ಹೇಳ್ತೀವಿ, ಶ್ರೀಖಂಡದಲ್ಲಿ, ಇವೆಲ್ಲ ಏನಂದರೆ ಫರ್ಮೆಂಟೆಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತೇವೆ, ಅಂದರೆ ಒದಗಿಸಿದ ಹಾಲಿನ ಉತ್ಪನ್ನಗಳು ಅಂತ. ಅದರಲ್ಲಿ ಏನಾಗುತ್ತೆ, ಈ ಫರ್ಮೆಂಟೇಷನ್ ಮಾಡುವಾಗ ವಿವಿಧ ರೀತಿಯ ಈ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾಗಳು ಬೆಳೆದು ಅವುಗಳು ಸಾಕಷ್ಟು ಬದಲಾವಣೆಯನ್ನು ತಂದಿರ್ತದೆ. ಅದರಲ್ಲಿ ಪ್ರೋಟೀನ್ ಇರ್ಬೋದು, ಶಕ್ಕರ್ ಪಿಷ್ಟಗಳದ್ದು ಎಲ್ಲವೂ ಮಾರ್ಪಾಡಾಗಿರ್ತದೆ. ಅವು ಸುಲಭವಾಗಿ ಜೀರ್ಣಕ್ರಿಯೆಗೆ ಒಳಪಟ್ಟು ಸರಳವಾಗಿ ದೇಹಕ್ಕೆ ಸಿಗುವಂಥ ರೂಪದಲ್ಲಿ ಬದಲಾವಣೆ ಆಗಿರ್ತದೆ.
1: ಇನ್ನೊಂದು ಡಾಕ್ಟ್ರಿಗೆ, ನಮ್ಮ ವೈದ್ಯಕೀಯ ವೈದ್ಯರು ಕೂಡ ಕೆಲವೊಂದು ಈಗ ಆರೋಗ್ಯ ಸುಧಾರಿಸಿದ ಸಲುವಾಗಿ ಗುಳಿಗೆಯನ್ನು ಕೊಡ್ತಾರೆ, ನೀವು ಅದನ್ನು ತೊಗೊಳ್ರಿ ಅಂತ. ಅದು ಆ ಗುಳಿಗೆ ತೊಗೊಳ್ರಿ, ಇಷ್ಟು ಇದಾಗುತ್ತೆ, ಇಷ್ಟು ದಿನದೊಳಗೆ ನೀವು ಆರೋಗ್ಯವೃತ್ತರಾಗ್ತೀರಿ, ಶಕ್ತರಾಗ್ತೀರಿ, ಮೈಗೆ ಶಕ್ತಿ ಬರುತ್ತೆ, ಗಟ್ಟಿ ಉಂಟಾಗ್ತೀರಿ ಅಂತ. ಇದೇ ಥರ ಕೇವಲ ಹಾಲನ್ನು, ಶುದ್ಧ ಹಾಲು, ಪರಿಶುದ್ಧ ಹಾಲು ಮತ್ತು ಗಟ್ಟಿ ಹಾಲು, ಇದು ಕೂಡ ಇಲ್ಲಿ ಇರಬಹುದಲ್ಲ?
0: ಖಂಡಿತ.
1: ಹಾಂ, ಬ್ಯಾಲೆನ್ಸ್ಡ್ ಫುಡ್ ಅಂತ.
0: ಹೌದು ಹೌದು,
1: ಸಮತೋಲನ ಆಹಾರ.
0: ಆಹಾರ ಖಂಡಿತ. ಸೊ ಅದು ಯಾಕೆಂದರೆ ಸರ್, ಈಗ ನೀವು ಹೇಳಿದಾಗೆ ಹಾಲನ್ನು ನಾವು ಉತ್ಪಾದನೆ ಮಾಡೋ ರೀತಿಯಲ್ಲಿ ನಮಗೆ ಅದರ ಗುಣಮಟ್ಟವು ನಿರ್ಧಾರ ಆಗುತ್ತೆ. ಹಾಲಿನಲ್ಲಿ ಎರಡು ರೀತಿಯ ಒಂದು ಗುಣಮಟ್ಟ ಬರುತ್ತೆ. ಗುಣಮಟ್ಟ ಅಂದರೆ ಅದರ ಒಂದು ಶ್ರೇಷ್ಠತೆ. ಒಂದು ರಾಸಾಯನಿಕ ಗುಣಮಟ್ಟ ಅಂತ ನಾವು ಹೇಳ್ಬೋದು, ಅಂದರೆ ರಾಸಾಯನಿಕ ವಸ್ತುಗಳು ಅದರಲ್ಲಿರ್ತವೆ. ಅದರ ರಾಸಾಯನಿಕ ಅಂತಂದರೆ ಪ್ರಕೃತಿ ದತ್ತವಾಗಿ ಬರುವಂತಹ ಪೋಷಕಾಂಶಗಳು, ಈಗ ಕೊಬ್ಬಿನಂಶ ಇರ್ಬೋದು, ಅದನ್ನು ಫ್ಯಾಟ್ ಅಂತ ಹೇಳ್ತೀವಿ, ಪ್ರೋಟೀನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಅದನ್ನು ಕನ್ನಡದಲ್ಲಿ ಸಸಾರಜನಕ ಅಂತ ಹೇಳ್ತೀವಿ, ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಶಕ್ಕರ ಪಿಷ್ಟಗಳು ಅಂತ ಹೇಳ್ತೀವಿ, ಹಾಗೆ ಮಿನರಲ್ಸ್ ಅಂತೇಳಿ ಇಂಗ್ಲೀಷಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಬಂದುಬಿಟ್ಟು ಖನಿಜಾಂಶಗಳು ಅಂತ ಹೇಳ್ತೀವಿ, ಸೊ ವೈಟಮಿನ್ಸು, ಅದಕ್ಕೆ ಜೀವಸತ್ವಗಳು ಅಂತ ಹೇಳ್ತೀವಿ. ಸೊ ಇವೆಲ್ಲ ಅಂಶಗಳು ಸಮ ಪ್ರಮಾಣದಲ್ಲಿ ಸರಿಯಾದ ರೂಪದಲ್ಲಿ ಇರಬೇಕು ಅಂದರೆ ಶುದ್ಧವಾದ ಹಸುವಿನ ಕೆಚ್ಚಲಿನಿಂದ ಆರೋಗ್ಯವಂತ ವ್ಯಕ್ತಿ ಶುದ್ಧವಾದ ಪಾತ್ರೆಯಲ್ಲಿ ಕರೆಯುವಂಥ ಹಾಲನ್ನೇ ಶುದ್ಧ ಹಾಲು ಅಂತ ನಾವು ಹೇಳಬೇಕಾಗ.
1: ಡಾಕ್ಟ್ರೆ, ಈಗ ತಾವು ಹೈನುಗಾರಿಕಾ ಹೈನು ಮಹಾವಿದ್ಯಾಲಯದ ಪ್ರಾಧ್ಯಾಪಕರು, ಅದು ಹೈನು ರಸಾಯನಶಾಸ್ತ್ರದ ಮುಖ್ಯಸ್ಥರು ಮತ್ತು HOD ಕೂಡ, ತಮ್ಮ ಒಂದು ಸುದೀರ್ಘ ಅನುಭವದ ಪ್ರಕಾರ ಹಾಲು ಹೆಂಗಿರಬೇಕು ಡಾಕ್ಟ್ರೆ?
0: ಹಾಲು ಹೇಗಿರಬೇಕಂದ್ರೆ, ಹಾಲು ಒಂದು ಶುದ್ಧವಾದ ಪರಿಸರದಲ್ಲಿ ಆರೋಗ್ಯವಂತ ವ್ಯಕ್ತಿಯು ಆರೋಗ್ಯವಂತ ದನದ ಕೆಚ್ಚಲಿಂದ ಕರೆದಾಗ, ಶುದ್ಧವಾದ ಪಾತ್ರೆಗಳಲ್ಲಿ ಕರೆದಾಗ ಬರುವಂಥ ಹಾಲು ಪರಿಶುದ್ಧವಾಗಿರುತ್ತೆ. ಈ ಎಲ್ಲ ಕ್ರಮಗಳನ್ನು ಅನುಸರಿಸಿದರೆ ಮಾತ್ರ ಅದು ಪರಿಶುದ್ಧ ಹಾಲು ಅಂತ ನಾವು ಹೇಳ್ಬೋದು. ಈ ಕ್ರಮಗಳನ್ನು ಅನುಸರಿಸದೆ, ಈಗ ಕೆಲವೊಮ್ಮೆ ನಾವು ಪಾತ್ರೆಗಳನ್ನು ಉಪಯೋಗಿಸ್ತೀವಿ ಹಾಲು ಕರೀಲಿಕ್ಕೆ, ಕರಿಯಂಥ ವ್ಯಕ್ತಿಯು ಸಹ ಯಾವುದೇ ಆದರೂ ಒಂದು ರೋಗದಿಂದ ನರಳತಾ ಇದ್ದರೆ ಅಥವಾ ಕರಿಯಂಥ ಸಂದರ್ಭದಲ್ಲಿ ಕೆಮ್ಮದು, ಸೀನದು, ಉಗುಳೋದು ಅಥವಾ ಪಾತ್ರೆಗಳನ್ನು ನಾವು ಬಳಸುವಂಥ ಪಾತ್ರೆಗಳು ಸ್ವಚ್ಛವಾಗಿಲ್ಲಂದರೆ, ಮತ್ತು ಇನ್ನೊಂದು ಏನಂದರೆ ಕೆಚ್ಚಲನ್ನು ನಾವು ಕರೆಯುವುದಕ್ಕಿಂತ ಮೊದಲು ಅದಕ್ಕೆ ಬಿಸಿನೀರು ಸ್ವಲ್ಪ ಹದವಾದ ಬಿಸಿನೀರಲ್ಲಿ ಸ್ವಲ್ಪ ಕೆಚ್ಚಲಿಗೆ ನೀರನ್ನು ಹಾಕಿ ಅದನ್ನು ಒರೆಸಿ ಟವಲಲ್ಲಿ ತೊಳೆದುಬಿಟ್ಟು ಟವಲಲ್ಲಿ ಒರೆಸಿ ಆನಂತರ ಹಾಲನ್ನು ಕರಿಬೇಕು. ಎಷ್ಟೋ ಸರಿ ಆ ಹಸು ಕೆಳಗಡೆ ಮಲಗಿರುತ್ತೆ, ಮಲಗಿದಾಗ ಅದರ ಕೆಳಗಡೆ ಗಂಜು ಮತ್ತು ಸಗಣಿ ಎಲ್ಲ ಚೆಲ್ಲಿ ಹೋಗಿರುತ್ತೆ, ಅದರ ಮೇಲೆ ಕೆಚ್ಚಲು ಬಿದ್ದಾಗ ಕೆಚ್ಚಲು ಕೆಸರಾಗಿ ಇದಾಗಿರುತ್ತೆ, ಗಂಜಿ ಆಗಿರುತ್ತೆ, ಗಂಜಲಾಗಿರುತ್ತೆ ಮತ್ತು

0: ಹಾಲು ಕರಿಬೇಕಾದ್ರೆ ಕೈ ತಾಗುತ್ತೆ, ಹಾಲಿನ ಜೊತೆಗೆ ಸೇರ್ಕೊಳ್ಳುತ್ತೆ.
1: ಅವಾಗ ಗುಣಮಟ್ಟ ಏನಾಗುತ್ತೆ?
0: ಕುಂಠಿತ
1: ಆಗುತ್ತೆ. ಸೊ ಅವಾಗ ಸಾಕಷ್ಟು ಬ್ಯಾಕ್ಟೀರಿಯಾಗಳು ಅದರೊಳಗಡೆ ಸೇರ್ಕೊಳ್ಳುತ್ತೆ.
0: ಹೇಳಿ ಡಾಕ್ಟ್ರೆ, ಈಗ ಹಾಲಿನ ಪೋಷಕಾಂಶಗಳ ಬಗ್ಗೆ ಹೇಳಿ. ಹಾಲಲ್ಲಿ ಏನೇನ್ ತರದ ಪೋಷಕಾಂಶಗಳು ಇರಬೇಕು, ಈಗಿನ ಹಾಲದಲ್ಲಿ ಏನೇನು ಇವೆ, ಮತ್ತೆ ಒಳ್ಳೆ ಪೋಷಕಾಂಶಗಳು ನಮ್ಮ ಆಕಳಲ್ಲಿ ಮತ್ತು ಎಮ್ಮೆಯಲ್ಲಿ ಸಿಗಬೇಕಂದ್ರೆ ಅವು ಹೆಂಗಿರಬೇಕು?
1: ಓಕೆ ಸರ್, ಈಗ ಹಾಲಿನಲ್ಲಿ ಹಸುವಿನ ಹಾಲು ಮತ್ತು ಎಮ್ಮೆಯ ಹಾಲು ಅಂತ ನಾವು ಹೇಳ್ತೇವೆ. ಇಲ್ಲಿ ಏನಾಗುತ್ತಂದರೆ ಒಂದೊಂದು ಹಾಲಿನಲ್ಲಿ ಒಂದೊಂದು ಗುಣಮಟ್ಟ ಇರುತ್ತೆ. ಈ ಗುಣಮಟ್ಟ ಅಂತ ನಾನು ಹೇಳಿದಾಗ ರಾಸಾಯನಿಕ ಗುಣಮಟ್ಟ ಮುಖ್ಯವಾಗಿ ನಮಗೆ ಪರಿಗಣನೆಗೆ ಬರುತ್ತೆ. ಮತ್ತು ಖನಿಜಾಂಶಗಳು, ಖನಿಜಾಂಶಗಳು ಶೇಕಡ 1.8 ರಿಂದ 0.7 ರಿಂದ 0.8 ಖನಿಜಾಂಶಗಳಿರುತ್ತೆ. ಆಗ ವಿಟಮಿನ್ಸ್, ಜೀವಸತ್ವಗಳು ಅಂತ ಹೇಳ್ತೀವಿ, ಜೀವಸತ್ವಗಳು ಇರುತ್ತೆ. ಇವೆಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಸೊ ಈ ಘನ ಪದಾರ್ಥ ಅಂತ ನಾವು ಏನು ಹೇಳ್ತೀವಿ, ಈ ಘನ ಪದಾರ್ಥದಿಂದಲೇ ನಮಗೆ ಸಿಗ್ತಕ್ಕಂಥದ್ದು ಪೌಷ್ಟಿಕತೆ. ಸೊ ಈ ಘನ ಪದಾರ್ಥನ ಹೆಚ್ಚಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇದು ಹಸುವಿನಲ್ಲಿ ತಗೊಂಡಾಗ ನಿಮಗೆ ಶೇಕಡ 12-13% ಸಾಲಿಡ್ಸ್ ಇರುತ್ತೆ ಹಸುವಿನಲ್ಲಿ. ಅದೇ ನೀವು ಎಮ್ಮೆ ಹಾಲನ್ನು ತಗೊಂಡಾಗ ಕೊಬ್ಬಿನ ಅಂಶ ಎಮ್ಮೆನಲ್ಲಿ ಜಾಸ್ತಿ ಇರುತ್ತೆ. ಹಸುವಿನ ಹಾಲಲ್ಲಿ ನಿಮಗೆ 4-5% ಇದ್ದರೆ ನೀವು ಎಮ್ಮೆ ಹಾಲು ತಗೊಂಡಾಗ ಶೇಕಡ 5.56% ಹೋಗ್ಬೋದು. ಕೆಲವೊಂದು ಎಮ್ಮೆಗಳಲ್ಲಿ, ಕೆಲವೊಂದು ತಳಿಯ ಎಮ್ಮೆಗಳಲ್ಲಿ 7%ವರೆಗೂ ಇರುತ್ತೆ. ಸೊ ಅದು ತಳಿಯ ಮೇಲೆ ಆಧಾರವಾಗಿರುತ್ತೆ. ಸಾಮಾನ್ಯವಾಗಿ 5-5% ಕೊಬ್ಬಿನಂಶ ಇರುತ್ತೆ ಅಂತ ನಾವು ಹೇಳ್ಬೋದು. ಕೊಬ್ಬಿನಂಶ ಜಾಸ್ತಿ ಇರುತ್ತೆ ಎಮ್ಮೆ ಹಾಲಲ್ಲಿ. ಮತ್ತು ಇನ್ನೊಂದೇನೆಂದರೆ ಹಾಲು ನೋಡಿದಾಗ ನಿಮಗೆ ಹಾಲಿನ ಬಣ್ಣ ನೋಡುವಾಗ ಎಮ್ಮೆ ಹಾಲಿನ ಒಂದು ಬಣ್ಣ ಸ್ವಲ್ಪ ಬಿಳಿ ಇರುತ್ತೆ. ನಮಗೆ ಹಸುವಿನ ಹಾಲಿನ ಒಂದು ಬಣ್ಣ ಸ್ವಲ್ಪ ಒಂದು ಲೈಟಾಗೆ ಎಲ್ಲೋ ಮತ್ತು ಬಿಳಿ ಕಲರ್ ಇರುತ್ತೆ.
0: ಯಾಕೆ ರುಚಿಯಲ್ಲೂ ಕೂಡ ಎಮ್ಮೆ ಹಾಲು ಸ್ವಲ್ಪ ಜಾಸ್ತಿ ರುಚಿ ಇರುತ್ತೆ.
1: ಯಾಕೆಂದ್ರೆ ಅದರಲ್ಲಿ ಹೆಚ್ಚಿನ ಒಂದು
0: ಮತ್ತೆ ಸ್ವಲ್ಪ ಥಿಕ್ ಕೂಡ ದಪ್ಪ ಕೂಡ.
1: ಹೌದು,
0: ಮಕ್ಕಳು ಕೂಡ ಅದು ಇಷ್ಟಪಡೋದು ಜಾಸ್ತಿ.
1: ಹೌದು,
0: ಎಮ್ಮೆ ಹಾಲನ್ನು.
1: ಹೌದು, ಯಾಕೆಂದರೆ ಅದರಲ್ಲಿ ಕೊಬ್ಬಿನ ಅಂಶ ಹೆಚ್ಚಿರುತ್ತೆ. ಸೊ ಮತ್ತು ಪ್ರೋಟೀನ್ ಅಂಶನೂ ಹೆಚ್ಚಿರುತ್ತೆ, ಸಕ್ಕರೆ ಅಂಶನೂ ಹೆಚ್ಚಿರುತ್ತೆ. ಸಕ್ಕರೆ ಅಂಶ ಅಂದರೆ ನಾವು ಹಾಲಿನಲ್ಲಿರುವಂಥ ಸಕ್ಕರೆ ಅಂಶ ಹೇಳ್ತೀವಿ, ಹೊರಗಡೆಯಿಂದ ಹಾಕಿರೋ ಸಕ್ಕರೆ ಅಂಶ. ಹಾಲಿನಲ್ಲಿ ಒಂದು ಸಕ್ಕರೆ ಅಂಶ ಇರುತ್ತೆ, ಅದು ಲ್ಯಾಕ್ಟೋಸ್ ಅಂತ ಹೇಳ್ತೀವಿ. ಆ ಲ್ಯಾಕ್ಟೋಸನ್ನು ಅದರಲ್ಲಿ ಜಾಸ್ತಿ ಇರೋದ್ರಿಂದ ಅದು ಹೆಚ್ಚು ರುಚಿಕರವಾಗಿರುತ್ತೆ, ಹೆಚ್ಚು ದಪ್ಪ ಆಗಿರುತ್ತೆ. ಕೊಬ್ಬಿನ ಅಂಶ ಜಾಸ್ತಿ ಇರೋದ್ರಿಂದ ತುಂಬ ದಪ್ಪನೂ ಆಗಿರುತ್ತೆ.
0: ಡಾಕ್ಟರ್, ಇನ್ನೊಂದು, ಈಗ ಎಷ್ಟು ಹಾಲು ತೊಗೋಬೇಕು ನಾವು, ಮತ್ತು ಎಷ್ಟು ಹಾಲು ತೊಗೊಂಡ್ರೆ ನಾವು ಪೌಷ್ಟಿಕವಾಗಿ ದಷ್ಟಪುಷ್ಟವಾಗಿ ಇರ್ಬೋದು?
1: ಕನಿಷ್ಠ ಅಂದರೆ ಸರಿ, ಸಾಮಾನ್ಯವಾಗಿ ನಾವು ದಿನಕ್ಕೆ 2 ಹೊತ್ತು ಹಾಲು ತಗೋಬೇಕು, ಬೆಳಿಗ್ಗೆ ಮತ್ತು ಸಂಜೆ. ಒಂದು ಕಪ್ ಅಂದರೆ ಹೆಚ್ಚು ಅಂದಾಜು 200-250 ml ಇರುತ್ತೆ ಒಂದು ಕಪ್. ಸೊ ಒಂದು ಕಪ್ ಹಾಲಿನಲ್ಲಿ ನಿಮಗೆ ಸಾಧಾರಣವಾಗಿ ಒಂದು 150-160 ಕ್ಯಾಲೋರೀಸ್ ಸಿಗುತ್ತೆ ನಿಮಗೆ. ಅದು ಬೆಳಿಗ್ಗೆ ಅಷ್ಟು ಮಿನಿಮಮ್ ನಿಮಗೆ ಬೇಕೇ ಬೇಕು, ಸಂಜೆ ಅಷ್ಟು ಮತ್ತೆ ಬೇಕಾಗುತ್ತೆ. ಸೊ ಇಷ್ಟು ತಗೊಂಡ್ರೆ ನಿಮಗೆ ದಿನಕ್ಕೆ ಹೆಚ್ಚು ಕಮ್ಮಿ 300 ಕ್ಯಾಲೋರೀಸ್ ಹಾಲಿನಿಂದ ಸಿಗುತ್ತೆ.
0: ಈಗ ಹಾಲಿನ ಒಂದು ಗುಣಮಟ್ಟ ನಿರ್ವಹಣೆ ಮಾಡಬೇಕು ಅಂತೇವಲ್ಲ, ಅದು ಹೆಂಗೆ ಡಾಕ್ಟ್ರೆ?
1: ಹಾಲಿನ ಗುಣಮಟ್ಟ ಅನ್ನೋ ವಿಷಯಕ್ಕೆ ಬಂದಾಗ ನಾವು ಒಂದು ಹಸುವಿನ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಹಸುವು ಯಾವುದೇ ರೀತಿಯಾದಂತಹ ರೋಗಕ್ಕೆ ತುತ್ತಾಗ ರೀತಿಯಲ್ಲಿ ನಾವು ಅದನ್ನು ನೋಡ್ಕೋಬೇಕು. ಹಸುವಿನ ಮೈಯನ್ನು ಆಗಾಗ ತೊಳಿಬೇಕು. ಹಸುಗಳನ್ನು ಸಾಕಷ್ಟು ಸಾರಿ ನಾವು ಕಟ್ಟಾಕಿ ಮೇಯಿಸ್ತೀವಿ, ಅದಕ್ಕಿಂತ ಹಸುಗಳನ್ನು ಬಿಟ್ಟು ಮೇಯಿಸೋದ್ರಿಂದ ಸಾಕಷ್ಟು ಒಳ್ಳೆಯದಿರುತ್ತೆ. ಅವು ಸಾಕಷ್ಟು ತಮಗೆ ಬೇಕಾದ ಹುಲ್ಲನ್ನು ಆಯ್ಕೆ ಮಾಡ್ಕೊಂಡು ತಿಂದ್ಕೊಂಡಾಗ ಭಾಳಷ್ಟು ಚೆನ್ನಾಗಿ ಹಾಲು ಉತ್ಪಾದನೆ ಆಗುತ್ತೆ, ಹಾಲಿನ ಗುಣಮಟ್ಟವೂ ಚೆನ್ನಾಗಿರುತ್ತೆ. ಈಗ ಇತ್ತೀಚಿನ ದಿನಗಳು ಏನಾಗಿದೆ, ನಾವು ಕಟ್ಟಿಬಿಟ್ಟು ಬೇಕಾದಂಥ ಮೇವನ್ನು ಹಾಕಲ್ಲ ನಾವು. ಈ ರೀತಿಯಾದಂಥ ಒಂದು ಸಂದರ್ಭದಕ್ಕೆ ಬಂದಾಗ ಅದು ತಿನ್ನುತ್ತೆ. ಆದರೆ ಅದನ್ನು ಒಂದು ಗುಣಮಟ್ಟವನ್ನು ನೋಡಿದಾಗ ಅದನ್ನು ನಾವು ಅದರ ಸ್ವಚ್ಛತೆ ಬಗ್ಗೆ ಕಾಪಾಡಬೇಕು. ಮತ್ತು ಹಾಲಿನ ಒಂದು ಕರೆಯುವಂಥ ವ್ಯಕ್ತಿ ಶುದ್ಧವಾಗಿರಬೇಕು. ಕೊಠಡಿಗೆ ಮುಖ್ಯವಾಗಿ ಎಲ್ಲಿ ನಾವು ದನವನ್ನು ಹಸುವನ್ನು ಕಟ್ತೀವಿ ಅಲ್ಲಿ ಕೊಠಡಿ ಭಾಳ ಶುಭ್ರವಾಗಿರಬೇಕು. ಅಲ್ಲಿ ಸಾಕಷ್ಟು ಗಾಳಿ ಬೆಳಕು ಬರ್ತಾ ಇರಬೇಕು. ಮತ್ತು ಗಂಜಲು, ಏನು ಹಸುವು ಗಂಜಲು ಹಾಕಿದ ತಕ್ಷಣ ಅದು ಸರಾಗವಾಗಿ ಹರಿದು ಮೊರೆಗೆ ಹೋಗಿ ಬೀಳಬೇಕು. ಮತ್ತು ಸಗಣಿಯು ಸಹ ಗಂಜಿನ ಜೊತೆಗೆ ಹರಿದು ಹೋಗಿ ಬೀಳಬೇಕು. ಅದನ್ನು ನೀರಾಕಿ
0: ಅಲ್ಲೇ ನಿಲ್ಲಬಾರ್ದು ಮತ್ತೆ ಪ್ರಾಣಿನಿಗೂ ಅದು ಏನು ಎಮ್ಮೆ ಆಗಲಿ ದನ ಆಗಲಿ ಅದ್ರ ಮೇಲೆ ಮತ್ತೆ ಮಲ್ಕೊಳ್ಳಂಗೆ ನೀವು ಅವಕಾಶ ಮಾಡಿಕೊಡಬಾರ್ದು. ನಿಮ್ಮ ಆಕಳು ಸ್ವಚ್ಛವಾಗಿರಲಿ ಮತ್ತೆ ಅದಕ್ಕೂ ಕೂಡ ಪೂರಕವಾದ ಒಂದು ವಾತಾವರಣ ಬೇಕಲ್ಲ.
1: ಹೌದು, ಅದನ್ನ ನಾವು ನಿರ್ಮಾಣ
0: ಮಾಡಬೇಕು. ಪ್ರಾಣಿ ಇರುತ್ತೆ, ಅದ್ರ ಗೊತ್ತಿರುತ್ತೆ ಅದಕ್ಕೆಲ್ಲ.
1: ಹೌದು.
0: ಇನ್ನೊಂದು ಡಾಕ್ಟ್ರೆ, ಹಾಲಿನ ಉಪ ಉತ್ಪನ್ನದ ಬಗ್ಗೆನೂ ಕೂಡ ಮಾತಾಡ್ಬಿಡಿ. ಈಗ ಸಾಕಷ್ಟು ಉತ್ಪನ್ನ ಇದೆ, ಸಾಕಷ್ಟು ಉತ್ಪನ್ನ ಮಾಡೋದ್ರಿಂದ ಅದು ಕೂಡ ಒಂದು ಇವತ್ತು ನಮ್ಮ ರೈತ ಮಕ್ಕಳಲ್ಲಿ ಅದೇ ಒಂದು ಉದ್ಯೋಗ ಆ ಥರ.

0: ಕೂಡ ಬಯಸಿದ್ದಾರೆ, ಮಾಡ್ತಾನೆ ಇದ್ದಾರೆ. ಸರ್ಕಾರ ಕೂಡ ಹೆಚ್ಚು ಹೆಚ್ಚು ಜನರಿಗೆ ಹಾಲು ಕೊಡ್ರಿ, ನಾವು ನಿಮ್ಗೆ ಎಲ್ಲ ತರದಿಂದ ಸಹಾಯ ಸಹಕಾರ ಮಾಡ್ತೇವಂತ ಸರ್ಕಾರನು ಅನೇಕ ಯೋಜನೆಗಳನ್ನ ತಂದು ಇವತ್ತು ರೈತರ ನೆರವಿಗೆ ಧಾವಿಸಿದೆ. ಹಾಲು ಕೂಡ ಅಗಾಧ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಾನೆ ಇದೆ.
1: ಹೌದು ಸರ್, ಕೈಗಾರಿಕೆ ಏನಿದೆ, ಹಾಲಿನ ಒಂದು ಕೈಗಾರಿಕೆ ಬಹಳಷ್ಟು ಬೆಳೀತಾ ಇದೆ. ಇವತ್ತು ಎಷ್ಟೋ ಜನ ಕೆಲಸ ಇಲ್ದಿರ್ತಕ್ಕಂಥ ನಿರುದ್ಯೋಗಿಗಳು ಕೆಲವ ಒಂದು ಸ್ವತಃ ಅವರೇ ಒಂದು ಒಂದು ಕಾರ್ಯಕ್ರಮಗಳನ್ನು ಓಪನ್ ಮಾಡಿ ಹಾಲಿನ ವಿವಿಧ ಉತ್ಪನ್ನಗಳನ್ನು ತಯಾರು ಮಾಡಲಿಕ್ಕೆ ಅವರು ಪ್ರಾರಂಭ ಮಾಡಿದ್ದಾರೆ. ಉದಾಹರಣೆಗೆ ಹೇಳೋದಾದರೆ ತುಪ್ಪವನ್ನು ತಯಾರು ಮಾಡಿಬಿಟ್ಟು ಮಾರಾಟ ಮಾಡ್ತಕ್ಕಂಥದ್ದು, ಪನ್ನೀರನ್ನು ತಯಾರು ಮಾಡಿ ಮಾರಾಟ ಮಾಡ್ತಕ್ಕಂಥವು. ಏನಾಗಿದೆ ಅಂದರೆ ಹಾಲಿಗಿಂತ ಹೆಚ್ಚು ಹಾಲಿನ
0: ಉಪ ಉತ್ಪನ್ನಗಳಿಗೆ ಬೆಲೆ ಬಂದಿದೆ,
1: ಅದರ ಒಂದು ಪೌಷ್ಟಿಕತೆಯೂ ಜಾಸ್ತಿ ಇದೆ. ಈಗ ನಾವು ಮೊದಲು ಹಾಲು ಮತ್ತು ಹಾಲಿನ ಪೌಡ್ರನ್ನು ಮಾತ್ರ ಬಳಸ್ತಾ ಇದ್ವಿ, ಇವತ್ತು ಅನೇಕ ಉತ್ಪನ್ನಗಳಿದೆ. ಪನ್ನೀರ್ ಇದೆ, ಪನ್ನೀರಲ್ಲಿ ಎಷ್ಟು ಸುಮಾರು ನೀವು ಉತ್ಪನ್ನಗಳನ್ನು ತಯಾರಿಸ್ಬೋದು. ಅದೇ ಥರ ಚೀಸ್ ಇದೆ, ಚೀಸ್ ಅಂತಕ್ಕಂಥದ್ದು ಇವಾಗ
0: ಪನ್ನೀರ್ ಮಸಾಲ, ಪನ್ನೀರ್ ಮಂಚೂರಿ, ಇನ್ನ ಏನೇನೋ.
1: ಹೌದು, ಸುಮಾರು ಉತ್ಪನ್ನಗಳು ಮಾಡ್ಬೋದು ಪನ್ನೀರಿಂದ. ಹಾಗೆ ಈ ಥರ ಬೇರೆ ಬೇರೆ ವ್ಯಾಲ್ಯೂ ಹಾಡೆಡ್ ಪ್ರಾಡಕ್ಟ್ಸ್ ಅಂತ ನಾವು ಹೇಳ್ತೀವಿ. ಅಂದರೆ ಈ ವ್ಯಾಲ್ಯೂ ಹಾಡೆಡ್ ಪ್ರಾಡಕ್ಟ್ಸ್ ಅಂದರೆ ಆ ಉತ್ಪನ್ನಗಳಿಗೆ ವ್ಯಾಲ್ಯೂನ ಅಡಿಷನ್ ಮಾಡೋದು, ವ್ಯಾಲ್ಯೂ ಅಡಿಷನ್ ಮಾಡಿಬಿಟ್ಟು ಅವರ ಒಂದು ಬಳಕೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಅದರ ಒಂದು ಪೌಷ್ಟಿಕತೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಅದರ ಒಂದು ಜೀವಿತಾವಧಿಯನ್ನು ಹೆಚ್ಚಿಸ್ತಕ್ಕಂಥದ್ದು, ಇದನ್ನೆಲ್ಲ ಮಾಡಲಿಕ್ಕೆ ನಾವು ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಿ.
0: ಅದೇ
1: ಸೊ ಅದನ್ನು ಮಾಡಿ ಇವತ್ತು ಸಾಕಷ್ಟು ಜನ ಈ ಒಂದು ವ್ಯಾಪಾರದಲ್ಲಿ ತೊಡಗಿದ್ದಾರೆ. ಅವರೇ ಸ್ವತಃವಾಗಿ ಒಂದು ಕಾರ್ಖಾನೆಯನ್ನು ಓಪನ್ ಮಾಡಿಕೊಂಡು ತುಪ್ಪನ ಉತ್ಪಾದನೆ ಮಾಡಿಬಿಟ್ಟು ಮಾರಾಟ ಮಾಡ್ತಕ್ಕಂಥದ್ದು, ಪನ್ನೀರನ್ನು ತಯಾರು ಮಾಡಿಬಿಟ್ಟು ಮಾರಾಟ ಮಾಡ್ತಕ್ಕಂಥದ್ದು, ಚೀಸನ್ನು ತಯಾರು ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು, ಬೆಣ್ಣೆಯನ್ನು ತಯಾರು ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು, ಕೋವಾ ಮತ್ತು ಇತರೆ ಸ್ವೀಟ್, ಅನೇಕ ಸಿಹಿ ತಿಂಡಿಗಳಿದ್ದಾವೆ. ಅಲ್ಲಿ
0: ಸರ್ಕಾರ ಕೂಡ PMFME ಅಂತ ಒಂದು ಯೋಜನೆಯನ್ನು ತಂದಿದೆ. ಈ ಯೋಜನೆ ಸರ್ಕಾರದ ಒಂದು ಯೋಜನೆ ಆಗಿದೆ. ಅಲ್ಲಿ ಸಾಕಷ್ಟು ಮಾಹಿತಿ ಕೂಡ ಲಭ್ಯ ಇರುತ್ತೆ, ಏನೇನು ಸಹಾಯ ಸೌಲಭ್ಯ ಸಿಗುತ್ತೆ ಅದನ್ನು ಕೂಡ ನಮ್ಮ ರೈತರು ಪಡ್ಕೊಂಡಿದ್ದಾರೆ. ಇನ್ನು ಕೆಲವರು ಪಡ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ.
1: ಖಂಡಿತ ಸರ್, ಖಂಡಿತ. ಈಗ ನಮ್ಮಲ್ಲಿನ ಸಾಕಷ್ಟು ಜನ ಬಂದು ಇದ್ರ ಬಗ್ಗೆ ತರಬೇತಿಯನ್ನು ಪಡ್ಕೊಂಡು ಹೋಗ್ತಾರೆ. ಸರ್, ನಾವು ಈ ರೀತಿ ಆದಂತ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ವಿ, ನಾವು ಒಂದು ಸಣ್ಣ ಒಂದು ಕೈಗಾರಿಕೆಯನ್ನು ಪ್ರಾರಂಭ ಮಾಡಬೇಕಂತ ಇದ್ದೀವಿ ಹಾಲಿನ ಒಂದು ಉತ್ಪನ್ನಗಳ ಬಗ್ಗೆ. ಸೊ ನಮಗೆ ಒಂದು ರೀತಿ ತರಬೇತಿ ಬೇಕಾಗುತ್ತೆ, ನಮ್ಮಲ್ಲಿ ನಿಮ್ಮಲ್ಲಿ ತರಬೇತಿ ಸಿಗುತ್ತಾ ಅಂತೇಳಿ ನಮ್ಮಲ್ಲೂ ಬರ್ತಾರೆ. ಸೊ ನಾವು ನಮ್ಮ ಕಾಲೇಜಿನಿಂದ ಈಗ ಸಾಕಷ್ಟು ಬಾರಿ ಹಲವಾರು ಈ ರೀತಿ ತರಬೇತಿ ಕಾರ್ಯಕ್ರಮಗಳನ್ನು ರೈತರಿಗೆ ಮಾಡಿದ್ವಿ, ಮತ್ತು ಹಾಲಿನ ಒಂದು ಈ ಎಂಟರ್ಪ್ರಿನರ್ಸ್ ಉದ್ಯಮಿಗಳು ಏನಿದ್ದಾರೆ ಅವ್ರಿಗೂ ಸಹ ಕೊಟ್ಟಿದ್ದೀವಿ. ಸೊ ಆಗ ಈ ಒಂದು ಕೆಲಸ ನಿರಂತರವಾಗಿ ನಡೀತಾನೆ ಇರ್ತದೆ. ಅವ್ರು ಬರ್ತಾರೆ, ಬಂದಾಗ ಅವರು ಸಾಕಷ್ಟು ಒಂದು ಡೌಟ್ಸ್ ಏನಿರುತ್ತೆ ಹಾಲಿನ ಬಗ್ಗೆ ಅಥವಾ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಕೆಲವರು ವಾಪಸ್ ಹೋದ ನಂತರ ಅವ್ರದೇ ಆದಂಥ ಒಂದು ಬಿಸ್ನೆಸ್, ಅವ್ರದೇ ಆದಂಥ ಒಂದು ವ್ಯಾಪಾರವನ್ನು ಅಲ್ಲಿನ ಒಂದು ಇದರಲ್ಲಿ ಪ್ರಾರಂಭ ಮಾಡಿದ್ದಾರೆ.
0: ಡಾಕ್ಟರ್, ಇವತ್ತು ನಮ್ಮ ದೇಶದಲ್ಲಿ ನಾವು ಮೊದಲಿಂದ ಪರಂಪರಾಗತ ತಳಿಗಳನ್ನು ನಾವು ಅವಲಂಬಿಸಿದ್ವಿ. ನಮ್ಮ ಕರ್ನಾಟಕದಲ್ಲಿ ಕೆಲವು ಏನು ಆಕಳ ತಳಿಗಳಿದ್ದಾವೆ, ಅದೇ ಥರ ಎಮ್ಮೆ ತಳಿಗಳಿದ್ದಾವೆ. ಈಗ ನಾವು ವಿದೇಶ ತಳಿಗಳನ್ನು ಕೂಡ, ನಾವು ಸಂಕರಣ ತಳಿಗಳನ್ನು ಕೂಡ ತರಿಸ್ಕೊಂಡು ಅವುಗಳನ್ನೇ ನಾವು ಹೆಚ್ಚು ಮಹತ್ವ ಕೊಡ್ತಾ ಇದ್ದೇವೆ, ಯಾಕಂದರೆ ಹೆಚ್ಚು ಹೆಚ್ಚು ಹಾಲು ನಮಗೆ ಬೇಕು ಅಂತ. ಡಾಕ್ಟ್ರ್, ಈಗ ಅಜಗಜಾಂತರ ವ್ಯತ್ಯಾಸ ಇದೆಯೇನು ಆ ಒಂದು ಹಾಲಿಗೆ, ನಮ್ಮ ಈ ಲೋಕಲ್ ಆಕಳ ಹಾಲಿಗೆ ಅಥವಾ ಎಮ್ಮೆ ಹಾಲಿಗೆ?
1: ಆ ರೀತಿ ನೋಡೋದಾದರೆ ಹಾಲಿನ ಗುಣಮಟ್ಟ ನಾನು ಆಗಲೇ ಹೇಳಿದಾಗೆ ಹಲವಾರು ಒಂದು ಅಂಶಗಳಿಂದ ಕೂಡಿರುತ್ತೆ. ಅದು ಎಮ್ಮೆ ಇರ್ಬೋದು, ಆಕಳ ಇರ್ಬೋದು, ನೀವು ಹೇಳ್ದಂಗೆ ಕ್ರಾಸ್ ಬ್ರೀಡ್ ಅಂತ ನಾವು ಹೇಳ್ತೀವಿ, ನೇಟಿವ್ ಬ್ರೀಡ್ಸ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ಸ್ವದೇಶ ತಳಿಗಳು ಮತ್ತು ವಿದೇಶಿ ತಳಿಗಳು. ಸ್ವದೇಶ ತಳಿಗಳ ಹಾಲಿನ ಒಂದು ಉತ್ಕೃಷ್ಟ ಅಂತ ಹೇಳ್ತಾರೆ, ವಿದೇಶಿ ತಳಿದು ಇಲ್ಲ ಅಂತ ಹೇಳ್ತಾರೆ. ಅದು ಹಂಗೆ ಹೇಳೋದಕ್ಕಿಂತ ಹೆಚ್ಚಿನದಾಗಿ ಆ ಥರ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಹಾಲಿನ ಒಂದು ಗುಣಮಟ್ಟವನ್ನು ನಾವು ಪರೀಕ್ಷೆ ಮಾಡಿದಾಗ ಎಲ್ಲದರಲ್ಲೂ ಸಹ ನಮ್ಗೆ ಏನು ಅವಶ್ಯಕತೆ ಇರುತ್ತೆ, ನಮ್ಮ ದೇಹಕ್ಕೆ ಆ ಒಂದು ಪೋಷಕಾಂಶಗಳು ಎರಡರಲ್ಲೂ ಇದೆ. ಅದರಲ್ಲಿ ನಾವು ಯಾವ ರೀತಿಯಾದಂಥ ಒಂದು ವಿಧಾನಗಳನ್ನು ಅನುಸರಿಸುತ್ತೆ ಅದರ ಮೇಲೆ ಅದು ಡಿಪೆಂಡ್ ಆಗುತ್ತೆ, ಅದರ ಮೇಲೆ ಅವಲಂಬಿಸಲಾಗಿರುತ್ತೆ.
0: ಇಲ್ಲಿ ಸಾಮಾನ್ಯವಾಗಿ ಸ್ಥಳೀಯ ತಳಿಗಳು ಯಾವ್ಯಾವುದು, ಆಕಳಲ್ಲಾಗಲಿ ಎಮ್ಮೆಲ್ಲಾಗಲಿ ಡಾಕ್ಟ್ರೆ?
1: ಈಗ ಸ್ಥಳೀಯ ತಳಿಗಳು ಅಂದರೆ ನಮಗೆ ಆಕಳಲ್ಲಿ ಇವಾಗ ಗಿರ್ ಅಂತ ಮಲೆನಾಡು ಗಿಡ್ಡ ಅಂತ ಹೇಳ್ತೀವಿ, ಭಾಳಷ್ಟು ಫೇಮಸ್ ಆಗಿರ್ತಕ್ಕಂಥ ಮಲೆನಾಡು ಗಿಡ್ಡ. ನೀವು ಈ ಕಡೆ ಶಿವಮೊಗ್ಗ ಆ ಕಡೆಯಲ್ಲಿ ಹೋದರೆ ಸಣ್ಣ ಒಂದು ಗಾತ್ರದ ಒಂದು ಹಸು ಕಾಣುತ್ತೆ, ಅವೆಲ್ಲ ನಮಗೆ ಸ್ಥಳೀಯ ದನಗಳು. ಸೊ ಅದೇ ಥರ ಮುರ್ರಾ ಅವೆಲ್ಲ ನಮಗೆ ಎಮ್ಮೆಗಳಲ್ಲಿ. ಸೊ ಈ ರೀತಿಯಾದಂಥ ತಳಿಗಳು ಸುಮಾರು ಇದ್ದಾವೆ. ಹಳ್ಳಿಕಾರ ಅಂತ ಒಂದು ತಳಿ ಇದೆ, ಈಗ ಕ್ರಾಸ್ ಬ್ರೀಡ್ ಬಂದರೆ ನಿಮಗೆ HF ಅಂತ ಹೇಳ್ತೀವಿ, ಆಮೇಲೆ ಜೆರ್ಸಿ ಅಂತ ಹೇಳ್ತೀವಿ, ಇವೆಲ್ಲ ಒಂದು ವಿದೇಶಿ ತಳಿಗಳು. ಸೊ ನಮ್ಮ ತಳಿಗಳಲ್ಲಿ ಏನಂದರೆ ನಮ್ಮ ತಳಿಗಳಲ್ಲಿ ಇಳುವರಿ ಕಮ್ಮಿ ಇರುತ್ತೆ. ಸೊ

0: ವಿದೇಶಿ ತಳಿಗಳು ಏನೇ ಅಂತ ನಾವು ಕ್ರಾಸ್ ಬ್ರೀಡ್ ಅಂತ ಏನು ಹೇಳ್ತೀವಿ ಅವುಗಳಲ್ಲಿ ಇಳುವರಿ ಜಾಸ್ತಿ ಬರುತ್ತೆ. ಈಗೇನಾಗಿದೆ ಅಂದರೆ ಈ ಹೈನುಗಾರಿಕೆ ಅಂತಕ್ಕಂಥದ್ದು ಒಂದು ಕಮರ್ಷಿಯಲಾಗಿ ನಾವು ನೋಡ್ತಾ ಇದ್ದೀವಿ. ನಾವು ಕಮರ್ಷಿಯಲಾಗಿ ನೋಡೋದ್ರಿಂದ ನಮಗೆ ಇಳುವರಿ ಜಾಸ್ತಿ ಬೇಕಾಗಿದೆ. ಇಳುವರಿ ಜಾಸ್ತಿ
1: ಅದೇ ಥರ ಎಮ್ ಎಲ್ ಒಂದೆರಡು ತಳಿಗಳನ್ನು ಹೇಳ್ಬಿಡಿ.
0: ಎಮ್ ಎಲ್ ಮುರ ಅಂತ ಇದೆ, ಮುರದಲ್ಲೂ ನಿಮಗೆ ಹಾಲು ಚೆನ್ನಾಗಿ ಬರುತ್ತೆ, ಒಳ್ಳೆ ಗುಣಮಟ್ಟ ಬರುತ್ತೆ. ಸೊ ಈ ಇದ್ರೂ ಸಹ ನೀವು ಸಾಕ್ಬೋದು. ಅದಕ್ಕೆ ನಾವು ಸಾಕಷ್ಟು ಬಾರಿ ರೈತರಿಗೆ ಏನು ಹೇಳ್ತೀವಿ ಅಂದರೆ, ನೀವು 4 ಹಸು ಕಟ್ಕೊಂಡು ಒಂದು ಎಮ್ಮೆ ಕಟ್ಟಿ.
1: ಅದೇ ಬೇಕು ಡಾಕ್ಟ್ರೆ. ಅಂದರೆ ಇವತ್ತು ಒಬ್ಬ ಯುವಕ ಅಥವಾ ಯುವತಿ ಎಷ್ಟು ಎಮ್ಮೆ ಅಥವಾ ಆಕಳನ್ನು ಸಾಕಿದರೆ ಅವನು ಸ್ವಲ್ಪ ಆದಾಯ ಗಳಿಸ್ಬೋದು?
0: ಹೌದು. ಏನಾಗುತ್ತೆ, ಬರೀ ಹಸುವಿನದು ನೀವು ಕಟ್ಟೋದ್ರಿಂದ ಒಂದು ನಿಮಗೆ ಇಳುವರಿ, ಇವಾಗ ವಿದೇಶದಲ್ಲಿ ಕ್ರಾಸ್ ಬ್ರೀಡ್ಸ್ ಅಂತ ಹೇಳಿದ್ವಿ ನಾವು, ಈ ಕ್ರಾಸ್ ಬ್ರೀಡ್ಸಲ್ಲಿ ನಿಮಗೆ ಇಳುವರಿ ಜಾಸ್ತಿ ಬರ್ತಾ ಇದೆ, ಆದರೆ ಗುಣಮಟ್ಟ ಸ್ವಲ್ಪ ಕಮ್ಮಿ ಆಗುತ್ತೆ. ಆ ಗುಣಮಟ್ಟವನ್ನು ನೀವು ಸರಿದೂಗಿಸ್ಲಿಕ್ಕೆ ನೀವು ಒಂದು ಎಮ್ಮೆ ಕಟ್ಟಿದರೆ, 4 ಹಸುಗಳಿಗೆ ಒಂದು ಎಮ್ಮೆ ಕಟ್ಟಿದರೆ ಆ ಒಂದು ಎಮ್ಮೆ ಹಾಲು 4 ಹಸುವಿನ ಹಾಲನ್ನು ಸರಿದೂಗಿಸ್ಬಿಟ್ಟು ಗುಣಮಟ್ಟವನ್ನು
1: ಕಾಪಾಡ್ಕೋಬೋದು.
0: ಆವಾಗ ರೈತರಿಗೆ ನಷ್ಟ ಆಗೋದಿಲ್ಲ.
1: ಅಂದರೆ ಹಾಲನ್ನು ನೀವು ಸೇರಿಸ್ಬೋದು.
0: ಈಗ ನಮ್ಮಲ್ಲೆಲ್ಲ ಸಂಗ್ರಹಣೆ ಆಗ್ತಕ್ಕಂಥ ಹಾಲು ಎಲ್ಲ ಮಿಕ್ಸ್ಡ್ ಹಾಲೇ. ನಾವು ಎಮ್ಮೆ ಹಾಲು ಮತ್ತೆ ಹಸುವಿನ ಹಾಲು ಮಿಕ್ಸ್ ಮಾಡಿ ನಾವು ಸಂಗ್ರಹಣೆ ಮಾಡ್ತಾ ಇದೀವಿ. ಕೆಲವೊಂದು ನಾರ್ತ್ ಕರ್ನಾಟಕ ಭಾಗದಲ್ಲಿ, ಈ ಬೆಳಗಾಮು ಆ ಭಾಗದಲ್ಲಿ ಸ್ವಲ್ಪ ಪ್ರತ್ಯೇಕವಾಗಿ, ಯಾಕಂದರೆ ಕೆಲವು ಗ್ರಾಹಕರು ಪ್ರತ್ಯೇಕವಾದಂಥ ನಮಗೆ ಎಮ್ಮೆ ಹಾಲೇ ಬೇಕು ಅಂತ ಕೇಳುವಂಥ ಗ್ರಾಹಕರು ಇರುವಾಗ ಅಲ್ಲಿ ಆ ಭಾಗದಲ್ಲಿ ಸ್ವಲ್ಪ ಎಮ್ಮೆಗಳು ಜಾಸ್ತಿ.
1: ಹೌದು.
0: ಹಾಗಾಗಿ ಅವ್ರೇನು ಮಾಡ್ತಾರೆ, ಎಮ್ಮೆ ಹಾಲನ್ನು ಪ್ರತ್ಯೇಕವಾಗಿ ಸಂಗ್ರಹಣೆ ಮಾಡಿ ಅದನ್ನು ಪ್ರತ್ಯೇಕವಾಗಿ ಸಂಸ್ಕರಣೆ ಮಾಡಿ ಶೇಖರಣೆ ಮಾಡಿಬಿಟ್ಟು ಆ ಎಮ್ಮೆ ಹಾಲು ಅಂತಕ್ಕಂಥ ಬ್ರ್ಯಾಂಡಲ್ಲೇ ಅವರು ಸಪ್ರೇಟಾಗಿ ನಂದಿನಿ ಬ್ರ್ಯಾಂಡಲ್ಲೇ ಮಾರಾಟ ಮಾಡ್ತಾಯಿದ್ರೆ, ಯಾರಿಗೂ ಎಮ್ಮೆ ಹಾಲಿನ ಅವಶ್ಯಕತೆ ಅವರು ಎಮ್ಮೆ ಹಾಲನ್ನು ಸಪ್ರೇಟಾಗಿ ಪ್ರತ್ಯೇಕವಾಗಿ ಪರ್ಚೇಸ್ ಖರೀದಿ ಮಾಡ್ಬೋದು. ಬಟ್ ಬಹುತೇಕ ಈ ಕಡೆ ಇರತಕ್ಕಂಥ ಈ ಸೌತ್ ಏನು ದಕ್ಷಿಣ ಕರ್ನಾಟಕದಲ್ಲೆಲ್ಲ ಮಿಕ್ಸ್ಡ್ ಇರುತ್ತೆ ನಮಗೆ. ಯಾಕೆಂದರೆ ಈಗ ಈ ಭಾಗದಲ್ಲಿ ಎಮ್ಮೆ ಹಾಲು ಕಮ್ಮಿ ದಕ್ಷಿಣ ಕರ್ನಾಟಕದಲ್ಲಿ. ಸೊ ನಾವು ಉತ್ತರ ಕರ್ನಾಟಕದಲ್ಲಿ ನೋಡಿದ್ರೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅವ್ರು ಸಪ್ರೇಟಾಗಿ ಮಾಡ್ತಾರೆ. ಬಟ್ ಈ ಭಾಗದಲ್ಲಿ ಎಮ್ಮೆ ಹಾಲು ಕಡಿಮೆ ಇರೋದ್ರಿಂದ ನಾವು ಹಸುವಿನ ಹಾಲಿನ ಜೊತೆಗೆ ಮಿಕ್ಸ್ ಮಾಡಿ ಅದರ ಗುಣಮಟ್ಟವನ್ನು ಕಾಪಾಡಿಕೊಂಡು ಹಾಲನ್ನು ನಾವು ಸಂಸ್ಕರಣೆ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು ಇದು ಕ್ರಮ ಇದೆ.
1: ತುಂಬ ಸಂತೋಷ ಡಾಕ್ಟರ್ ರಾಜಣ್ಣ ಎಂ ಅವರೇ, ಪ್ರಸ್ತುತ ಹೈನು ಮಹಾವಿದ್ಯಾಲಯದ ಹೈನು ರಸಾಯನಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿ ಆಕಾಶವಾಣಿ ಬೆಂಗಳೂರಿಗೆ ಬಂದು ಹಾಲು ಮತ್ತು ಹಾಲಿನ ಉಪ ಉತ್ಪನ್ನಗಳ ಕುರಿತು ಸಮಗ್ರ ಮಾಹಿತಿ ನೀಡಿದ್ದಕ್ಕೆ ತಮಗೆ ಎಲ್ಲ ಕೇಳುಗರ ಪರವಾಗಿ ರೈತರ ಪರವಾಗಿ ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
1: ಕೆಲವು ರೈತರು ಇರ್ತಾರೆ ಡಾಕ್ಟರ್ ರಾಜಣ್ಣ ಅವ್ರ ಜೊತೆಗೆ ಸಂಪರ್ಕ ಮಾಡಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ತಿಳಿಸಿ.
0: ನನ್ನ ನಂಬರು 8867364900. ಮತ್ತೊಮ್ಮೆ ಹೇಳ್ತೀನಿ, 8867364900.
1: ಧನ್ಯವಾದಗಳು.
0: ಧನ್ಯವಾದ.

ಇದುವರೆಗೆ ಜನಪದ ಸಂಗೀತವನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ತೆರಿಗೆ ಅಧಿಕಾರಿಗಳ ಬಂಧನದ ಅಧಿಕಾರ ರದ್ದುಗೊಳಿಸಿದ ಜಿಎಸ್ಟಿ ಮಂಡಳಿ. ಕೆನಡಾ ಲೇಖಕಿ ಆನ್ ಕಾರ್ಸನ್ ಅವರಿಗೆ ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿ. ವಿಶಾಖಪಟ್ಟಣದಲ್ಲಿ ನವೆಂಬರ್ 12 ಸಿಐಐ ಪಾಲುದಾರಿಕೆ ಶೃಂಗಸಭೆ. ಗ್ರಾಮೀಣ ಭಾಗದ ಕ್ರಿಕೆಟಿಗರು ಗಾಯಕರನ್ನು ಗುರುತಿಸಲು ಪ್ರಸಾರ ಭಾರತಿಯಿಂದ ಕ್ರಿಸಾನ್ ಕ್ರೆಡಿಟ್ ಕ್ರಿಕೆಟ್ ಲೀಗ್. ವಾರ್ತೆಗಳ ವಿವರ. ಜಿಎಸ್

0: ಜಿಎಸ್ಟಿ ಮಂಡಳಿಯು ತೆರಿಗೆ ಅಧಿಕಾರಿಗಳ ಬಂಧನದ ಅಧಿಕಾರವನ್ನು ರದ್ದುಗೊಳಿಸಿದೆ ಮತ್ತು ಕಾನೂನು ಕ್ರಮ ಜರುಗಿಸಲು ಇರುವಂತಹ ಆರ್ಥಿಕ ಮಿತಿಯನ್ನು 1 ಕೋಟಿ ರೂಪಾಯಿಗಳಿಂದ 5 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿದೆ. ದಂಡ, ಜೈಲು ಶಿಕ್ಷೆ ಅಥವಾ ಇವೆರಡನ್ನೂ ಒಳಗೊಂಡಿರುವಂತಹ ಶಿಕ್ಷೆಯ ನಿರ್ಧಾರವನ್ನು ಪ್ರತಿ ಪ್ರಕರಣದಲ್ಲೂ ನ್ಯಾಯಾಂಗದ ವಿವೇಚನೆಗೆ ಬಿಡಲಾಗಿದೆ. ತಡವಾಗಿ ರಿಟರ್ನ್ಸ್ ಸಲ್ಲಿಸುವ, ತಪ್ಪು ಮಾಡುವ ಅಥವಾ ಪಾವತಿಯಲ್ಲಿ ವಿಳಂಬ ಮಾಡುವ ತೆರಿಗೆದಾರರು ಬಾಕಿ ವಸೂಲಾತಿ, ಬಡ್ಡಿ ಮತ್ತು ಅದಕ್ಕೆ ಅನುಗುಣವಾದಂತಹ ದಂಡವನ್ನು ಎದುರಿಸಬೇಕಾಗುತ್ತದೆ. ನವದೆಹಲಿಯಲ್ಲಿ ಇಂದು ನಡೆದ ಜಿಎಸ್ಟಿ ಮಂಡಳಿಯ ಸಭೆಯ ನಂತರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಸಭೆಯಲ್ಲಿ ಯಾವುದೇ ದರ ಬದಲಾವಣೆ ಮಾಡಲಾಗಿಲ್ಲ ಮತ್ತು ದರ ರಚನೆಯೂ ಈಗ ಅಂತಿಮಗೊಂಡಿದೆ ಎಂದು ತಿಳಿಸಿದ್ದಾರೆ. 10,000 ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಮೊತ್ತದ ಪ್ರಕರಣಗಳಿಗೆ ನೋಟಿಸ್ಗಳನ್ನು ಜಾರಿಗೊಳಿಸಲಾಗುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೆನಡಾದ ಲೇಖಕಿ ಆನ್ ಕಾರ್ಸನ್ ಅವರು ಸಾಹಿತ್ಯ ವಿಭಾಗದಲ್ಲಿ 2026 ಸಾಲಿನ ನೊಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಶಾಸ್ತ್ರೀಯ ಸಂಪ್ರದಾಯದೊಂದಿಗೆ ಸೃಜನಶೀಲ ಸಂವಾದ ನಡೆಸುವ ಮೂಲಕ ಸಮಕಾಲೀನ ಸಾಹಿತ್ಯಕ್ಕೆ ಹೊಸ ಸ್ವರೂಪಗಳನ್ನು ನೀಡಿದ ಅವರ ನವೀನ ಸಾಹಿತ್ಯದ ಕೊಡುಗೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಎಂದು ಸ್ಟಾಕ್ಹೋಮ್ನಲ್ಲಿರುವಂತಹ ಸ್ವೀಡಿಷ್ ಅಕಾಡೆಮಿ ತಿಳಿಸಿದೆ. ಈ ವರ್ಷದ ಪ್ರಶಸ್ತಿ ಮೊತ್ತ 12 ಮಿಲಿಯನ್ ಸ್ವೀಡಿಷ್ ಕ್ರೋನರ್ ಆಗಿದೆ. ಭಾರತೀಯ ವಾಯುಪಡೆಯ 94ನೇ ವಾರ್ಷಿಕೋತ್ಸವವನ್ನು ದೇಶಾದ್ಯಂತ ಇಂದು ಆಚರಣೆ ಮಾಡಲಾಯಿತು. ಗಾಜಿಯಾಬಾದ್ನ ಹಿಂಡನ್ ವಾಯುನೆಲೆಯಲ್ಲಿ ನಡೆದಂತಹ ವಾಯುಪಡೆಯ ದಿನಾಚರಣೆಯಲ್ಲಿ ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಮಾತನಾಡಿ, ವಾಯುಪಡೆಯ ನೈಜ ಶಕ್ತಿ ಅತ್ಯಾಧುನಿಕ ಉಪಕರಣ ಮತ್ತು ತಂತ್ರಜ್ಞಾನದಲ್ಲಿ ಅಷ್ಟೇ ಅಲ್ಲದೆ ಯೋಧರಲ್ಲಿ ಅಡಗಿದೆ ಎಂದು ಹೇಳಿದ್ದಾರೆ. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ವಾಯುಪಡೆ ನಡೆಸಿದ ಯುದ್ದದ ಕಾರ್ಯಾಚರಣೆಗಳನ್ನು ಸ್ಮರಿಸಿದ ಅವರು, ಆ ಕಾರ್ಯಾಚರಣೆಯ ವೇಳೆ ಭಾರತೀಯ ವಾಯುಪಡೆಯ ಸಾಮರ್ಥ್ಯ ಮತ್ತು ಪರಿಣಾಮಕಾರಿ ವಾಯು ರಕ್ಷಣಾ ಕಾರ್ಯಾಚರಣೆಗಳನ್ನು ದೇಶ ನೇರವಾಗಿ ಕಂಡಿದೆ ಎಂದು ಹೇಳಿದ್ದಾರೆ. ಭಾರತ ಕಳೆದ ವರ್ಷ $863 ಶತಕೋಟಿ ಮೌಲ್ಯದ ರಫ್ತು ದಾಖಲಿಸಿದೆ ಮತ್ತು ಈ ವರ್ಷ $1 ಟ್ರಿಲಿಯನ್ ಮೌಲ್ಯದ ರಫ್ತು ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 31ನೇ ಸಿಐಐ ಪಾಲುದಾರಿಕೆ ಶೃಂಗಸಭೆಯ ಪೂರ್ವಭಾವಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಈ ಶೃಂಗಸಭೆಯು ಮುಂದಿನ ತಿಂಗಳ 12 ಮತ್ತು 13ರಂದು ವಿಶಾಖಪಟ್ಟಣದಲ್ಲಿ ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಜಾಗತಿಕ ಆರ್ಥಿಕತೆಯು ಏರಿಳಿತಗಳಿಗೆ ಅಥವಾ ಆಘಾತಗಳಿಗೆ ಒಳಗಾಗುವ ಸ್ಥಿತಿಯಲ್ಲಿರುವ ಮತ್ತು ಜಾಗತಿಕ ಬೆಳವಣಿಗೆಯು ಶೇಕಡ 3ಕ್ಕಿಂತ ಕಡಿಮೆಯಾಗುವ ನಿರೀಕ್ಷೆ ಇರುವ ಸಂದರ್ಭದಲ್ಲೂ ಭಾರತ ವರ್ಷದಲ್ಲಿ ಸುಮಾರು ಶೇಕಡ 16ರಷ್ಟು ಬೆಳವಣಿಗೆಯನ್ನು ದಾಖಲಿಸಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಸುಮಾರು $4 ಟ್ರಿಲಿಯನ್ ಇರುವ ಭಾರತದ ಆರ್ಥಿಕತೆಯು 2047ರ ವೇಳೆಗೆ $30 ಟ್ರಿಲಿಯನ್ಗೆ ಬೆಳೆಯುವ ಸಾಮರ್ಥ್ಯ ಹೊಂದಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆಯ ಭವಿಷ್ಯದ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತಹ ಸಮಾಲೋಚನಾ ಪತ್ರವೊಂದನ್ನು ಮುಂದಿನ 1 ತಿಂಗಳ ಒಳಗೆ ಬಿಡುಗಡೆ ಮಾಡಲಾಗುವುದು ಎಂದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ವಿಶ್ವ ಅಭಿವೃದ್ಧಿ ವರದಿ 2026 ಬಿಡುಗಡೆ ಮಾಡಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರಸ್ತಾವಿತ ಸಮಾಲೋಚನಾ ಪತ್ರವು ಎಐ ಸುರಕ್ಷತೆ, ಸೈಬರ್ ಭದ್ರತೆ, ಅದರ ಪ್ರಯೋಜನ ಮತ್ತು ಸಂಭಾವ್ಯ ಅಪಾಯಗಳ ಮೇಲೆ ಗಮನ ಹರಿಸಲಿದೆ. ಡೀಪ್ ಫೇಕ್ನಂತಹ ಹಾನಿಕಾರಕ ಅಂಶಗಳಿಂದ ಜನರನ್ನು ರಕ್ಷಿಸುವ ಜೊತೆಗೆ ಎಐ ಪ್ರಯೋಜನ ಸಮಾಜದ ಎಲ್ಲಾ ವರ್ಗಗಳಿಗೂ ತಲುಪುವುದನ್ನು ಖಚಿತಪಡಿಸಿಕೊಳ್ಳುವ ಅಗತ್ಯವನ್ನು ಇದು ಪರಿಹರಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ವರದಿಯ ಕುರಿತು ಮಾತನಾಡಿದ ಸಚಿವ ಅಶ್ವಿನಿ ವೈಷ್ಣವ್, ತಂತ್ರಜ್ಞಾನದಿಂದ ಸಾಂಪ್ರದಾಯಿಕವಾಗಿ ವಂಚಿತವಾಗಿರುವ ಸಮಾಜದ ವರ್ಗಗಳು ಕೂಡ ಕೃತಕ ಬುದ್ಧಿಮತ್ತೆಯಿಂದ ಪ್ರಯೋಜನ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳುವ ಮಾರ್ಗಗಳನ್ನು ಕಂಡುಕೊಳ್ಳಲು ವಿಶ್ವಬ್ಯಾಂಕ್ನ ಸಹಯೋಗದೊಂದಿಗೆ ವ್ಯಾಪಕ ಅಧ್ಯಯನ ಕೈಗೊಳ್ಳಲಾಗಿದೆ. ಕೃಷಿ, ಆರೋಗ್ಯ ಮತ್ತು ಶಿಕ್ಷಣದಂತಹ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆಯ ವ್ಯಾಪಕ ಬಳಕೆಯು ಸಮಾಜಕ್ಕೆ ಈ ತಂತ್ರಜ್ಞಾನದಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಸಾರ ಭಾರತಿ ಮತ್ತು ಇನ್ ಡಾಟ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಿಸಾನ್ ಕ್ರಿಕೆಟ್ ಲೀಗ್ ಅನ್ನು ಪ್ರಾರಂಭ ಮಾಡುವುದಾಗಿ ಘೋಷಿಸಿವೆ. ರಾಷ್ಟೀಯ ಮಟ್ಟದಲ್ಲಿ ನಡೆಯುತ್ತಿರುವ ಮೊದಲ ಉಪಕ್ರಮ ಇದಾಗಿದೆ. ಕೆಸಿಎಲ್ ರಾಷ್ಟೀಯ ಕ್ರೀಡೆ ಮತ್ತು ಪ್ರತಿಭೆಯನ್ನು ಗುರುತಿಸುವ ವೇದಿಕೆಯಾಗಿದೆ. ದೇಶದ ಗ್ರಾಮೀಣ ಭಾಗಗಳಿಂದ ಕ್ರಿಕೆಟಿಗರು ಮತ್ತು ಗಾಯಕರನ್ನು ಗುರುತಿಸಿ ಅವರಿಗೆ ಸೂಕ್ತ ವೇದಿಕೆ ಒದಗಿಸುವ ಗುರಿ ಹೊಂದಿದೆ. ಈ ಲೀಗ್ ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ನಡೆಯಲಿದ್ದು ಇದರಲ್ಲಿ ಭಾಗವಹಿಸಲು ನೋಂದಣಿ ಪ್ರಕ್ರಿಯೆಯು ಮುಂದಿನ 2-3 ವಾರಗಳಲ್ಲಿ ಪ್ರಾರಂಭವಾಗಲಿದೆ. ಈ ಕ್ರಿಕೆಟ್ ಲೀಗ್ 15 ಓವರ್ಗಳ ವೈಟ್ ಬಾಲ್ ವೃತ್ತಿಪರ ಕ್ರಿಕೆಟ್ ಮಾದರಿಯನ್ನು ಒಳಗೊಂಡಿರುತ್ತದೆ.

0: ಲೀಗ್ನ ಮೊದಲ ಸೀಸನ್ನಲ್ಲಿ ಒಟ್ಟು 45 ಪಂದ್ಯಗಳನ್ನು ಆಡಲಾಗುತ್ತದೆ. ದೇಶದಾದ್ಯಂತ ಆಯ್ಕೆಯಾದ ಪ್ರತಿಭೆಗಳ ಗುಂಪಿನಲ್ಲಿ 7 ತಂಡಗಳು, 140 ಕ್ರಿಕೆಟಿಗರು ಮತ್ತು 30 ಗಾಯಕರು ಇರಲಿದ್ದಾರೆ. ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದಂತಹ ಕ್ರಿತ್ಸಾನ್ ಕ್ರಿಕೆಟ್ ಲೀಗ್ನ ಸ್ಥಾಪಕ ಮತ್ತು ಸಿಇಒ ಅತುಲ್ ಪಾಂಡೆ, ಪ್ರಸಾರ ಭಾರತಿ ಲೈವ್ ಪಂದ್ಯಗಳನ್ನು ವೀಕ್ಷಿಸಲು ಯಾವುದೇ ಚಂದಾದಾರಿಕೆಯ ಅಗತ್ಯವಿಲ್ಲದೆ ಜನರಿಗೆ ಸೇವೆಯನ್ನು ಸಲ್ಲಿಸುತ್ತದೆ. ವೇವ್ಸ್ ವೇದಿಕೆಯು ಲೈವ್ ಕ್ರಿಕೆಟ್ ಮತ್ತು ಗಾಯನ ಸ್ಪರ್ಧೆಗಳ ಜೊತೆಗೆ ಭಾಗಿಯಾಗುವ ಕ್ರಿಕೆಟಿಗರು ಮತ್ತು ಗಾಯಕರ ವಿಶೇಷ ಜೀವನ ಚಿತ್ರಗಳನ್ನು ಒಳಗೊಂಡಿರುವಂತಹ ಆರೋಗ್ಯಕರ ಮತ್ತು ಕುಟುಂಬ ಕೇಂದ್ರಿತ ಮನರಂಜನೆಯನ್ನು ಒದಗಿಸಲಿದೆ ಎಂದು ತಿಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಮತ್ತು ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪ್ರಯಾಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೇವು ಲೇಪಿತ ಯೂರಿಯಾ 2015 ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. 2015 ಸೆಪ್ಟೆಂಬರ್ನಲ್ಲಿ ಭಾರತದಲ್ಲಿ ಉತ್ಪಾದನೆಯಾಗುವ ಎಲ್ಲ ಯೂರಿಯಾಗೆ ಬೇವಿನ ಲೇಪನವನ್ನು ಕಡ್ಡಾಯಗೊಳಿಸಿದ ಸರ್ಕಾರ ಅದೇ ವರ್ಷದ ಡಿಸೆಂಬರ್ನಲ್ಲಿ ಆ ನಿಯಮವನ್ನು ಆಮದು ಮಾಡಿಕೊಂಡ ಯೂರಿಯಾಗೂ ವಿಸ್ತರಿಸಿತು. ಇದರಿಂದಾಗಿ ದೀರ್ಘಕಾಲದಿಂದ ಅತ್ಯಂತ ದುಬಾರಿಯಾಗಿದ್ದಂತಹ ಯೂರಿಯಾ ಸಮಸ್ಯೆಗೆ ಪರಿಹಾರ ದೊರೆತಂತಾಯಿತು. ರೈತರಿಗೆ ಮೂಲ ಬೆಲೆಯ ಅತ್ಯಲ್ಪ ಭಾಗದಷ್ಟು ದರದಲ್ಲಿ ಮಾರಾಟವಾಗುತ್ತಿದ್ದಂತಹ ಯೂರಿಯಾವನ್ನು ಕೈಗಾರಿಕೆಗಳಿಗೆ ಅಕ್ರಮವಾಗಿ ತಲುಪಿಸಲಾಗುತ್ತಿತ್ತು. ಇದರಿಂದಾಗಿ ಯೂರಿಯಾ ಮೇಲಿನ ಸಬ್ಸಿಡಿಯು ಖಾಸಗಿ ಲಾಭವಾಗಿ ಪರಿವರ್ತನೆಗೊಳ್ಳುತ್ತಿತ್ತು. ಹಾಗಾಗಿ ರೈತರಿಗೆ ಸಿಗಬೇಕಾದಂತಹ ಪ್ರಮಾಣದಲ್ಲಿ ಯೂರಿಯಾ ಲಭ್ಯವಾಗುತ್ತಿರಲಿಲ್ಲ. ಯೂರಿಯಾ ಹರಳುಗಳಿಗೆ ಬೇವಿನ ಲೇಪನ ಮಾಡುವುದರಿಂದ ಖರೀದಿದಾರರಿಗೆ ಆ ಉತ್ಪನ್ನವು ನಿಷ್ಪ್ರಯೋಜಕವಾಯಿತು. ಆದರೆ ಕೃಷಿ ಭೂಮಿಗೆ ಅದು ಹೆಚ್ಚು ಉಪಯುಕ್ತವಾಯಿತು, ಏಕೆಂದರೆ ಬೇವಿನ ಲೇಪನವು ಸಾರಜನಕದ ಬಿಡುಗಡೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಸಸ್ಯವು ವಾಸ್ತವವಾಗಿ ಹೀರಿಕೊಳ್ಳುವ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಸರ್ಕಾರದ ಈ ನಿಲುವಿನಿಂದಾಗಿ ಯೂರಿಯಾದ ಅಕ್ರಮ ಬಳಕೆಯು ಅತ್ಯಲ್ಪ ಮಟ್ಟಕ್ಕೆ ಕುಸಿಯಿತು. ಇದರಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು 10,000 ಕೋಟಿ ರೂಪಾಯಿಗಳ ಉಳಿತಾಯವಾಗಿದೆ ಎಂದು ಅಂದಾಜಿಸಲಾಗಿದೆ. ಕೇಂದ್ರ ಪರಿಸರ ಮತ್ತು ಅರಣ್ಯ ಹಾಗೂ ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಆಸ್ಟ್ರೇಲಿಯಾದ ಹವಾಮಾನ ಬದಲಾವಣೆ ಮತ್ತು ಇಂಧನ ಸಚಿವ ಹಾಗೂ COP31 ಮಾತುಕತೆಗಳ ಅಧ್ಯಕ್ಷ ಕ್ರಿಸ್ ಬೋವಿನ್ ಅವರೊಂದಿಗೆ ಫಿಜಿಯಲ್ಲಿ ಸಭೆಯನ್ನು ನಡೆಸಿದರು. ಈ ವೇಳೆ ಮುಂಬರುವ COP31 ಸಮ್ಮೇಳನದ ಆದ್ಯತಾ ವಿಷಯಗಳ ಕುರಿತು ಉಭಯ ನಾಯಕರು ಚರ್ಚೆ ನಡೆಸಿದರು. ಸಮತೋಲಿತ ಮತ್ತು ಮಹತ್ವಾಕಾಂಕ್ಷೆಯ ಫಲಿತಾಂಶ ಸಾಧಿಸುವ ನಿಟ್ಟಿನಲ್ಲಿ ರಚನಾತ್ಮಕ ಧೋರಣೆ ಅನುಸರಿಸಲು ಮತ್ತು COP31 ಮಾತುಕತೆಗಳ ಅಧ್ಯಕ್ಷರೊಂದಿಗೆ ಸಹಕರಿಸಲು ಭಾರತದ ಬದ್ಧತೆಯನ್ನು ಸಚಿವ ಭೂಪೇಂದ್ರ ಯಾದವ್ ಪುನರುಚ್ಚರಿಸಿದರು. ಭಯೋತ್ಪಾದನೆ ವಿಚಾರದಲ್ಲಿ ಪಾಕಿಸ್ತಾನ ದ್ವಂದ್ವ ನಿಲುವು ತಾಳುತ್ತಿದೆ ಎಂದು ಭಾರತ ಆರೋಪ ಮಾಡಿದೆ. ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ ಬಗ್ಗೆ ಮಾಹಿತಿ ನೀಡುವವರಿಗೆ ಬಹುಮಾನ ಘೋಷಿಸುವ ಮೂಲಕ ಭಯೋತ್ಪಾದಕ ಸಂಘಟನೆಗಳಿಗೆ ನೀಡುತ್ತಿರುವಂತಹ ಬೆಂಬಲವನ್ನು ಪಾಕಿಸ್ತಾನ ಮರೆಮಾಚಲು ಪ್ರಯತ್ನ ಮಾಡುತ್ತಿದೆ. 9/11, 26/11 ಮತ್ತು ಪಹಲ್ಗಾಮ್ ದಾಳಿಗಳನ್ನು ಜಗತ್ತು ಮರೆತಿಲ್ಲ ಎಂದು ಭಾರತ ಹೇಳಿದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಭಾರತದ ಕಾರ್ಯದರ್ಶಿ ರಘುಪುರಿ, ಕೇವಲ ಘೋಷಣೆಗಳಿಂದ ಭಯೋತ್ಪಾದನೆ ನಿರ್ಮೂಲನೆಯಾಗುವುದಿಲ್ಲ, ಭಯೋತ್ಪಾದಕರು ಮತ್ತು ಅವರಿಗೆ ಹಣಕಾಸು ಒದಗಿಸುವವರು ಮತ್ತು ಪ್ರಾಯೋಜಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಸೌದಿ ಅರೇಬಿಯಾದ ರಿಯಾದ್ನ ಅಭಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಕಿಂಗ್ ಖಾಲಿದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಗುರಿಯಾಗಿಸಿಕೊಂಡು ಕಳೆದ ಕೆಲವು ದಿನಗಳಲ್ಲಿ ನಡೆದ ದಾಳಿಗಳನ್ನು ಭಾರತ ಖಂಡಿಸಿದೆ. ಈ ದಾಳಿಗಳಲ್ಲಿ ನಾಗರಿಕರು ಮೃತಪಟ್ಟಿದ್ದಾರೆ ಮತ್ತು ಗಾಯಗೊಂಡಿದ್ದಾರೆ. ದಾಳಿಗಳಲ್ಲಿ ನಾಗರಿಕ ಮೂಲ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಸಂಪೂರ್ಣವಾಗಿ ಹಾನಿ ಮಾಡಿರುವುದು ಸ್ವೀಕಾರಾರ್ಹವಲ್ಲ. ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಭಾರತ ತೀವ್ರ ಸಂತಾಪ ವ್ಯಕ್ತಪಡಿಸುತ್ತದೆ. ಅಲ್ಲದೆ ಸೌದಿ ಅರೇಬಿಯಾದ ಜನತೆ ಮತ್ತು ಸರ್ಕಾರದ ಬೆಂಬಲಕ್ಕೆ ಭಾರತ ನಿಂತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರಿಗೆ ಅಧಿಕಾರಿಗಳ ಬಂಧನದ ಅಧಿಕಾರ ರದ್ದುಗೊಳಿಸಿದ ಜಿಎಸ್ಟಿ ಮಂಡಳಿ. ಕೆನಡಾ ಲೇಖಕಿ ಆನ್ ಕಾರ್ಸನ್ ಅವರಿಗೆ ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿ. ವಿಶಾಖಪಟ್ಟಣದಲ್ಲಿ ನವೆಂಬರ್ 12 CII ಪಾಲುದಾರಿಕೆ ಶೃಂಗಸಭೆ. ಗ್ರಾಮೀಣ ಭಾಗದ ಕ್ರಿಕೆಟಿಗರು ಗಾಯಕರನ್ನು ಗುರುತಿಸಲು ಪ್ರಸಾರ ಭಾರತಿಯಿಂದ ಕಿಸಾನ್ ಕ್ರಿಕೆಟ್ ಲೀಗ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿ ವಿಜಯಪುರ. ಸಮಯ 7:45:26. ಚಿತ್ರಗೀತೆಗಳು ಆರಂಭದಲ್ಲಿ ಬಿಂದಾಸ್ ಚಿತ್ರದ ಗೀತೆ.

ಇದುವರೆಗೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಬರ್ಫಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಕೊನೆಯದಾಗಿ ಕೇಳಿ ಪುನೀತ್ ರಾಜ್ಕುಮಾರ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ವಂಶಿ ಚಿತ್ರದ ಗೀತೆ.

ಸಮಯ ಸರಿಯಾಗಿ 8 ಗಂಟೆ. ಇನ್ನು ಮುಂದೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಸೀತಾ ಚಿತ್ರದ ಗೀತೆ.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
6: ಆಕಾಶವಾಣಿ
0: ಆಕಾಶವಾಣಿ
2: ಆಕಾಶವಾಣಿ
4: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಇದುವರೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸೀತಾ, ವಿಜಯವಾಣಿ, ನಾಗರಹಾವು, ಕಸ್ತೂರಿ ನಿವಾಸ, ಬಾಳು ಬೆಳಕಾಯಿತು, ಮಿಸ್ ಲೀಲಾವತಿ ಹಾಗೂ ಹಾಲು ಜೇನು ಚಿತ್ರದಿಂದ ಆದ ಗೀತೆಗಳನ್ನು ಕೇಳಿದಿರಿ. ಸಮಯ 8:30. ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು. ಆರಂಭದಲ್ಲಿ ಅನುರಾಧ ಪೌಡ್ವಾಲ್ ಹಾಗೂ ಕುಮಾರ್ ಸಾನು ಅವರ ಧ್ವನಿಯಲ್ಲಿ ಆಶಿಕಿ ಚಿತ್ರದ ಗೀತೆ.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ

ಇದುವರೆಗೆ ಅಂಕಿತ್ ತಿವಾರಿಯವರ ಧ್ವನಿಯಲ್ಲಿ ರಾಯ್ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಕೊನೆಯದಾಗಿ ಗುಲಾಮ್ ಅಲಿಯವರ ಧ್ವನಿಯಲ್ಲಿ ನಿಕಾಹ ಚಿತ್ರದ ಗೀತೆ.

0: ಆಕಾಶವಾಣಿ ಬೆಂಗಳೂರು, ಸಮಯ 9:30. ಈಗ ಕೇಳಿ ನಾಟಕ 8:00, ಮೂಲಕಥೆ ತ್ರಿವೇಣಿ, ಬಾನುಲಿ ರೂಪಾಂತರ HS ಪಾರ್ವತಿ, ನಿರ್ದೇಶನ ಉದಯಾದ್ರಿ.
1: ಕಥಾ ನಾಟಕ

8 ಗಂಟೆ. ತ್ರಿವೇಣಿ ಅವರ ಮೂಲ ಕಥೆಯ ಬಾನುಲಿ ರೂಪ ಎಸ್ ಎಸ್ ಪಾರ್ವತಿ. ಕೇಳಿ ನಾಟಕ 8 ಗಂಟೆ.

0: ಬರಿ ವರನಿರ್ದ ನಾಡದ ಕನ್ನಡದೊಳ್ ಭವಿಸಿದ ಜನಪದಂ. ಕಾವೇರಿಯಿಂದ ಮಾ ಗೋದಾವರಿ ವರನಿರ್ದ ನಾಡದ ಕನ್ನಡದೊಳ್ ಭವಿಸಿದ ಜನಪದಂ. ಕಾವೇರಿಯಿಂದ ಮಾ ಗೋದಾವರಿ ವರನಿರ್ದ ನಾಡದ ಕನ್ನಡದ.
1: ಪದ್ಯ ಕಟ್ ಮಾಡಿದ ಆಗಿಲ್ವೇನೆ?
0: ಏನ್ ಪದ್ಯನ ಹೊಗೆ ಬಾಯಿಗೆ ಬರ್ತಾ ಇಲ್ಲ. ಕೊನೆಯ ಸಾಲಕ್ಕೆ ಬರೋ ಹೊತ್ತಿಗೆ ಮೊದಲನೇ ಸಾರೆ ಮರ್ತಾಗಿರುತ್ತೆ.
1: ಆಮೇಲೆ ಕಟ್ ಮಾಡುವಂತೆ ಕೇಳ ಮಾಡೋಣ ಬಾರೆ.
0: ಇಲ್ಲಮ್ಮ, ಪದ್ಯ ಒಪ್ಪಿಸಿದ್ರೆ ಆ ಕನ್ನಡ ಮೇಡಮ್ ಬೆಂಚ್ ಮೇಲೆ ನಿಲ್ಲಿಸ್ಬಿಡ್ತಾರೆ.
1: ಪರವಾಗಿಲ್ವೇ, ನೀನು ಮೇಡಮ್ ಹೆದರ್ತೀಯಾ?
0: ಮೇಡಮ್ ಕಂಡ್ರೆ ಹೆದರಿಕೆ ಇಲ್ಲ. ಅಷ್ಟು ಜನ ಹುಡುಗಿರಿರುವಾಗ ಹಿಂದಿನ ಬೆಂಚ್ ಮೇಲೆ ಸುದ್ದ ನಿಲ್ಲದಂದ್ರೆ ಅಸಹ್ಯ ಅಲ್ವಾ?
1: ಹಾಗಾದ್ರೆ ನೀ ಬರಲ್ವಾ? ಏನಾದ್ರೂ ಮಾಡ್ಕೊ, ನಾನು ಅಪ್ಪ ಅಮ್ಮ ಅಣ್ಣ ಕೇಳ ಮಾಡ್ತೀವಿ.
0: ಕಾವೇರಿಯಿಂದ ಮಾ ಗೋದಾವರಿ ವರನಿರ್ದ ಕಾವೇರಿಯಿಂದ ಮಾ ಕಾವೇರಿಯಿಂದ ಮಾ ಗೋದಾವರಿ ಗೋದಾವರಿ ಕಾವೇರಿ ಕಾವೇರಿಯಿಂದ ಮಾ ಗೋದಾವರಿ ವರನಿರ್ದ ವರನಿರ್ದ ವರನಿರ್ದ
1: ಅಂದ್ರೇನು? ಅರ್ಥ ಏನಾದ್ರು ಹಾಳಾಗ್ಲಿ, ಪದ್ಯ ಬಾಯಿಗೆ ಬಂದ್ರೆ ಸರಿ.

0: ಗೋದಾವರಿ ವರನಿರ್ದ ಕಾವೇರಿ ಮಾ ಗೋದಾವರಿ ವರನಿರ್ದ ನಾಡದ ಕನ್ನಡದೊಳು ನಾಡದ ಕನ್ನಡದೊಳು ಧ್ವನಿಸಿದ ಜನಪದಂ ಕಾವೇರಿ ಮಾ ಗೋದಾವರಿ ವರನಿರ್ದ ನಾಡದ ಕನ್ನಡದೊಳು ಧ್ವನಿಸಿದ ಜನಪದಂ ಕಾವೇರಿ ಕಾವೇರಿಯಿಂದ ಕಾವೇರಿಯಿಂದ ಕಾವೇರಿಯಿಂದ
1: ಏನ್ ಗಲಾಟೆ ಮಾಡ್ತಾರಪ್ಪ? ಹ್ಮ್, ಸಂಜೆ ಕೂಡ ಆಟ ಆಡೋದಿಲ್ಲ. ಸಂಜೆನೂ ಕೂತು ಓದೋದಕ್ಕೆ ನಾವೇನ್ ಬೊಂಬೆಗಳ? ಸುಡುಗಾಡು ಈ ಪದ್ಯ ಬೇರೆ ಎಷ್ಟು ಓದಿದ್ರು ಬಾಯಿಗೆ ಬರ್ತಾನೆ ಇಲ್ಲ.
0: ಕಾವೇರಿಯಿಂದ ಮಾ ಗೋದಾವರಿ, ಕಾವೇರಿಯಿಂದ ಕಾವೇರಿಯಿಂದ ಮಾ ಕಾವೇರಿಯಿಂದ ಮಾ ಕಾವೇರಿಯಿಂದ ಮಾ ಕಾವೇರಿಯಿಂದ ಮಾ ಗೋದಾವರಿ ವರನಿರ್ದ ಗೋದಾವರಿ ವರನಿರ್ದ ಕಾವೇರಿಯಿಂದ ಮಾ ಗೋದಾವರಿ ವರನಿರ್ದ ಕಾವೇರಿಯಿಂದ ಮಾ ಗೋದಾವರಿ ವರನಿರ್ದ.
1: ಸಾಕು ಬಿಡೆ, ನೀವಾದ್ರೆ ಸ್ಕೂಲಲ್ಲಿ ಕಾಲೇಜಲ್ಲಿ ದಿನ ಆಡ್ತಿರ್ತೀರಿ, ಅಭ್ಯಾಸ ಇರುತ್ತೆ. ನಾನ್ ಆಡೋದೇ 6 ತಿಂಗಳಿಗೋ ವರ್ಷಕ್ಕೋ ಒಂದ್ಸಲ. ಸೋಲ್ದು ಏನು?
2: ಹ್ಮ್, ನಿನ್ ಮಾತು ನಿಜ ಕಣೆ. ಹೇಮಾ,
1: ಏನು
2: ನಾನು ನೀನು ಇನ್ನೊಂದು ಆಟ ಆಡೋಣ. ನೀನೇನಾದ್ರೂ ಸೋತ್ರೆ ನೀನು ಹಬ್ಬಕ್ಕೆ ಹೊಸಲಂಗ ಇಲ್ಲ.
1: ಓಹೋ, ಖಂಡಿತ. ಓರ್ ಆಗ್ತಾ ಇದೆ. ಬೋರ್ ಹೊಡಿತಾ ಇದೆ. ಬೆಳಿಗ್ಗೆ ಮತ್ತೆ ಕಟ್ ಮಾಡಿದ್ರೆ ಆಯ್ತು.
2: ನೋಡಿ ಬರ್ತಾ ಇದೆ.

0: रोहिणी रोहिणी याकमा
1: ಏನಕ್ಕಮ್ಮ
0: ರೋಹಿಣಿ
1: ಯಾಕೆ ಯಾಕೆ ಕೂತ್ಕೊಂಡೆ
0: ಏನಕ್ಕಮ್ಮ

0: யாக்கம்மா? ஏன் யாக்கம்மா? ரோஹினி
1: பார்த்தானே?
0: யாக்கு மகோ, ஏன் ஆச்சரியம் பண்ணீங்க?
1: ஏழுமா, நானும்
0: ரோஹினி
1: மனையிலே ரூமல்லே மல்கிவியல்லம்மா. ನಾನು ನಿನ್ನ ಅದೇ ಕೇಳ್ತಿರೋದು ಕಣೆ, ಏನಾಯ್ತಮ್ಮ, ಯಾಕೆ ಕೂತ್ಕೊಂಡೆ? ಏನಾಯ್ತು ಗೊತ್ತಾಗ್ತಿಲ್ಲ.
0: ರೋಹಿಣಿ ಹುಷಾರಾಗಿದ್ಯಮ್ಮ? ರೂಮ್ ಮೇಲೆ ಏನಾದರೂ ಎಡಬಿದ್ಯಾ?
1: ಇಲ್ಲಪ್ಪ, ಇಲ್ಲ. ಯಾಕೋ ಇದ್ದಕ್ಕಿದ್ದಾಗೆ ತುಂಬ ಹೆದರಿಕೆ ಆಯ್ತಪ್ಪ. ಕೂಗೋದಕ್ಕೆ ಕೂಡ ಆಗಲಿಲ್ಲ. ಮನಸ್ಸಿಗೆ ಒಂಥರ ಆಯಿತು. ಕೊನೆಗೆ ತುಂಬ ಕಷ್ಟಪಟ್ಟು ಕೂಗಿದೆ. ಕಾಲಲ್ಲಿ ಹಾಗೆ ನರ್ಕ ಬಂದು ಬಿದ್ದುಬಿಟ್ಟೆ.
2: ರೋಹಿಣಿ, ಏನಾದರೂ ಕಾಣಿಸ್ತೇನೆ?
1: ಹಾಗಂದ್ರೇನಮ್ಮ, ನರಳು ನರಳಾಗಿ ಬೆಳ್ಳಿಗೆ ಏನಾದರೂ ಕಾಣಿಸ್ತೇನೆ?
3: ಇಲ್ಲಮ್ಮ, ಏನೂ ಕಾಣಿಸ್ಲಿಲ್ಲ.

0: ಯಾಕೆ ಎಲ್ರು ಹೀಗೆ ಮೌನವಾಗಿ ಕೂತ್ಬಿಟ್ಟಿದ್ದೀರಿ?
1: ಇವತ್ತು ರೋಹಿಣಿ ನೆನ್ನೆ ಹಾಗೆ ಬಿದ್ದ್ಬಿಟ್ಲು ರೀ.
0: ನೆನ್ನೆ ಹಾಗೆ ಬಿದ್ದ್ಬಿಟ್ಲ? ನಿಮ್ಮ ಮೇಲೆ ಸಂಜೆ ಹೊತ್ತಲ್ಲಿ ಅವಳೊಬ್ಳೆ ಇರೋದಕ್ಕೆ ಬಿಡ್ಬೇಕು.
1: ಇಲ್ಲ ರೀ, ಎಲ್ರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಿದ್ವಿ. ಆದ್ರೂ ನೆನ್ನೆ ಹಾಗೆ ಎಂಟು ಹೊಡೆದ ತಕ್ಷಣ ಕೂತ್ಕೊಂಡು ಬಿದ್ದ್ಬಿಟ್ಲು ರೀ. ಹೀಗಾದ್ರೆ ಒಂದೇನ್ ಗತಿರಿ? ಅಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ದು ಹುಡುಗಿಗೆ ಏನಾಯ್ತು ಅಂತ? ಇದೇ ಶಾಶ್ವತವಾಗಿ ಉಳಿದ್ಬಿಟ್ರೆ ಏನ್ರಿ ಮಾಡೋದು?
0: ನೀನ್ ಸ್ವಲ್ಪ ಸುಮ್ಮಿದ್ರೆ ಎಲ್ಲಾ ತರ ಹೋಗುತ್ತೆ. ಇಲ್ಲದ್ದು ಅಂತ ಹೇಳಿ ಅವಳು ಯಾಕೆ ಹೆದರ್ತೀರಿ?
1: ಅಮ್ಮ ನೀವೇನಾದ್ರೂ ಅನ್ಕೊಳ್ಳಿ, ನಾಳೆ ಆಂಜನೇಯನ್ ಗುಡಿಗೆ ಹೋಗಿ ಯಂತ್ರ ಕಟ್ಟಿಸ್ಕೊಂಡ್ ಬರ್ತೀನಿ.
2: ಯಾರ್ದಮ್ಮ ಯಂತ್ರ? ಹಾ, ನಾನೇನು ಯಂತ್ರ ಕಟ್ಟಿಸ್ಕೊಳ್ಳೋದಿಲ್ಲ. ಯಂತ್ರ ಕಟ್ಟಿಸ್ಕೊಳಕ್ ನಾನೇನು ಎಳೆ ಮಗುನ? ನನ್ನ ಫ್ರೆಂಡ್ಸ್ ಎಲ್ಲ ನಗ್ತಾರಷ್ಟೇ.
0: ಲೇ ಲೇ, ಯಂತ್ರವೂ ಬೇಡ ಮಂತ್ರವೂ ಬೇಡ, ನಾಳೆ ಬೇರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಜಾನಕಿ, ಏ ಜಾನಕಿ, ಲೇ ಎಲ್ಲಿದೆಯೆ? ನನ್ನ ಸ್ನೇಹಿತ ಗಂಗಾಧರ ಬರ್ತಾ ಇದ್ದಾನೆ ಕಣೆ ಇವತ್ತು. ಇವತ್ತು ನಾಳೆ ನಮ್ಮನೇಲೇ ಇರ್ತಾನಂತೆ. ಅವನಿಗೆ ಒಂದೊಂದು ರೂಮ್ ತೆರವು ಮಾಡಿಕೊಡ್ಬೇಕು ನೋಡು.
2: ಗಂಗಾಧರ ಅಂದರೆ ಯಾರು ಹೇಳಿ? ಹೆಚ್ಚಿನ ವ್ಯಾಸಂಗಕ್ಕೆ ಅಂತ ಅಮೇರಿಕಕ್ಕೆ ಹೋಗಿದ್ರಲ್ಲ ಅವರ?
0: ಅವನೇ.
2: ಅವರು ಅಮೇರಿಕಾದಿಂದ ಯಾವಾಗ ಬಂದ್ರಂತೆ?
0: ಈ ದೇಶಕ್ಕೆ ಬಂದು ಒಂದು ತಿಂಗಳಾಯಿತು, ಈಗ ನಮ್ಮನೆಗೆ ಬರ್ತಿದ್ದಾನೆ. ಅವನು ಸ್ವಲ್ಪನೂ ದಂಭ ಇಲ್ಲ ನೋಡು, ಸ್ವಲ್ಪ ಅವನು ಬದಲಾವಣೆನೂ ಆಗಿಲ್ಲ. ನಮ್ಮನೇಲಿ ಇಕ್ಕಿನಿ ಅಂತ ಕಾಗದ ಬರ್ತಿದ್ದಾನೆ. ಇಲ್ಲಿ ನೋಡು, ಈ ರೂಮ್ ಸರಿಯಾಗಿದೆ ಅಲ್ವಾ? ಈ ಕುರ್ಚಿ, ಈ ಮೇಜು ಅದನ್ನು ಸ್ವಲ್ಪ ಓರಣವಾಗಿಡ್ಬೇಕು. ಎಲ್ಲ ಸ್ವಲ್ಪ ಈಗ ಸರಿಯಾಯಿತು. ರೂಮ್ನ ಸ್ವಲ್ಪ ಕಸ ಗುರುತಿಸ್ಬಿಡ್ತೀಯಾ?
2: ಏನು ಸಂಭ್ರಮ ಪಡ್ತಿದ್ದೀರಿ? ನಿಮ್ಮ ಅಳಿಯ ಬರೋ ದಿನಾನು ಇಷ್ಟು ಸಂತೋಷ ಪಡ್ತೀರೋ ಇಲ್ವೋ?
0: ಆಗಲ್ಲ ಕಣೆ, ಅವನು ಅಮೇರಿಕಾದಿಂದ ಬರ್ತಿದ್ದಾನೆ. ಒಳ್ಳೆ ವಿದ್ಯಾವಂತ, ಬೇಕಾದಷ್ಟು ಸಂಪಾದಿಸಿದ್ದಾನೆ. ಅಂಥವನು ನಮ್ಮನೆಗೆ ಯಾಕೆ ಬರ್ತಾನೆ ಹೇಳು? ಅಪರೂಪಕ್ಕೆ ಬಂದಾಗ ಸ್ವಲ್ಪ ಉಪಚಾರ ಮಾಡಬೇಡ್ರೆ.
2: ಅವ್ರು ಅಮೇರಿಕಲ್ಲಿ ಏನಾದಕ್ಕೆ ಹೋಗಿದ್ರಪ್ಪ?
0: ಸೈಕಾಲಜಿಯಲ್ಲಿ ಹೆಚ್ಚಿನ ವ್ಯಾಸಂಗ ಮಾಡಕ್ಕೆ ಹೋಗಿದ್ದಮ್ಮ. ಬಾರಯ್ಯ ಗಂಗಾಧರ.
3: ಏನಯ್ಯ ಶ್ರೀನಿವಾಸ, ಚೆನ್ನಾಗಿದೀಯಾ?
0: ಬಾ ಬಾ. ಇವಳು ನನ್ನ ಕಿರಿ ಮಗಳು ಹೇಮಾ.
3: ಹಾ, ಏನಮ್ಮ ಹೇಮಾ?
0: ಇವಳು ರೋಹಿಣಿ.
3: ಏನಮ್ಮ ಚೆನ್ನಾಗಿದೀಯಾ?
0: ಇವಳು ಗೊತ್ತಲ್ಲ ನನ್ನ ಹೆಂಡತಿ.
3: ಅವ್ರು ಗೊತ್ತಿಲ್ಲದೆ ಏನು? ಹಾಂ, ನಮಸ್ಕಾರ ಅಮ್ಮ, ಚೆನ್ನಾಗಿದ್ದೀರಾ?
4: ಚೆನ್ನಾಗಿದ್ದೀನಿ.
2: ಅಪ್ಪನ ಸ್ನೇಹಿತರು ನೋಡಿದ್ರೆ ನನಗಿನ್ನೂ ಒಂಥರ ಭಯ ಆಗುತ್ತೆ. ಹೌದು, ನನಗೂ ಹಂಗೆ ಆಯಿತು. ಅವ್ರ ಕಣ್ಣು ನೋಡಿದ್ರೆ ಭಯ ಆಗುತ್ತೆ. ಒಳ್ಳೆ ನುಂಗೋರಾಗಿ ನೋಡ್ತಾರಲ್ಲ, ಒಳ್ಳೆ ಗುಮ್ಮೆಯ.
0: ಹೇಮಾ, ರೋಹಿಣಿ, ಅಲ್ಲಿ ಏನು ಮಾಡ್ತಿದ್ದೀರಿ? ಒಳಗಡೆ ಬಂದರೆ ಇಲ್ಲೇ ಬಂದು ಕೂತ್ಕೊಳ್ಳಿ.
3: ನಿನಗೊಬ್ಬ ಮಗನೂ ಇರಬೇಕಲ್ವೇನಯ್ಯ?
0: ಹಾಂ ಹೌದು ಹೌದು, ಇದ್ದಾನೆ ಇದ್ದಾನೆ. ಹೇಮಾ, ಶೇಖರ ಮನೆಗೆ ಬಂದಿದ್ದಾನೇನಮ್ಮ?
2: ಅವನು ಇಷ್ಟು ಬೇಗ ಯಾವತ್ತು ಬರ್ತಾನಪ್ಪ? ಸ್ನೇಹಿತರ ಮನೆಗೆ ಹೋಗಿರ್ತಾನೆ.
0: ಏಳುವರೆಯೂ ಆಯಿತು, ಇನ್ನೂ ಬಂದಿಲ್ವಾ? ಹಾಂ ಸರಿ, ನೀವು ಕೂತ್ಕೊಳ್ಳಿ. ಗಂಗಾಧರ ಅಮೇರಿಕಾ ವಿಚಾರ ಹೇಳ್ತಾನೆ, ಎಲ್ಲ ಕೇಳೋರಂತೆ. ಬನ್ನಿ ಇಬ್ರು ಇಲ್ಲಿ ನನ್ನ ಹತ್ರ ಕೂತ್ಕೊಳ್ಳಿ. ಅಮೇರಿಕಾ ಅನುಭವ ಏನು ಹೇಳೋದು? ಎಲ್ಲ ಕಡೆ ಇರೋ ಹಾಗೆ ಅಲ್ಲೂ ಮನುಷ್ಯರಿದ್ದಾರೆ,

ಮಕ್ಕಳಿವೆ, ಬೆಟ್ಟ ಇದೆ. ಹ್ಞೂ, ಶ್ರೀಮಂತ ರಾಷ್ಟ್ರ, ಜನಸಂಖ್ಯೆ ಕಡಿಮೆ, ಹೀಗಾಗಿ ಬೇಕಾದಷ್ಟು ಅನುಕೂಲ ಇದೆ. ನಲ್ಲಿ ನೀರು ಬರಲಿಲ್ಲ, ಕರೆಂಟ್ ಹೋಯಿತು ಅನ್ನೋ ಗೋಳಿಲ್ಲ. ಅಲ್ಲಿ ಮಕ್ಕಳನ್ನ ಮಾತ್ರ ತುಂಬ ಚೆನ್ನಾಗಿ ನೋಡ್ಕೊಳ್ತಾರಪ್ಪ. ಒಂದು ಮಗು ರಸ್ತೆ ದಾಟ್ತಾ ಇದ್ರೆ ಯಾವುದೇ ಬಸ್ ಆಗಲಿ ಕಾರ್ ಆಗಲಿ

0: ಏನಮ್ಮ ಏನಾಯ್ತಮ್ಮ ಯಾಕೆ ಹೆದರ್ಕೊಂಡ್ರಿ ಅಮ್ಮ ಎಲ್ಲಿ ಸ್ವಲ್ಪ ನೀರು ತಂದುಕೊಡಿ ಮಗು ಸ್ವಲ್ಪ ನೀರು ಕುಡಿಯಮ್ಮ ಹಾಂ ಹಾಗೆ ಹಾಗೇ ಎಷ್ಟು ಕೂತ್ಕೊ ಹ್ಞೂ ಒಳಗಡೆ ಹೋಗಿ ರೆಸ್ಟ್ ತಗೊಳಮ್ಮ ಹೇಮ ನೀನು ಅಕ್ಕನ ಜೊತೆ ಹೋಗಮ್ಮ
1: ಗಂಗಾದ್ದ
0: ಈಗ ಒಂದೆರಡು ತಿಂಗಳಿಂದ ಪ್ರತಿದಿನ ಸೀಗೆ ಕಣಯ್ಯ ರಾತ್ರಿ 8 ಗಂಟೆ ಹೊಡೆಯೋಕ್ಕಿಲ್ಲ ರೋಹಿ ಕೂಕ್ಕೊಂಡು ಬಿದ್ದು ಬಿಡ್ತಾಳೆ ಡಾಕ್ಟ್ರಿಗೆ ತೋರಿಸಿದ್ಯಾ
2: ಡಾಕ್ಟ್ರು ಯಂತ್ರ ಮಂತ್ರ ಎಲ್ಲ ಆಯಿತು
0: ಯಂತ್ರ ಮಂತ್ರ ಯಾವುದರಿಂದ ಪ್ರಯೋಜನ ಆಗಲಿಲ್ಲ
1: ಇಲ್ಲ ಕಣಯ್ಯ ಈಗ ನನಗೂ ಜಾನಕಿಗೂ ಇದೇ ಒಂದು ದೊಡ್ಡ ಕೊರಗೆ ಆಗಿಬಿಟ್ಟಿದೆ
0: ಪ್ರತಿದಿನ ರಾತ್ರಿ 8 ಗಂಟೆಗೆ
2: ಹೌದು ಹೌದು
0: ಗಂಟೆ ಹೊಡೆಯೋದನ್ನು ಕೇಳಿದರೆ ಹಾಗಾಗುತ್ತೆ ಅನಿಸಿದ್ರೆ ದೊಡ್ಡ ಗಡಿಯಾರ ತೆಗೆದು ಬಿಡಿ
2: ಹಾಗೂ ಮಾಡಿದ್ದಾಯ್ತು ಒಂದೆರಡು ದಿನ ಸರಿಯಾಗಿದ್ಲು ಪರವಾಗಿಲ್ಲ ವಾಸಿ ಆಯಿತು ಅಂದ್ಕೊಳ್ಳೋ ಹೊತ್ತಿಗೆ ಮಾರನೇ ದಿನ ಅದೇ ಹೊತ್ತಿಗೆ ಹೀಗೆ ಹೆದರ್ಕೊಂಡು ಬಿದ್ದುಬಿಟ್ಲು
1: ರೋಹಿಣಿ ಈ ರೋಗ ವಾಸಿ ಆಗುತ್ತೋ ಇಲ್ವೋ ಅಂತ ಚಿಂತೆಯಾಗಿದೆ ಗಂಗಾದ್ರ
0: ಖಂಡಿತ ವಾಸಿಯಾಗುತ್ತೆ ಲಕ್ಷಣಗಳನ್ನ ನೋಡಿದರೆ ರೋಹಿಣಿಯ ಕಾಯಿಲೆ ದೈಹಿಕವಾದದ್ದಲ್ಲ
2: ಮತ್ತೆ
0: ಮಾನಸಿಕವಾದದ್ದು ನೀವು ದೇಹಕ್ಕೆ ಎಷ್ಟೇ ಔಷಧ ಕೊಡಿಸಿದ್ರು ಹುಡುಗಿ ಮೊದಲನೇ ಹಾಗಾಗೋಲ್ಲ
2: ಅಯ್ಯೋ ಏನ್ ಗತಿ ಅಂದ್ರೆ
0: ಹೆದರು ಅಂತದ್ದು ಏನೂ ಆಗಿಲ್ಲಮ್ಮ ಇದಕ್ಕೆ ಮಾನಸಿಕ ಚಿಕಿತ್ಸೆನೇ ಆಗಬೇಕು ಎತ್ತಿ ಜ್ವರ ಬಂದರೆ ಎಮ್ಮೆ ಬರೆ ಹಾಕೋದ್ರು ಅನ್ನೋ ಹಾಗೆ ನೀವೆಲ್ಲ ಮಾಡೋದು
1: ಸಾಕು ಬಿಡಪ್ಪ ಕಣ್ಣು ಕಾಣದ ಕೈ ಸಿಕ್ಕದು ಮಾನಸಿಕ ರೋಗ ಅಂದರೆ ನನಗೆ ನಂಬಿಕೆನೇ ಬರೋದಿಲ್ಲ
0: ಕಣ್ಣಿಗೆ ಕಾಣದೆ ಕೈ ಸಿಕ್ಕದೆ ಇರೋದ್ರಿಂದಾನೇ ಇಂಥ ಕಾಯಿಲೆ ವಾಸಿ ಮಾಡೋದು ಕಷ್ಟ ಈಗೇನು ನಿನ್ನ ಮಗಳ ಕಾಯಿಲೆ ವಾಸಿ ಮಾಡಿದ್ರೆ ಆಯ್ತಲ್ಲ
2: ಅಷ್ಟೇಪ್ಪ ಎಂಥ ಚಿಕಿತ್ಸೆನೋ ಅವಳು ಮೊದಲಿನ ಹಾಗೆ ಆಗ್ಬಿಟ್ರೆ ಸಾಕು
0: ಅಂತ ಡಾಕ್ಟರ್ ಯಾರಿದ್ದಾರೆಯಾ ಬೇರೆ ಯಾರಾದರೂ ಯಾಕಯ್ಯ ಬೇಕು ನಾನೇ ಇಲ್ವಾ
1: ನೀನಾ ನೀನು ನನ್ನ ಮಗಳ ಕಾಯಿಲೆ ಗುಣಪಡಿಸ್ತೀಯ
0: ಅಮೇರಿಕದಲ್ಲಿ ನಾನು ಅಭ್ಯಾಸ ಮಾಡಿರೋದೇ ಮಾನಸಿಕ ಕಾಯಿಲೆಗಳ ವಿಚಾರ ಈಗ ನನ್ನ ಪ್ರಯತ್ನ ಸಫಲವಾದರೆ ನಾನು ಅಲ್ಲಿಗೆ ಹೋಗಿದ್ದಕ್ಕೂ ಸಾರ್ಥಕ
1: ಹ್ಞೂ ಸರಿಯಪ್ಪ
0: ನಾಳೆ ರೋಹಿಣಿನ ಹೇಮನ ಸ್ಕೂಲಿಗೆ ಕಳಿಸ್ಬೇಡಿ ಅಮ್ಮ
2: ಯಾಕೆ
0: ರೋಹಿಣಿ ಮೇಲೆ ಕೆಲವು ಪ್ರಯೋಗ ಮಾಡಬೇಕು
2: ಆದರೆ ಹೇಮ ಯಾಕೆ
0: ಅವಳು ಜೊತೆಗಿರಲಿ ಇಬ್ಬರನ್ನು ಒಟ್ಟಿಗೆ ಪರೀಕ್ಷೆ ಮಾಡ್ತೀನಿ ಆಗ ರೋಹಿಣಿ ಮನಸ್ಸು ನಾರ್ಮಲ್ ಆಗಿಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ
1: ಅದು ಹೇಗಯ್ಯ
0: ಹೇಗೆ ಅನ್ನೋದು ನಿನಗೆ ಗೊತ್ತಾಗುತ್ತೆ ನಾನು ಹೇಳಿದ್ದು ತಿಳಿತಾ ಅಮ್ಮ

0: ಹೇಮಾ.
1: ಏನಮ್ಮ?
0: ಹಾಂ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಪಾಪ ನೀವಿಬ್ರು ಸ್ಕೂಲ್ಗೆ ನನ್ನಿಂದ ಚಕ್ಕರ್ ಹೊಡಿಬೇಕಾಯ್ತು.
1: ನೀವೇ ಹೇಳಿದ್ರಂತೆ.
0: ಹೌದು, ನನಗೆ ಬೆಳಗ್ಗಿಂದ ಸಂಜೆ ತನಕ ಕೂತ್ಕೊಂಡು ಬೋರ್ ಹೊಡಿತಾ ಇದೆ. ಇವತ್ತು ನಿಮ್ಮಿಬ್ರ ಜೊತೆ ಕೂತು ಮಾತು ಕತೆ ಆಟ ಆಡಿಕೊಂಡು ಕಾಲ ಕಳೆಯೋಣ ಅಂತ.
1: ಯಾವ ಆಟ ಆಡೋಣಮ್ಮ? ಕೇರಂ ಬೋರ್ಡ್ತಾರಲ್ಲ.
0: ಬಿಡ ಬಿಡ, ಇದೇ ಥರ ಬೇರೆ ಆಟ. ಎಲ್ಲಿ ಕಾಗದ ಪೆನ್ಸಿಲ್ ತಗೊಳ್ಳಿ. ಸಿಕ್ತಾ?
1: ಹೂ ಸಿಕ್ತು.
0: ಈಗ ನಾನು ಒಂದಷ್ಟು ಪದಗಳು ಹೇಳ್ತೀನಿ, ಅದನ್ನು ಕೇಳಿದ ತಕ್ಷಣ ನಿಮ್ಮ ಮನಸ್ಸಿಗೆ ಹೊಳೆಯೋ ಪದಾನೇ ಬರೀಬೇಕು.

0: ಒಂಥರ ಅಂತ್ಯಾಕ್ಷರಿ ಹಾಗೆ
1: ಹಾಗೆ ಅಂತ ಇಟ್ಕೊಳ್ಳೋಣ. ಏನಮ್ಮ ರೋಹಿಣಿ, ರೆಡಿನಾ?
0: ನಾನು ರೆಡಿ.
1: ನಾನು ಹೇಳೋ ಶಬ್ದಗಳನ್ನ ಬರ್ಕೊಳ್ಳಿ, ಆಮೇಲೆ ನಿಮಗೆ ತೋರೋ ಶಬ್ದನ ಪಕ್ಕದಲ್ಲಿ ಬರೀಬೇಕು.
0: ಬಾಯಲ್ಲಿ ಹೇಳೋದು ಬೇಡವಾ?
1: ಬೇಡ, ಆಮೇಲೆ ನಾನು ನೋಡ್ತೀನಿ.
0: ಹೇಳಿ ಮಾಮ.
1: ಶಾಲೆ, ಆಸ್ಪತ್ರೆ, ಆನೆ, ಆಕಾಶ, ಬರ್ಕೊಂಡ್ರ?
0: ಆಯ್ತು.
1: ರಾತ್ರಿ.
0: ಏನಂತೀನಮ್ಮ?
1: ರಾತ್ರಿ. ಮುಂದೆ ಹೇಳ. ಗಿಡ, ಪುಸ್ತಕ, ಗಡಿಯಾರ.
0: ಗಡಿಯಾರ?
1: ಏನಮ್ಮ ರೋಹಿಣಿ?
0: ಏನಿಲ್ಲ ಮಾಮ, ನೀವು ಹೇಳಿ.
1: ನೀರು. 8 ಗಂಟೆ. ಆಯ್ತಾ? ಇವತ್ತಿಗೆ ಇಷ್ಟು ಸಾಕು. ನೀವು ಬರ್ದಿರೋ ಕಾಗದ ಕೊಡಿ, ಸ್ವಲ್ಪ ಹೊತ್ತು ನೀವಿಬ್ರು ಒಳಗಡೆ ಹೋಗಿ ಸೇರೆ ಮಾಡ್ತೀರಿ. ಶ್ರೀನಿವಾಸಯ್ಯ ಸ್ವಲ್ಪ ಇಲ್ಲಿ ಬಾರಯ್ಯ, ನಿನ್ನ ಹೆಂಡತಿನೂ ಕರ್ಕೊಂಡು ಬಾ.
2: ಏನಯ್ಯ?
1: ಇಲ್ಲಿ ನೋಡು, ನೀವು ನೋಡಿ ಅಮ್ಮ. ಹೇಮಾ ನಾನು ಹೇಳಿದ ಎಲ್ಲ ಶಬ್ದಗಳಿಗೂ ಸಹಜವಾದ ಪ್ರತಿಕ್ರಿಯೆ ತೋರಿಸಿದ್ದಾಳೆ. ಆದರೆ ರೋಹಿಣಿ ಕೆಲವು ಶಬ್ದಗಳಿಗೆ ಬರೆದಿರೋ ಜೊತೆ ಶಬ್ದ ಬಹಳ ವಿಚಿತ್ರವಾಗಿದೆಯ.
2: ಏನು ಅಂತ ಸ್ವಲ್ಪ ವಿವರಿಸಿ ಹೇಳಪ್ಪ.
1: ಇಲ್ಲಿ ನೋಡು, ಶಾಲೆಗೆ ತರಗತಿ, ಆಸ್ಪತ್ರೆಗೆ ಡಾಕ್ಟರ್, ಆಕಾಶಕ್ಕೆ ನಕ್ಷತ್ರ. ಸರಿ, ರಾತ್ರಿ ಅನ್ನೋ ಶಬ್ದಕ್ಕೆ ರೋಹಿಣಿ ಅಜ್ಜಿ ಅಂತ ಬರೆದಿದ್ದಾಳೆ ಯಾಕೆ? ಹಾಗೇನೆ ಗಿಡದ ಜೊತೆ ಮರ, ಪುಸ್ತಕದ ಸ್ಕೂಲು. ಸರಿ, ಗಡಿಯಾರಕ್ಕೆ ಕತ್ತಲೆ ಅಂತ ಯಾಕೆ ಬರೆದಿದ್ದಾಳೆ? ನೀರಿಗೆ ಬಾವಿ. ಸರಿ, 8 ಗಂಟೆ ಅನ್ನೋದಕ್ಕೆ 2-3 ಸಲ ಏನೋ ಬರೆದು ಕೊನೆ ಎಲ್ಲ ಅಳಿಸ್ಬಿಟ್ಟಿದ್ದಾಳೆ.
2: ಅಂದ್ರೆ ರೋಹಿಣಿ ಮನಸ್ಥಿತಿ ಸರಿಯಾಗಿಲ್ಲ ಅನ್ನೋ.
0: ಏನು ಹೇಳ್ತಿರೋದು? ನಮ್ಮ ರೋಹಿಣಿಗೆ ತಲೆ.
1: ಅಯ್ಯೋ, ಅಂಥದ್ದೇನು ಆಗಿಲ್ಲಮ್ಮ.
2: ಸರಿಯಪ್ಪ, ಈಗ ನಾವೇನು ಮಾಡಬೇಕು ಅದನ್ನು ಹೇಳಯ್ಯ.
0: ಹೌದು ಗಂಗಾಧರ್ ಅವರೇ, ಹುಡುಗಿಗೆ ತಲೆಗಿಲೆ ಕೆಟ್ಟರೆ ಅವಳ ಭವಿಷ್ಯದ ಗತಿ ಏನು?
1: ಅಂಥ ಚಿಂತೆ ಮಾಡೋ ಹಾಗೆ ಏನೂ ಆಗಿಲ್ಲಮ್ಮ. ಈಗಲೇ ಚಿಕಿತ್ಸೆ ಮಾಡಿದರೆ ರೋಹಿಣಿ ಸರಿ ಹೋಗ್ತಾಳೆ.
2: ಅದೇನು ಚಿಕಿತ್ಸೆನೋ, ಬೇಗ ಮಾಡಯ್ಯ.
0: ರೋಹಿಣಿ ನಮ್ಮ ಮಗಳಲ್ಲ, ನಿಮ್ಮ ಮಗಳು ಅಂತ ತಿಳ್ಕೊಳ್ಳಿ.
1: ಯೋಚನೆ ಮಾಡಬೇಡಿ. ರೋಹಿಣಿಯ ಈ ಸ್ಥಿತಿಗೆ ಅವಳ ಸುಪ್ತ ಚಿತ್ತವೇ ಕಾರಣ. ಅವಳ ವಿಚಿತ್ರ ವರ್ತನೆಗೆ ಕಾರಣನ ಅವಳು ಬಾಯಿಂದಲೇ ಹೊರಡಿಸ್ತೀನಿ, ನೋಡ್ತೀರಿ.
2: ಅದು ಹೇಗೆ?
1: ಅದಕ್ಕೆ ಹಿಪ್ನೋಟಿಸಮ್ ಅಂತಾರೆ. ಅಂಥ ಸಮಯದಲ್ಲಿ ಅವಳ ಮನಸ್ಸು ಪೂರ್ತಿ ನನ್ನ ಅಧೀನದಲ್ಲಿರುತ್ತೆ. ಆಗವಳು ನಾನು ಹೇಳಿದ ಹಾಗೆ ಹೇಳ್ತಾಳೆ.
2: ಮನಸ್ಸು ನಿನ್ನವಶವಾಗಿದೆ ಅಂದ ಮಾತ್ರಕ್ಕೆ ಅವಳ ಮಾನಸಿಕ ರೋಗದ ಕಾರಣ ನಿನಗೆ ಹೇಗೆ ತಿಳಿಯುತ್ತೆ ಅಂತ.
1: ಮನಸ್ಸು ಹಿಪ್ನೋಟೈಸ್ ಆದಾಗ ಅವಳ ಜ್ಞಾಪಕ ಶಕ್ತಿ ಆಶ್ಚರ್ಯಕರವಾಗಿರುತ್ತೆ. ಎಷ್ಟೋ ವರ್ಷದ ಹಿಂದಿನ ವಿಚಾರಗಳೆಲ್ಲ ಆ ಜ್ಞಾಪಕಕ್ಕೆ ಬರುತ್ತವೆ. ಪ್ರತಿದಿನ 8 ಗಂಟೆಗೆ ಸರಿಯಾಗಿ ರೋಹಿಣಿ ಹೆದರಿ ಬೀಳ್ತಾಳೆ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಆ ಸಮಯದಲ್ಲಿ ಏನೋ ಭಯದ ಪ್ರಸಂಗ ನಡೆದಿರಬೇಕು.
2: ನಿನ್ನ ಮಾತೇ ನಿಜ ಅಂದ್ಕೊಳ್ಳೋಣ. ಆದರೆ ಇಷ್ಟು ದಿನ ಅವಳು ಸರಿಯಾಗಿ ಇದ್ದಲ್ಲ, ಇಷ್ಟು ದಿನ ಇಲ್ಲದ್ದು ಇದ್ದಕ್ಕಿದ್ದ ಹಾಗೆ ಹೀಗಾಗೋದಕ್ಕೆ ಏನು ಕಾರಣ ಅಂತ.
0: ಹೌದೌದು, ನಮ್ಮ ರೋಹಿಣಿ ತುಂಬ ಧೈರ್ಯದ ಹುಡುಗಿ. ನಾವೆಲ್ಲ ಮಲಗಿದ ಮೇಲೂ ಒಬ್ಬಳೇ ಎದ್ದು ಕೂತ್ಕೊಂಡು ಓದ್ತಾ ಇರ್ತಿದ್ಲು.
1: ಈಗ ನಿಮ್ಮ ಮಗಳ ವಯಸ್ಸು ಎಷ್ಟು?
0: 14 ತುಂಬಿ 15 ವರ್ಷ ನಡೀತಿದೆ.
1: ಹಾಗಾಗಿ ಇದು ಒಬ್ಬ ಹುಡುಗಿ ಬಾಲ್ಯಾವಸ್ಥೆಯಿಂದ ಕಿಶೋರಾವಸ್ಥೆಗೆ ಬರೋ ಸಮಯ. ಈ ಘಟ್ಟ ಹುಡುಗಿಯರ ಜೀವನದಲ್ಲಿ ಬಹಳ ಮುಖ್ಯವಾದದ್ದು. ದೇಹ ಮನಸ್ಸು ಎರಡೂ ವಿಕಾಸ ಆಗ್ತಿರುತ್ತೆ. ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ. ಈ ಸಮಯದಲ್ಲಿ ಹಳೆಯ ನೆನಪು ಸುಲಭವಾಗಿ ಮೇಲೆ ಬರುತ್ತೆ. ರೋಹಿಣಿನ ಇದು ಒಳಗಡೆ ಕಳಿಸ್ತೀರಮ್ಮ.
0: ಸರಿ ರೋಹಿಣಿ, ಮಾಮ ಕರೀತಾರೆ ನೋಡು.

0: ಕೂತ್ಕೋ ಬಾಮ.
1: ಅಲ್ಲಲ್ಲ, ಕಿಟಕಿ ಹತ್ರ ಆರಾಮ್ ಕುರ್ಚಿ ಇದೆಯಲ್ಲ, ಅಲ್ಲಿ ಕೂತ್ಕೋ. ಹಾಗೆ ಬಿದುಕೊಂಡು ಕೂತ್ಕೋಬೇಡ, ಆರಾಮವಾಗಿ ಕೈ ಕಾಲು ಚಾಚ್ಕೊಂಡು ಕೂತ್ಕೋ. ಅವನ ಕಡೆ ನೋಡಬೇಡ, ನನ್ನ ನೋಡು, ನನ್ನ ಕಣ್ಣುಗಳನ್ನೇ ನೋಡ್ತಿರ್ಬೇಕು. ಸ್ವಲ್ಪ ಆ ಕಿಟಕಿ ಬಾಗಿಲು ಮುಚ್ಚಯ್ಯ. ಯಾಕಯ್ಯ? ನಿದ್ದೆ ಮಾಡೋದಕ್ಕೆ ಅನುಕೂಲವಾದ ವಾತಾವರಣ ಇದ್ದರೆ ಹಿಪ್ನೋಟೈಸ್ ಮಾಡೋದು ಸುಲಭ. ರೋಹಿಣಿ, ಹಾಗೆ ನಿದ್ದೆ ಮಾಡಮ್ಮ.

0: ರೋಹಿ,
1: ಏನು?
0: ನಾನು ಯಾರು ಹೇಳು?
1: ನೀವು ಗಂಗಾಧರ್ ಮಾಮ
0: ಅಲ್ಲ? ಸರಿಯಾಗಿ ನೋಡು, ನಾನು ನಿನ್ನ ಅಣ್ಣ ಅಲ್ವಾ?
1: ಹೌದು, ನೀವು ನನ್ನ ಅಣ್ಣ.
0: ನಾನು ಕೇಳಿದ ಪ್ರಶ್ನೆಗೆಲ್ಲ ಸರಿಯಾಗಿ ಉತ್ತರ ಕೊಡ್ತೀಯಾ? ನೀನು ಪ್ರತಿದಿನ ರಾತ್ರಿ 8 ಗಂಟೆಗೆ ಕೂತ್ಕೊಂಡು ಬೀಳ್ತೀಯಲ್ಲ, ಯಾಕೆ? ಅವತ್ತು ಅಂದ್ರೆ ಆಗ ನಿನಗೆ ಎಷ್ಟು ವರ್ಷ ಆಗಿತ್ತು? ಆಗ ಏನಾಗಿ?

ಮುಖ ಕೊರಿತು ಕಣ್ಣು

0: ಜಾಣೆ. ಎಲ್ಲಮ್ಮ ನನ್ನ ಕಡೆ ನೋಡು, ನಾನು ಯಾರು ಹೇಳು? ಸರಿಯಾಗಿ ಉತ್ತರ ಮಾಡ್ಕೋ. ನಾನು ನಿಮ್ಮಪ್ಪನ ಸ್ನೇಹಿತ ಗಂಗಾಧರ ಅಲ್ವಾ?
1: ಹೌದು ಮಾಮ.
0: ಅವತ್ತು ಅರ್ಧಂಬರ್ಧ ಬೆಳಕಿನಲ್ಲಿ ಅಜ್ಜಿ ಹೆಣ ನೋಡಿ ನಿನಗೆ ಹೆದರಿಕೆ ಆಗ್ತಿತ್ತು, ಆದರೆ ಈಗ ಹೆದರಿಕೆ ಆಗ್ತಿಲ್ಲ. ಇನ್ಮೇಲೆ ನೀನು ಧೈರ್ಯವಾಗಿರ್ತೀಯ ಅಲ್ವಾ?
1: ಹೌದು.
2: ಗಂಗಾಧರ,

ಇದುವರೆಗೆ ಕಥಾನಾಟಕ 8 ಗಂಟೆ ಪ್ರಸಾರವಾಯಿತು. ಮೂಲಕಥೆ ತ್ರಿವೇಣಿ, ಬಾನುಲಿ, ರೂಪಾಂತರ HS ಪಾರ್ವತಿ, ನಿರ್ದೇಶನ ಉದಯಾದ್ರಿ.

0: ಈಡಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ. ಬೆಟ್ಟ ಗುಡ್ಡ
3: ಕೆರೆ ಕುಂಟೆ
2: ಗಿಡ ಮರಗಳಿಲ್ಲದ ಊರು
3: ಮರುಭೂಮಿ ಇದ್ದಂತೆ.
2: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
3: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
2: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
3: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
2: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
3: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.
4: ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 10:05. ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮಹತ್ಯೆ ತಡೆ ಹೇಗೆ, ಈ ಕುರಿತು ಡಾಕ್ಟರ್ ರಜನಿ ಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಜಂಪಣ್ಣ ಆಶಿಹಾಳ್.
5: ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಜನಿ ಪಿ ಅವರು. ಇವರು ಮಾನಸಿಕ ಆರೋಗ್ಯ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಆರೋಗ್ಯ ಸೌಧ ಬೆಂಗಳೂರು ಇಲ್ಲಿ ಉಪನಿರ್ದೇಶಕರು, ಹಾಗೆಯೇ ವೈದ್ಯಕೀಯ ಸಲಹೆಗಾರರು ಮತ್ತು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಆರೋಗ್ಯ ಸಲಹೆಗಾರರು. ಮೇಡಮ್ ನಮಸ್ಕಾರ.
6: ನಮಸ್ಕಾರ.
5: ಸಾಮಾನ್ಯವಾಗಿ ಈ ರೀತಿಯಾದಂತಹ ಕಾರ್ಯಕ್ರಮಗಳಲ್ಲಿ ನಾವು ಬಹಳಷ್ಟು ಒತ್ತು ಕೊಟ್ಟು ಕೆಲವು ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕಾಗತ್ತೆ. ಈಗ ಆತ್ಮಹತ್ಯೆ ಅಂತನೋದು ಈ ಪದವೇ ನಮಗೆ ಸ್ವಲ್ಪ ಒಂಥರ ಅನ್ಸುತ್ತೆ, ಬೇಡ ಪದನೇ ಕೇಳೋದು ಬೇಡ ಅಂತ ಅನ್ಸುತ್ತೆ.
6: ಯಾಕೆ ನೀವು ಹೇಳ್ತಿದ್ರೆ, ಅಯ್ಯೋ ಆತ್ಮಹತ್ಯೆ ಅಂದ್ರೇನೆ ಒಂದು ಭಯ ಆಗುತ್ತೆ, ಒಂದು ಬೆಚ್ಚ ಬೀಳದಂಗಾಗುತ್ತೆ, ಅಯ್ಯೋ ಈ ಪದ ನಾವು ಬಳಸ್ಲೇಬಾರ್ದಪ್ಪ, ಬರ್ಲೇಬಾರ್ದು ಅಂತ ಅನ್ಸುತ್ತೆ. ಸೊ ಹೋಗ್ತಾ ಹೋಗ್ತಾ ನೋಡಿದ್ರೆ ನೀವು ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದಾವೆ. ನೀವು ಇಂಡಿಯಾ ಅಥವಾ ಭಾರತದಲ್ಲಿ ನೋಡಿದ್ರೆ ಅರೌಂಡ್ 12 per lakh ಆ ತರ, ಅದಕ್ಕಿಂತ ಜಾಸ್ತಿ ನಮ್ಮ ಕರ್ನಾಟಕದ್ದು 20-10 ಹೋಗ್ತಾ ಇದೆ. ಅಂಡ್ ಯುವಕರ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅಂದ್ರೆ 2019 ವಿಶ್ವ ಆರೋಗ್ಯ ಸಂಸ್ಥೆ ಸಾಕಷ್ಟು ಅಧ್ಯಯನಗಳ ಪ್ರಕಾರ ಏನು ಅಂದ್ರೆ ಎಷ್ಟು ಜನ ಸತ್ತೋಗ್ತಿದ್ದಾರೆ ಆತ್ಮಹತ್ಯೆಗೆ, 8 lakh ಜಾಸ್ತಿ ಜನ ಗ್ಲೋಬಲಿ ಸತ್ತೋಗ್ತಾ ಇರೋದು ಆತ್ಮಹತ್ಯೆಯಿಂದ. ಇದು ಕ್ಯಾನ್ಸರ್ ಅಲ್ಲ, ಇದು TB ಅಲ್ಲ, ಇನ್ನೊಂದಲ್ಲ, ಮಲೇರಿಯಾ ಅಲ್ಲ, ಅದಕ್ಕಿಂತ ಜಾಸ್ತಿ ಜನ ಆತ್ಮಹತ್ಯೆ ಮಾಡಿಕೊಂಡು ತಮ್ಮ ಜೀವವನ್ನ ತಾವೇ ಕಳ್ಕೊಳ್ತಾ ಇದ್ದಾರೆ. ಅಂದ್ರೆ ಸರಾಸರಿ 40 seconds ಒಂದು ಜೀವ ಆತ್ಮಹತ್ಯೆಯಿಂದ ಸತ್ತೋಗ್ತಿದ್ದಾರೆ ಅಂತ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂತ ಒಂದು ಇದೆ. ಅದು ಇಂಡಿಯನ್ ಸಿನಾರಿಯೋ ನಾವು ನೋಡಿದ್ರೆ ಅಲ್ಲಿನೂ ಅಷ್ಟೇ 2024 ವರದಿ ಪ್ರಕಾರ 3.1 ಒಂದು ಜೀವ ಆತ್ಮಹತ್ಯೆಯಿಂದ ಹೊರಟೋಗ್ಬಿಡ್ತಿದೆ. ಸೊ ಬಹಳಷ್ಟು ಅಂದ್ರೆ ಆತ್ಮಹತ್ಯೆ ಮಾಡಿಕೊಂಡು ಪ್ರಯತ್ನ ಮಾಡಿ ಸತ್ತೋಗಿರೋರ ಸಂಖ್ಯೆಗಳಿದು. ಆದ್ರೆ ಆತ್ಮಹತ್ಯೆ ಪ್ರಯತ್ನ, ಸೊ ಒಂದು ಕಂಪ್ಲೀಟೆಡ್ ಆತ್ಮಹತ್ಯೆ ಆಗಿದೆ ಅಂದ್ರೆ ಅದಕ್ಕೆ 20 times ಜಾಸ್ತಿ ಜನ ಪ್ರಯತ್ನ ಮಾಡಿರ್ತಾರೆ. ಪ್ರಯತ್ನ ಅಂದ್ರೆ ಏನೋ ಒಂದು ಏನೋ ಕಟ್ ಮಾಡ್ಕೊಳ್ಳೋದು,

0: ಮಾತ್ರೆಗಳನ್ನ ನುಂಗೋದು, ವಿಷ ತಗೊಂಡ್ಬಿಡೋದು, ಮತ್ತೆ ಇನ್ನೇನೋ ಸಮಸ್ಯೆ ಮಾಡ್ಕೊಳಕ್ ಹೋಗೋದು, ಹಿಂಗೆ ಹಲವಾರು ಆತ್ಮಹತ್ಯೆಯ ಪ್ರಯತ್ನವನ್ನ ಒಂದು ಆತ್ಮಹತ್ಯೆಯಿಂದ ಸತ್ತೋದವ್ರಿಗೆ 20%. ಹಂಗಾದ್ರೆ ಯೋಚನೆ ಅಂತ ಕೇಳಿದ್ರೆ 100% ಜನ ಒಂದು ಆತ್ಮಹತ್ಯೆ ಆಯ್ತು ಅಂದ್ರೆ ಅದಕ್ಕೆ x100. ಸೊ ಅಷ್ಟು ಜನ ಆತ್ಮಹತ್ಯೆ ಆಲೋಚನೆ, ಯಪ್ಪ ಬೇಡಪ್ಪ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡೋಣ ಅನ್ನೋ ಆಲೋಚನೆ, ಆಲೋಚನೆ ಮಾಡಿರುವಂತದ್ದು. ಸೊ ಇದು ಚಿಕ್ಕ ಸಮಸ್ಯೆ ಅಲ್ಲ, ಇದು ದೊಡ್ಡ ಸಮಸ್ಯೆ. ಅಂಡ್ ಕೇವಲ ಇದು ವೈಯಕ್ತಿಕ ಸಮಸ್ಯೆ ಅಲ್ಲ, ಅದು ಒಂದು ಗಂಭೀರವಾದ ಸಾರ್ವಜನಿಕ ಆರೋಗ್ಯ ಸವಾಲು ಅನ್ನೋದನ್ನ ತಿಳಿಯುತ್ತೆ. ಅಂಡ್ ಒತ್ತಡದಲ್ಲಿರೋ ವ್ಯಕ್ತಿಗಳನ್ನ ನಾವು ಗುರುತಿಸಿ ಅವ್ರಿಗೆ ಭಾವನಾತ್ಮಕವಾದ ಒಂದು ಬೆಂಬಲವನ್ನ ಕೊಟ್ಟು ಆತ್ಮಹತ್ಯೆಗಳನ್ನ ತಡೆಗಟ್ಟಬಹುದು.
1: ಈಗ ಮೇಡಮ್, ನಾವು ವೈಯಕ್ತಿಕವಾಗಿ ಇದನ್ನ ಯೋಚನೆ ಮಾಡೋದೇ ತಪ್ಪು ಅಂತ ಹೇಳ್ತೀವಿ, ಸಾಮಾಜಿಕವಾಗಿ ಕೂಡ ಇದು ಇನ್ನೂ ಘನಘೋರ
0: ತಪ್ಪು ಅಂತ ಹೇಳಬಾರದು. ಯಾಕಂದ್ರೆ ಮಾನಸಿಕವಾಗಿ ಆತನಿಗೆ ಅಥವಾ ಆಕೆಗೆ ಹಿಂಸೆ ಆಗ್ತಿರುತ್ತೆ, ಆ ಒಂದು ಆಲೋಚನೆ ಬರ್ತಿರುತ್ತೆ. ಈಗ ಜ್ವರ, ಕೆಮ್ಮು, ನೆಗಡಿ, ಶುಗರ್, BP ಏನಿದೆ ಅದು ಎಷ್ಟು ಸಹಜನೋ ಇದೇ ತರಹ ಆಲೋಚನೆ ಬರುವಂತದ್ದು ಸಹಜವಾಗಿ ಬರಬಹುದು.
1: ಇದನ್ನ ಬದಲಾಯಿಸಬೇಕಲ್ಲ,
0: ಬದಲಾಯಿಸಬೇಕು. ಹೇಗೆ ಬದಲಾಯಿಸಬೇಕು? ನಾವು ಹೇಳ್ತಿದ್ವಿ ಅದಕ್ಕೊಂದು ಈ ವರ್ಷದ ಘೋಷವಾಕ್ಯ ಒಂದು ಕೊಡ್ತಾರೆ ಪ್ರತಿ ವರ್ಷ. ಏನಪ್ಪ ಈ ವರ್ಷದ ಅಧಿಕೃತ ಘೋಷಣೆ ಏನು ಅಂದ್ರೆ, ಚೇಂಜಿಂಗ್ ದ ನರೇಟಿವ್ ಆನ್ ಸೂಯಿಸೈಡ್, ಆತ್ಮಹತ್ಯೆ ಕುರಿತಾದಂತಹ ಒಂದು ದೃಷ್ಟಿಕೋನವನ್ನ ಬದಲಾಯಿಸೋದು. ತಪ್ಪು ಅಂತ ಒಂದು ವರ್ಡ್ ಯೂಸ್ ಮಾಡಿದ್ರೆ, ಸೊ ಈ ಆತ್ಮಹತ್ಯೆ ಕುರಿತಾದ ಒಂದು ದೃಷ್ಟಿಕೋನವನ್ನೇ ಬದಲಾಯಿಸಬೇಕು. ಮತ್ತೆ ಇದೇನು ಸ್ಟಾರ್ಟ್ ದ ಕಾನ್ವರ್ಸೇಷನ್, ಒಂದು ಸಂಭಾಷಣೆ ಶುರು ಮಾಡ್ಬೇಕು ಇದ್ರ ಬಗ್ಗೆ. ಯಾಕಂದ್ರೆ ನಾವು ಆತ್ಮಹತ್ಯೆ ಬಗ್ಗೆ ಮಾತಾಡುವಾಗ ಅವ್ರನ್ನ ಬೈಯೋದು, ಮೂದಲ್ಸೋದು, ತಪ್ಪಾಗಿ ತಿಳಿಯೋ ಅಂತಹ ಧೋರಣೆ ಬಿಟ್ಟು ಅವರಿಗೆ ಅನುಭೂತಿ ಬೇಕು, ಸಹಾನುಭೂತಿ ಬೇಕು. ಮತ್ತೆ ಮುಕ್ತ ಮನಸ್ಸಿನಿಂದ ನಾವು ಕೇಳಿಸ್ಕೋಬೇಕು, ಮೌನವನ್ನ ಮುರಿದು ಮಾತಾಡ್ಲಿಕ್ಕೆ ಶುರು ಮಾಡಬೇಕು. ಹಿಂಗೆ ಮಾತ್ರ ಇದ್ದಾಗ ಒಂದು ಜೀವನ ಉಳಿಸ್ಬೋದು. ಇಲ್ಲಾಂದ್ರೆ ಯಾರು ಮೇಡಮ್ ಹೇಳ್ಬಿಟ್ಟು ಸತ್ತೋಗ್ಬಿಡ್ತಾರೆ, ಯಾರು ಹೇಳ್ಬಿಟ್ಟು ಹೋಗಿ ಸಾಯಲ್ಲ, ಸುಮ್ಮನೆ ನಾಟಕ. ಸೊ ಈ ತರದ್ದೆಲ್ಲ ಹಲವಾರು ಧೋರಣೆಗಳಿದೆ.
1: ಇನ್ನೊಂದು ಏನ ಗೊತ್ತಾ, ಕೆಲವೊಬ್ರು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳೋರು ಅವ್ರು ಸಾಯಲ್ಲ ಬಿಡ್ರಿ ಅಂತ ಹೇಳ್ತಾರೆ.
0: ಅಲ್ಲ, ಅದನ್ನೇ ನಾನು ಹೇಳಿದ್ದು. ಆ ತರ ಯಾವುದೇ ಕಾರಣಕ್ಕೂ ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಥವಾ ಮಾಡ್ಕೊಳ್ಳಿಕ್ಕೆ ಯೋಚನೆ ಮಾಡ್ತಿದ್ದೀನಿ ಅಂದ್ರೆ ಅದನ್ನ ಯಾವತ್ತಿಗೂ ಅದನ್ನ ಒಂದು ಉಡಾಫೆಯಿಂದ ನೋಡುವಂತದನ್ನ ಬಿಡಬೇಕು. ನಿಜವಾಗ್ಲೂ ಆ ತರದ ಒಂದು ಮಾತು ಆ ವ್ಯಕ್ತಿ ಬಾಯಲ್ಲಿ ಬಂದಿದೆ ಅಂದ್ರೆ ಏನೋ ಅದ್ರ ಹಿಂದೆ ಒಂದು ಸಮಸ್ಯೆ ಇದೆ, ಒಂದು ತೊಂದರೆ ಇದೆ, ಏನೋ ಯೋಚನೆ ಇದೆ, ಬೇಜಾರಿದೆ, ದುಃಖ ಇದೆ. ಅದನ್ನ ಖಂಡಿತವಾಗ್ಲೂ ನಾವು ಅಡ್ರೆಸ್ ಮಾಡಬೇಕು, ಮಾತಾಡ್ಲಿಕ್ಕೆ ಶುರು ಮಾಡಬೇಕು, ಸಂಭಾಷಣೆ ಶುರು ಮಾಡಬೇಕು.
1: ಮಾನಸಿಕ ಸಮಸ್ಯೆ ಏನೋ ಇದೆ ಅಂತ ಹೇಳಿ ಅವ್ರು ಗುರುತಿಸಬೇಕಂದ್ರೆ, ಅಥವಾ ಯಾವುದೇ ರೀತಿಯಾದಂತ ಒತ್ತಡದಲ್ಲಿ ಇರಬಹುದು, ಏನೋ ಆತ್ಮಹತ್ಯೆ ಆಲೋಚನೆ ಮಾಡ್ತಾ ಇದ್ದಾನೆ ಅಥವಾ ಮಾಡ್ತಾ ಇದ್ದಾಳೆ ಅಂತ ಅನ್ಬೇಕಾದ್ರೆ ಅದನ್ನ ಕಂಡುಹಿಡಿಬೇಕಾದ್ರೆ ಹೇಗೆ, ಪತ್ತೆ ಹಚ್ಚೋದು ಹೇಗೆ?
0: ಸುಲಭವಾಗಿ ಕಂಡುಹಿಡಿಬಹುದು. ಏನು ಅಂದ್ರೆ, ಈಗ BP ಶುಗರ್ ಕಂಡುಹಿಡಿಬೇಕು ಅಂದ್ರೆ ನೀವು ಒಂದು BP BP ಮೀಟರ್ ಬೇಕು, ಅದನ್ನ ಕಟ್ಟಿ ಮಾಡಿ ಸ್ಟೆತೋಸ್ಕೋಪ್ ಇಟ್ಟು, ಆಟೋಮ್ಯಾಟಿಕ್ ಇದೆ ಈಗ, ಅದನ್ನ ಕಟ್ಟಿ BP ಎಷ್ಟಿದೆ ಕಂಡುಹಿಡಿಬಹುದು. ಸೊ ಶುಗರ್ದೂ ಅಷ್ಟೇನೆ, ಅದಕ್ಕೊಂದು ಬ್ಲಡ್ ಟೆಸ್ಟ್ ಮಾಡಬೇಕು, ಕಂಡುಹಿಡಿಬೇಕು, ಹಿಂಗೆಲ್ಲ. ಸೊ ಬಟ್ ಮನಸ್ಸಿನ ಆಲೋಚನೆಗಳು ಅಥವಾ ಬೇಜಾರನ್ನ ಒಂದು ಮಟ್ಟಕ್ಕೆ ನೀವು ಕ್ಲೀನ್ ಆಗಿ ಅವರ ಸುತ್ತಮುತ್ತ ಇರೋರಿಗೆ ಬೇಜಾರು ಬೇಗ ಗೊತ್ತಾಗುತ್ತೆ. ಸಾಮಾನ್ಯ ನಿಮ್ಮ ಮನೆಯಲ್ಲಿ ನೋಡಿರಬಹುದು, ಯಾಕೋ ಇವತ್ತು ಬೇಜಾರಾಗಿದೆಯಾ, ಯಾಕೋ ಇವತ್ತು ಕೋಪವಾಗಿದೆಯಾ, ಯಾಕೋ ಇವತ್ತು ಇರಿಟೇಷನ್ ಜಾಸ್ತಿ ಆಗಿದೆ, ಕಣ್ಣೊಂಥರ ಇದೆ, ರಾತ್ರಿ ನಿದ್ದೆ ಮಾಡ್ಲಿಲ್ವಾ, ಮಂಕಾಗಿದೆಯಾ, ಯಾಕೋ ಅಬ್ನಾರ್ಮಲ್ ಆಗಿ ಮಾತಾಡ್ತಾ ಇದೆಯಾ, ಯಾಕೋ ದಿನ ಮಾತಾಡ್ದಂಗೆ ಮಾತಾಡ್ತಾ ಇಲ್ಲ. ಸೊ ಇದನ್ನೆಲ್ಲ ನಾವು ಕಂಡುಹಿಡಿತೀವಾ ಇಲ್ವಾ ದಿನನಿತ್ಯದಲ್ಲಿ? ಇದು ಸುಲಭನ ಕಷ್ಟನ?
1: ತುಂಬಾ ಸುಲಭ.
0: ಕರೆಕ್ಟ್. ಸೊ ಇದನ್ನೇ ನೋಡಿ ಜನ ಅರ್ಥಕೊಂಡಿಲ್ಲ. ಏನಂದ್ರೆ ಒಬ್ಬರು ವ್ಯಕ್ತಿ ಮನೆಯಲ್ಲಿ ಎಲಾಬ್ರೇಟ್ ಆಗಿ ಬರ್ದಿಟ್ಬಿಟ್ಟಿದ್ದಾರೆ, ಏನಂದ್ರೆ ನಾನು ಎಲ್ಲೋ ಈ ಬೀಚ್ಗೆ ಹೋಗ್ಬೇಕು, ಈ ತರ ಮಾಡಕ್ ಮಾಡ್ತಿದ್ದೀನಿ, ನಂದು ಆಸ್ತಿ ಎಲ್ಲ ಈ ತರ ಇದೆ, ಹಿಂಗೆ ಒಂದ್ ದೊಡ್ಡದಾಗಿ ಬರೆದು ಇಟ್ಬಿಟ್ಟಿದ್ದಾರೆ. ಬೈ ಚಾನ್ಸ್ ಅವ್ರ ತಮ್ಮ ನೋಡಿದ್ರು ಇದೇನಿದು ಹಿಂಗ್ ಬರ್ದಿಟ್ಬಿಟ್ಟಿದಾರಲ್ಲ ಅಂತ ಇಮಿಡಿಯೇಟ್ ಆಗಿ ಯೋಚನೆ ಮಾಡಿ ಅವ್ರು ನನಗೆ ಸ್ನೇಹಿತರಾಗಿದ್ರು, ಅಯ್ಯೋ ಡಾಕ್ಟ್ರೆ ಈ ತರ ಏನೋ ಬರ್ದಿಟ್ಬಿಟ್ಟಿದಾರ ನಮ್ಮಣ್ಣ, ಏನ್ ಮಾಡೋದು? ಸರಿ ಆಯ್ತು, ಕರ್ಕೊಂಬನ್ನಿ. ಸಾಯಂಕಾಲ ಬಂದಾಗ ಅವರು ಬ್ಯಾಂಕಲ್ಲಿ ಒಂದ್ರಲ್ಲಿ ಕೆಲಸ ಮಾಡ್ತಾ ಇದ್ರು. ಏನು ಅಂದ್ರೆ ಅವರು ನಂಗೆ ಯಾಕೋ ಈ ಒಂದು 4-5 ವಾರದಿಂದ, ಒಂದು 8 ವಾರದಿಂದ ಏನೋ ಒತ್ತಡ ಅಂತ ಅನ್ನಿಸ್ತಾ ಇದೆ, ಏನೋ ಹಿಂಸೆ ಅನಿಸ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಎಲ್ಲವೂ ಏನೇ ಮಾಡಿದ್ರೇನು ಉದ್ಧಾರ ಆಗಲ್ಲ, ಎಲ್ಲವೂ ಸಮಸ್ಯೆಗಳೇ ಆಗುತ್ತೆ ಅನ್ಸುತ್ತೆ, ನಂಗೆ ಏನೂ ಒಳ್ಳೇದಾಗಲ್ವೇನೋ, ನನಗೆ ಹೋಪ್ಲೆಸ್ ಅನಿಸ್ತಾ ಇದೆ, ಭಾಳ ಅಸಹಾಯಕ ಅಂತ ಅನ್ನಿಸ್ತಾ ಇದೆ, ಪದೇ ಪದೇ ಅಳು ಬರ್ತಾ ಇದೆ, ಈ ಥರ ಎಲ್ಲ ಆಗ್ಬಿಟ್ಟು ಯಾಕೋ ನನ್ನಿಂದ ಈ ಯಾರಿಗೆ

0: ಪ್ರಯೋಜನ ಇಲ್ಲ, ನಾನು ಸತ್ತೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪ್ಲಾನ್ ಮಾಡಿ ಇಟ್ಬಿಟ್ಟಿದ್ದೀನಿ ಅಂತಂದ್ರು. ಅವರಿಗೆ ನೋಡಿದ್ರೆ ಖಿನ್ನತೆ ಕಾಯಿಲೆ ಇತ್ತು, ಡಿಪ್ರೆಷನ್, ಬೇಜಾರು, ಅಳೋದು, ನಿದ್ದೆ ಬರ್ತಾ ಇಲ್ಲ, ಸರಿಯಾಗಿ ಊಟ ಸೇರ್ತಾ ಇಲ್ಲ, ಎಲ್ಲ ಬಂದು ನಕಾರಾತ್ಮಕ ಯೋಚನೆಗಳು, ಆತ್ಮಹತ್ಯೆ ಆಲೋಚನೆ, ಮತ್ತೆ ಪ್ರಯತ್ನಕ್ಕೆ ಒಂದು ಪ್ಲಾನ್ ಕೂಡ ಮಾಡಿಬಿಟ್ಟಿದ್ದಾರೆ. ಸೊ ಹಿಂಗಾಗಿ ಅವರಿಗೆ ಒಂದು ಆಪ್ತ ಸಮಾಲೋಚನೆ ಮಾಡಿ ಅದಕ್ಕಾದ ಒಂದು ಚಿಕಿತ್ಸೆ ಕೊಟ್ಟು ಶುರು ಮಾಡಿ ಒಂದು 3 ವಾರದಲ್ಲಿ ಅವರು ಬಹಳ ಕಲರ್ಫುಲ್ ಆಗಿ ಬಂದ್ರು. ಅವರು, ಅಯ್ಯೋ ಡಾಕ್ಟ್ರೆ, ಅವತ್ತು ಇಡೀ ಒಂದು ಜಗತ್ತು ನನಗೆ ಡಾರ್ಕ್ ಆಗಿ ಕಾಣಿಸ್ತಿತ್ತು, ಇವತ್ತು ಹೆಂಗೆ ಅಂದ್ರೆ ಅದೇ ಜಗತ್ತು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಡಾಕ್ಟ್ರೆ, ನಾನು ನಾನಾಗೆ ಅನ್ನಿಸ್ತಾ ಇರ್ಲಿಲ್ಲ, ಅವತ್ತು ಏನೋ ಮಂಕ್ ಕವ್ದಂಗ್ ಅನ್ನಿಸ್ತಾ ಇತ್ತು, ಏನೋ ಒಳ್ಳೆ ಆಲೋಚನೆಗಳೇ ಬರ್ತಿರ್ಲಿಲ್ಲ, ಇಷ್ಟು ದೊಡ್ಡ ಕೆಲ್ಸದಲ್ಲಿ ಇದ್ದೀನಿ, ಇಷ್ಟೊಂದು ಗಳಿಸ್ತಾ ಇದ್ದೀನಿ, ಬಟ್ ಏನೂ ಪಾಸಿಟಿವ್ ಆಗಿ ಕಾಣಿಸ್ತಿರ್ಲಿಲ್ಲ. ಸೊ ಹಿಂಗಾಗಿ ಆ ಡಿಪ್ರೆಷನ್ ಕಾಯಿಲೆ ಇದ್ದಿದ್ರಿಂದ ಹಂಗಂದ್ರೆ ಅವ್ರು ಸ್ಟ್ರಾಂಗ್ ಇಲ್ವಾ, ಅವ್ರು ಸ್ಟ್ರಾಂಗು ವೀಕ್ ಅನ್ನೋ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಇದೊಂದು ದುರ್ಬಲತೆ ಅಲ್ಲ, ಇದೊಂದು ವೀಕ್ನೆಸ್ ಅಲ್ಲ. ಸೊ ಯಾವಾಗ ಈಗ ಯಾರೋ ಬಿದ್ರು, ಫ್ರ್ಯಾಕ್ಚರ್ ಆಗೋಯ್ತು, ಗಾಯ ಆಗೋಯ್ತು, ನಡೆಯಕ್ಕಾಗಲ್ಲ, ಡಸ್ ಇಟ್ ಮೀನ್ ಅವರು ಸ್ಟ್ರಾಂಗ್ ಇಲ್ಲ ಅಂತಾನ? ಅಲ್ಲೊಂದು ಸಮಸ್ಯೆ ಆಗಿದೆ, ಅದನ್ನ ಫಿಕ್ಸ್ ಮಾಡಬೇಕು. ಆಮೇಲೆ ಮಾಮೂಲಾಗಿ ಒಂದು 6 ವಾರ 8 ವಾರ ಆದ್ಮೇಲೆ ನಡೆಯಕ್ಕೆ ಶುರು ಮಾಡ್ತಾರೆ. ಸೊ ಈ ತರಹ ಬೇಗ ಗುರುತಿಸೋದು ಮುಖ್ಯ. ಸುತ್ತ ಇರೋರು ಮೇನ್ ಆಗಿ ನಡವಳಿಕೆನ ನೋಡ್ಕೋತಾ ಇರಬೇಕು. ಈಗ ಮಕ್ಕಳಲ್ಲೂ ಅಷ್ಟೇ, ಶಾಲೆಗಳಲ್ಲಿ ಯಾರೋ ಒಬ್ಬ ಲೇಟ್ ಆಗಿ ಬರ್ತಾನೆ ಅಥವಾ ಒಂದು ಹುಡುಗಿ ಲೇಟ್ ಆಗಿ ಬರುತ್ತೆ, ಬಂದಾಗ ಏನ್ ಮಾಡ್ತೀವಿ ಟೀಚರ್ಸ್, ಏ ಅಯೋಗ್ಯ ಅಥವಾ ಇನ್ನೊಂದು ಸರಿಯಾಗಿ ಶಾಲೆಗೆ ಬರಕ್ಕಾಗಲ್ವಾ ಅಂತ ಎಲ್ರ ಮುಂದೆ ಬಯ್ಯೋ ಸಂದರ್ಭಗಳು ಜಾಸ್ತಿ. ಕೆಲವು ಟೀಚರ್ಸ್ ಪಾಪ ಒಳ್ಳೆಯವರು ಇರ್ಬೋದು, ಸಪರೇಟ್ ಆಗಿ ಕೂರಿಸ್ಕೊಂಡು ಮಾತಾಡ್ಬೋದು, ಬಟ್ ಸಾಮಾನ್ಯವಾಗಿ ಏನ್ ನಮ್ ಫಸ್ಟ್ ರಿಯಾಕ್ಷನ್, ನಿನ್ಗೇನ್ ಗೊತ್ತಾಗಲ್ವಾ ಕರೆಕ್ಟ್ ಟೈಮ್ ಬರ್ಬೇಕು ಅಂತ. ಸೊ ಅವ್ರಿಗೆ ಏನ್ ಸಮಸ್ಯೆ ಆಯ್ತು, ಒಂದು ಪಕ್ಕದಲ್ಲಿ ಕೂತು ಆಮೇಲೆ ಕ್ಲಾಸ್ ಆದ್ಮೇಲೆ ಬಾರಪ್ಪ ನಾನು ನೋಡು ಅಂತ ಹೇಳಿ ಸಪರೇಟ್ ಆಗಿ ನೋಡ್ಬೋದು. ಆ ಮಗುನಲ್ಲಿ ಮನೆಯಲ್ಲಿ ಏನೋ ಸಮಸ್ಯೆ ಇರ್ಬೋದು, ಮನೆಯಲ್ಲಿ ಆಲ್ಕೋಹಾಲ್ ಸಮಸ್ಯೆ ಇರಬಹುದು, ಅದನ್ನೆಲ್ಲ ಕುಡ್ದು ಬಂದು ಮನೇಲಿ ಗಲಾಟೆ ಮಾಡ್ತಾ ಇರ್ಬೋದು ಅಥವಾ ಹೊಡಿತಾ ಇರ್ಬೋದು, ಇನ್ನೊಂದು ತೊಂದರೆ ಆಗ್ತಾ ಇರ್ಬೋದು, ಅಥವಾ ರೋಡಲ್ಲೇನೋ ಆಕ್ಸಿಡೆಂಟ್ ಆಗಿರ್ಬೋದು, ಬಿದ್ದ್ಬಿಟ್ಟು ಗಾಯ ಮಾಡ್ಕೊಂಡು ಬಂದಿರ್ಬೋದು, ಏನೋ ಸಮಸ್ಯೆ ಇರಬಹುದು. ಸೊ ಆ ತರ ಎಲ್ರ ಮುಂದೆ ನಾವು ಬೈದಾಗ ಒಂದು ಎರಡು ಸಮಸ್ಯೆ ಇದ್ದಿದ್ದು ಇನ್ನೂ ಉಲ್ಬಣ ಆಗುತ್ತೆ, ಎಲ್ಲ ಬೇರೆ ಮಕ್ಕಳೆಲ್ಲ ನಗ್ತಾರೆ. ಸೊ ಅದಕ್ಕೆ ಕಾರಣ ಏನು ನೋಡ್ಬೇಕು, ಇಂಥ ಸೂಕ್ಷ್ಮಗಳು ಕೂಡ ಬಹಳ ಇಂಪಾರ್ಟೆಂಟ್. ಅಥವಾ ಆ ಮಗುಗೆ ಏನಾದ್ರು ತೊಂದರೆ ಇರ್ಬೋದು, ಖಿನ್ನತೆ ಅಥವಾ ಡಿಪ್ರೆಷನ್ ಅಥವಾ ಗಾಬರಿ ಕಾಯಿಲೆ ಇರೋರಿಗೆ, ಗಾಬರಿ ತೊಂದರೆ ಇರೋರಿಗೆ, ಅವರಿಗೇನೆ ಅಥವಾ OCD ಅಂತ ಹೇಳ್ತೀವಿ, ಗೀಳು ಮನೋರೋಗ, ಮಾಡಿದ ಕೆಲಸನೇ ಮತ್ತೆ ಮತ್ತೆ ಮಾಡೋದು. ಒಬ್ಬ ಹುಡುಗ ಹೇಳ್ತಿದ್ದ, ಮೇಡಮ್ ನಾನು ರ್ಯಾಂಕ್ ಸ್ಟೂಡೆಂಟ್ ಇದ್ದೆ 8th ಅಲ್ಲಿ, ಈಗ ನೋಡಿ 9th ಕ್ಲಾಸಲ್ಲಿ 85%ಗೆ ಬಂದೆ, ನೆಕ್ಸ್ಟ್ 10th ರಲ್ಲಿ ಓದಿದ್ದೆ ಓದ್ತಾ ಇದ್ದೀನಿ, ಏನೋ ಸಮಾಧಾನನೇ ಇಲ್ಲ.
1: ಗೀಳು ರೋಗ,
0: ಗೀಳು ಮನೋರೋಗ ಅಂತ ರಿಪೀಟೆಡ್ ಆಗಿ ಬಂದಿದ್ದ ಆಲೋಚನೆ ಬರೋದು, ಮಾಡಿದ ಕೆಲಸನೇ ಮಾಡೋದು, ಈ ತರ ಹಲವಾರು ಸಮಸ್ಯೆಗಳಿರ್ಬೋದು.
1: ಇದು ಅನೇಕ ಮಾನಸಿಕ ಸಮಸ್ಯೆಗಳು ಅಂತಂತ ಹೇಳಿ ನಾವು ಚರ್ಚೆ ಮಾಡ್ತಾ ಹೋಗ್ಬೇಕಾಗತ್ತೆ. ಈಗ ಆತ್ಮಹತ್ಯೆ ಅಂತ ಅನ್ನೋದು ಈಗ ಡಿಪ್ರೆಷನ್ ಆಗಿದೆ ಅಂತಂದ್ರೆ ಡಿಪ್ರೆಷನ್ಗೆ ಇನ್ನೊಂದು ಏನೋ ಒಂದು ಕಾರಣ ಇರ್ಬೋದು, ಆ ಕಾರಣವನ್ನು ಕಂಡುಹಿಡಿಬೇಕು. ಅಥವಾ ಡಿಪ್ರೆಷನ್ಗೆ ತಾವು ಹೇಗೆ ಆಪ್ತ ಸಮಾಲೋಚನೆ ಮೂಲಕವಾಗಿ ಒಬ್ಬ ವ್ಯಕ್ತಿ ಹೇಗೆ ಗುಣ ಆದರು ಅಂಥೇಳಿ ನಾವು ಹೇಳ್ತಾ ಇದ್ದೀವಲ್ಲ, ಆಪ್ತ ಸಮಾಲೋಚನೆ ಅಥವಾ ಮನೆಯಲ್ಲಿ ಅವರ ಮಾತುಗಳನ್ನು ಕೇಳೋದಾಗಲಿ, ಅವ್ರ ಜೊತೆಗೆ ಒಂದಿಷ್ಟು ಪ್ರೀತಿಯಿಂದ ಇರೋದಾಗಲಿ, ಅವನ್ನೆಲ್ಲವನ್ನು ಮಾಡಬೇಕಾ ಅಥವಾ ವೈದ್ಯರ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ
0: ಇಲ್ಲಿ. ಒಂದು ನಾವು ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಆತ್ಮಹತ್ಯೆಗೆ ಬರೀ ಡಿಪ್ರೆಷನ್ ಒಂದೇ ಕಾರಣ ಅಲ್ಲ, ಹಲವಾರು ಕಾರಣಗಳಿದೆ. ಇವ್ರಿಗೆಲ್ರಿಗೂ ಬರೀ ಮಾನಸಿಕ ಸಮಸ್ಯೆ ಡಿಪ್ರೆಷನ್ ಅಂತ ಅಲ್ಲ, ಅದು ತಪ್ಪು. ಸೊ ಅದಕ್ಕೆ ಹಲವಾರು ಕಾರಣ ಇದೆ, ಮಲ್ಟಿ ಡೈಮೆನ್ಷನಲ್. ಅದು ಏನು ಪ್ರಮುಖ ಕಾರಣಗಳು ಅಂದ್ರೆ, ಒಂದು ಹಠಾತ್ ಪ್ರವೃತ್ತಿ, ಕೆಲವರಿಗೆ ಆವೇಶಾತ್ಮಕ ಪ್ರವೃತ್ತಿ ಇರುತ್ತೆ. ಏನು ಮೊಬೈಲ್ ಕಿತ್ಕೊಂಡ್ಬಿಟ್ರು, ನೀವು ಕೇಳಿರ್ಬಹುದು ಚಿಕ್ಕ ಚಿಕ್ಕ ಮಕ್ಕಳು ಆಕ್ಚುಲಿ ಈ ಮೀಡಿಯಾದಲ್ಲಿ ಕೂಡ ಬಹಳಷ್ಟು ವಿಜೃಂಭೀಕರಣಿಸಿ ಅದನ್ನ ತೋರಿಸಬಾರ್ದು. ಅದು ಗವರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಅಲ್ಲಿ, ಮೀಡಿಯಾ ಗೈಡ್ಲೈನ್ಸ್ ಅಲ್ಲೂ ಕೂಡ ಇದೆ. ಯಾವ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಂಡ ಅಥವಾ ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರು ಅವರ ಮುಖ ತೋರಿಸೋದು, ಅವರು ಯಾವ ರೀತಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಎಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಈ ತರ ಒಂದು ವಿವರಣೆಯನ್ನ ಮಾಧ್ಯಮದಲ್ಲಿ ಕೊಡಬಾರದು. ಅದ್ರ ಬದಲು ಆತ್ಮಹತ್ಯೆ ಆಲೋಚನೆ ಬಂದ್ರೆ ಏನ್ ಮಾಡ್ಬೇಕು ನೀವು, ಅದನ್ನ ಜಾಸ್ತಿ ತೋರಿಸ್ಬೇಕು. ಸೊ ಹಠಾತ್ ಪ್ರವೃತ್ತಿ, ಒಂದು ಆವೇಶಾತ್ಮಕ ಪ್ರವೃತ್ತಿ. ಸೊ ನನ್ ಮೊಬೈಲ್ ಕೊಡ್ಸಲ್ಲ, ನಾನು ಹೋಗಿ ಜಂಪ್ ಮಾಡ್ಬಿಡ್ತೀನಿ. ನನಗೇನೋ ಒಂದ್ ಬಟ್ಟೆ ಕೊಡಿಸ್ಲಿಲ್ಲ, ಜಂಪ್ ಮಾಡ್ಬಿಡ್ತೀನಿ.
1: ಗಾಡಿ ಕೊಡಿಸಿಲ್ಲ,
0: ಇವ್ರನ್ನ ಇಷ್ಟಪಡ್ತಿದ್ದೀನಿ, ನೀವು ಮದ್ವೆಗೆ ಒಪ್ಲಿಲ್ಲ, ಇನ್ನೇನೋ ಮಾಡ್ಕೋತೀನಿ, ಈ ತರ ಇಮಿಡಿಯೇಟ್ ರಿಯಾಕ್ಷನ್. ಅದಕ್ಕೆ ನಾವೇನ್ ಹೇಳ್ತೀವಿ, ಇಂಪಲ್ಸಿವ್ ಅಂತ ಹೇಳ್ತೀವಿ. ಹಠಾತ್ ತಕ್ಷಣ ಒಂದು ಡಿಸಿಷನ್ ತಗೊಂಡ್ಬಿಡೋದು, ಆ ತರದ ಸ್ವಭಾವ ಇರೋರು. ಆಮೇಲೆ ಗಂಭೀರವಾದ ಅನಾರೋಗ್ಯ.

0: ಬಗ್ಗೆ ಏನೇ ಇರ್ಬೋದು, ಚಿಕ್ಕವರಿಂದ ದೊಡ್ಡವ್ರ ತನಕ. ಕೆಲವ್ರು ಕೇಳಿರಬಹುದು ವಿಪರೀತ ಹೊಟ್ಟೆ ನೋವು ಅಂತ ಪ್ರಯತ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು. ಆಮೇಲೆ ನಿರಾಶೆ, ಹತಾಶೆ, ಅದು ಏನೇ ಕಾರಣಕ್ಕಿರಬಹುದು, ಅದು ಲವ್ ಫೇಲ್ಯೂರ್ ಇರ್ಬೋದು, ಎಕ್ಸಾಮ್ ಫೇಲ್ಯೂರ್ ಇರಬಹುದು, ಹಣದ ಸಮಸ್ಯೆ ಇರಬಹುದು, ಫ್ಯಾಮಿಲಿ ಇಶ್ಯೂಸ್ ಇರಬಹುದು. ನೀವು ನೋಡಿದ್ರೆ ಆತ್ಮಹತ್ಯೆಗಳ ಎಲ್ಲ ಒಂದು ಯಾತಕ್ಕೆ ಜಾಸ್ತಿ ಆತ್ಮಹತ್ಯೆಗಳಾಗಿದೆ ಅಂದ್ರೆ ಫ್ಯಾಮಿಲಿ ಪ್ರಾಬ್ಲಮ್ಸ್, 27% ತನಕ ಫ್ಯಾಮಿಲಿ ಪ್ರಾಬ್ಲಮ್ಸ್, ರಿಲೇಶನ್ಶಿಪ್ ಸಂಬಂಧಗಳಲ್ಲಿ ಸಮಸ್ಯೆ. ಸೊ ಈ ತರ ಸಮಸ್ಯೆ ಯಾವುದೋ ಕಾರಣಕ್ಕೆ ಹತಾಶೆ ಇರ್ಬೋದು, ನಿರಾಶೆ ಇರ್ಬೋದು. ಆಮೇಲೆ ಆಪ್ತ ಸಂಬಂಧಿಗಳಲ್ಲಿ ಆತ್ಮಹತ್ಯೆ ಘಟನೆ, ಬಹಳ ಕ್ಲೋಸ್ ಆಗಿರೋರು ಆತ್ಮಹತ್ಯೆ ಮಾಡಿಕೊಂಡು ಸತ್ ಹೋದಾಗ ಇವರಲ್ಲಿ ಕೂಡ ಆ ಒಂದು ಪ್ರವೃತ್ತಿ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಲ್ದಿರೋ ಮಾನಸಿಕ ಸಮಸ್ಯೆಗಳು, ಬರೀ ಮಾನಸಿಕ ಸಮಸ್ಯೆಯಿಂದನೇ ಆತ್ಮಹತ್ಯೆ ಆಗೋದಿಲ್ಲ. ಮದ್ಯ ಮತ್ತು ಮಾದಕ ವಸ್ತು ಸೇವನೆ ಬಹಳ ಬಹಳ ಇಂಪಾರ್ಟೆಂಟ್. ನೀವು ನೋಡಿರ್ಬೋದು ಚೆನ್ನಾಗಿ ಆಲ್ಕೋಹಾಲ್ ಕುಡಿದು ಬಿಟ್ಟು ಹೋಗಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿಬಿಟ್ರು. ಸೊ ಅವರ ಅರಿವು ಇಲ್ದಿರಾ ಅಥವಾ ಸುಲಭವಾಗಿ ಹೋಗಿ ಮಾಡ್ಕೊಂಬಿಡೋದು. ಆಮೇಲೆ ವಿಪರೀತ ಒತ್ತಡ, ಜೀವನ ಒತ್ತಡವಾದ ಘಟನೆಗಳು, ಲ್ಯಾಂಡ್ ಸ್ಲೈಡ್ ಇರ್ಬೋದು, ಗ್ಲೇಷಿಯರ್ ಪ್ರಾಬ್ಲಮ್ ಇರ್ಬೋದು, ಏಕಾಂಗಿತನ, ಲೋನ್ಲಿನೆಸ್ ನೋಡಿ, ಇದು ಜಾಸ್ತಿ ಜಾಸ್ತಿ ಆಗುತ್ತೆ. ಇನ್ಮೇಲೆ ಮಕ್ಕಳು ಹಲವಾರು ಜನ ನನ್ನ ಹತ್ರ ಬರ್ತಾರೆ, ಡಾಕ್ಟ್ರೆ ಬೇಕಾದಷ್ಟು ಆಸ್ತಿ ಇದೆ, ಸ್ವಂತ ಮನೆ ಇದೆ, 4-5 ಮನೆ ಇದೆ, ಬಟ್ ಇಬ್ರು ಮಕ್ಕಳು ಅಥವಾ ಒಬ್ರು ಮಕ್ಳು ಇರ್ತಾರೆ, ಅಮೆರಿಕದಲ್ಲಿರ್ತಾರೆ ಇಲ್ಲ ಲಂಡನ್ ಅಲ್ಲಿ ಇರ್ತಾರೆ, ಜರ್ಮನಿನಲ್ಲಿ ಇರ್ತಾರೆ. ಒಂದು ಅನಾರೋಗ್ಯ ಅಥವಾ ತಂದೆ ತಾಯಿ ಜೊತೆ ಸಮಯ ಕಳಿಯಕ್ಕೂ ಅವ್ರಿಗೆ ಬರಕ್ಕೆ ಪಾಪ ಬರ್ಲಿಕ್ಕೆ ಆಗಲ್ಲ, ಅವ್ರದೇ ಆದ ಒಂದು ಕೆಲಸಗಳಿರುತ್ತೆ. ಸೊ ಲೋನ್ಲಿನೆಸ್ ಇವೆಲ್ಲವೂ ಕೂಡ ಆತ್ಮಹತ್ಯೆಗೆ ಕಾರಣ.
1: ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲರೂ ಚರ್ಚೆ ಮಾಡೋದೇನೆಂದ್ರೆ ಯುವ ಪೀಳಿಗೆ ವಿದ್ಯಾರ್ಥಿಗಳಲ್ಲಿ ಆತ್ಮಹತ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ತಡೆ ಅಂತನೋದು ಬಹಳ ಮುಖ್ಯ. ಇದನ್ನ ತುಂಬಾ ಜನ ಯೋಚನೆ ಮಾಡ್ತಾ ಇರಬಹುದು, ಆ ಯೋಜನೆ ನಿಲ್ಲಬೇಕು. ಸರ್ಕಾರಗಳಾಗಿರ್ಬೋದು, ಇಲಾಖೆಗಳಾಗಿರ್ಬೋದು, ಯಾವ ರೀತಿಯಲ್ಲಿ ಇವರಿಗೆ ಒಂದು ಮನೋಸ್ಥೈರ್ಯ ತುಂಬಬೇಕಾಗುತ್ತೆ, ಈ ಬಗ್ಗೆ ಮಾತಾಡಿ.
0: ಅದೇ ಬಹಳ ಉತ್ತಮವಾದ ಪ್ರಶ್ನೆ. ಯಾಕಂದ್ರೆ ಹೋದ ವರ್ಷ ಸುಪ್ರೀಂ ಕೋರ್ಟ್ ಇಂದ ಗೈಡ್ಲೈನ್ಸ್ ಕೂಡ ಬಂದಿದೆ, 15 ಗೈಡ್ಲೈನ್ಸ್ ಬಂದಿದೆ. ಎಲ್ಲಾ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟಿಂಗ್ ಫ್ರಮ್ ಮೊದಲನೇ ಚಿಕ್ಕ ವಯಸ್ಸಿನಿಂದ ಕಡೆಯವರೆಗೂ, ಈವನ್ ಮೆಡಿಕಲ್ ಎಜುಕೇಷನ್ ಇರಬಹುದು, ಯಾವುದೇ ಹೈಯರ್ ಎಜುಕೇಷನ್ ಇರಬಹುದು, ಚಿಕ್ಕ ವಯಸ್ಸಿನಿಂದ ಪ್ರೈಮರಿ ಅಂಡ್ ಸೆಕೆಂಡ್ರಿ ಎಜುಕೇಷನ್, ಹೈಯರ್ ಎಜುಕೇಷನ್, ಮೆಡಿಕಲ್ ಎಜುಕೇಷನ್, ಎಲ್ಲಾ ತರದ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಎಲ್ಲಾ ತರದ ಆತ್ಮಹತ್ಯೆ ತಡೆಗಟ್ಟುವಂತಹ ಒಂದು ಗೈಡ್ಲೈನ್ಸ್ ಫಾಲೋ ಮಾಡಬೇಕು ಅಂತ ಬಂದಿದೆ. ಏನು ಅಂದ್ರೆ ಅದರಲ್ಲಿ ಉದಾಹರಣೆಗೆ ಒಂದು ಕಮಿಟೀಸ್ ಇರಬೇಕು, ಅಂಡ್ ಮಕ್ಕಳಲ್ಲಿ ಮೆಂಟರ್ಸ್ ಇರಬೇಕು, ಟೀಚರ್ಸ್ ಆರ್ ಮೆಂಟರ್ಸ್, ಆಮೇಲೆ ಕೌನ್ಸಿಲಿಂಗ್ ಸರ್ವಿಸಸ್ ಇರಬೇಕು, ಸ್ಕಿಲ್ಡ್ ಕೌನ್ಸಿಲರ್ಸ್. ಗೊತ್ತಾಯ್ತಾ? ಏನು 100 ಜಾಸ್ತಿ ಮಕ್ಕಳು ಯಾವುದೇ ಕೋಚಿಂಗ್ ಸೆಂಟರ್ ಇರಬಹುದು, ಈವನ್ ಕೋಚಿಂಗ್ ಸೆಂಟರ್ಸ್ ಅಲ್ಲಿ ಟ್ಯೂಷನ್ಸ್ ಸೆಂಟರ್ಸ್ ಇರುತ್ತೆ, ಮತ್ತೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ, ಪ್ರೈಮರಿ ಸೆಕೆಂಡ್ರಿ ಎಲ್ಲವೂ ಕೂಡ, ಎಲ್ಲೆಲ್ಲಿ 100 ಜಾಸ್ತಿ ಅಭ್ಯರ್ಥಿಗಳಿರ್ತಾರೆ ಅದ ಎಲ್ಲಾ ಕಡೆ ನಿಮ್ಗೆ ಕೌನ್ಸಿಲರ್ಸ್ ಇರಬೇಕು. ಅಂಡ್ ಅದ್ರ ಜೊತೆಗೆ ಟೀಚರ್ಸ್ ಮೆಂಟರ್ಸ್ ಇರಬೇಕು. ಆ ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಿ, ಏನು ಕೆಲವು ಮಕ್ಕಳು ಅಥವಾ ಯಂಗ್ಸ್ಟರ್ಸ್ ನಾನಿನ್ ಬದುಕಕ್ ಇಷ್ಟ ಇಲ್ಲ ನನ್ಗೆ, ನಾನು ಎಲ್ಲರಿಗೂ ಭಾರವಾಗಿದ್ದೀನಿ, ನಾನು ಏನೇ ಓದಿದ್ರು ನಾನು ಪಾಸ್ ಆಗಲ್ಲ, ನನಗೆ ಈ ಟೀಚರ್ಗೆ ಏನೇ ಮಾಡಿದ್ರೇನು ನನಗೆ ತೊಂದರೆನೇ ಮಾಡ್ತಾರೆ, ಅಂಡ್ ಎಲ್ಲರಿಂದ ದೂರ ಇರಕ್ಕೆ ಶುರು ಮಾಡೋದು, ಐಸೋಲೇಟೆಡ್ ಆಗಿರೋದು, ತೀವ್ರ ಹತಾಶೆ ಅಥವಾ ಇರಿಟೇಷನ್ನು, ಕೋಪ, ಮತ್ತೆ ಎಲ್ಲದಕ್ಕೂ ತಯಾರಿ ಮಾಡ್ಕೊಳಕ್ ಶುರು ಮಾಡೋದು, ಪ್ರೀತಿಯಾಗಿರೋದು ಬುಕ್ಸ್ ಎಲ್ಲ ಕೊಟ್ಬಿಡೋದು ಅಥವಾ ಇನ್ನೇನೋ ಕೊಡಕ್ ಶುರು ಮಾಡೋದು, ಈ ತರ ನಡವಳಿಕೆನ ಮಕ್ಕಳಲ್ಲಿ ಬೇಗ ಗುರುತಿಸುವಂತದ್ದು. ಈ ತರ ಗುರುತಿಸಿ ಅವ್ರೇನಾದ್ರೂ ಪ್ರಯತ್ನಗಳು ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಹೆಂಗೆ ಒಂದು ಸಹಾಯನ ಕೊಡಬೇಕು. ಅಂಡ್ ಗೌಪ್ಯತೆ ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಏನ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಅಟ್ಲೀಸ್ಟ್ ಒಂದು 30-40% ಜನಕ್ಕೆ ಏನೋ ಒಂದು ಮಾನಸಿಕ ತೊಳಲಾಟ ಇರುತ್ತೆ, ಅದು ಏನೋ ಇರಬಹುದು, ಹಲವಾರು ಸಮಸ್ಯೆಗಳು, ಎಕ್ಸಾಮ್ ಫಿಯರ್, ಓದಿರ್ತಾರೆ ಬರೆಯಕ್ಕಾಗಲ್ಲ, ಗಾಬರಿ, ಕೈಯೆಲ್ಲ ನಡ್ಕ ಬಂದ್ಬಿಡುತ್ತೆ ಮೇಡಮ್, ಹೋಗಿ ಕೂತ್ರೆ ಎಲ್ಲ ಓದಿರ್ತೀನಿ, ಬರೆಯೋ ಹೊತ್ತಿಗೆ ಕೈಯೆಲ್ಲ ನೆಂದು ಪೇಪರೇ ನೆಂದು ಹೋಗ್ಬಿಡುತ್ತೆ, ಅಷ್ಟೊಂದು ಗಾಬರಿ ಆಗುತ್ತೆ, ಮೈಂಡ್ ಬ್ಲ್ಯಾಂಕ್ ಆಗ್ಬಿಡುತ್ತೆ, ಹಿಂದಿನ ದಿನ ಮಲಗೋದೇ ಇಲ್ಲ, ಇಡೀ ರಾತ್ರಿ ಕೂತ್ಕೊಂಡು ಓದೋದು, ಈ ತರ ಹಲವಾರು ಸಮಸ್ಯೆಗಳಿರಬಹುದು. ಏನೇ ಆತಂಕ, ಭಯ ಏನೋ ಇದ್ರೆ ಕೂಡ ಆ ರೆಡ್ ಫ್ಲಾಗ್ ಸೈನ್ಸ್ ಟೀಚರ್ಸ್ ನೋಡಿದ ತಕ್ಷಣ ಅವರನ್ನ ಗುಪ್ತವಾಗಿ ಕೌನ್ಸಿಲರ್ಸ್ ಹತ್ರ ಕಳಿಸಬಹುದು, ಇಲ್ಲ ಸೈಕ್ಯಾಟ್ರಿಸ್ಟ್ ಮನೋವೈದ್ಯರ ಹತ್ರ ಕಳಿಸಬಹುದು, ಇಲ್ಲ ಎಲ್ಲಾ ಕಡೆ ಬಂದು ಟೆಲಿ ಮನಸ್ದು ಒಂದು ಪೋಸ್ಟರ್ ಕೂಡ ಅಂಟಿಸ್ಬೇಕು ಅಂತ ಇದೆ. ಪ್ರಾಮಿನೆಂಟ್ ಪ್ಲೇಸಸ್ ಲೈಕ್ ವಾಶ್ರೂಮ್ಸ್, ಬಾತ್ರೂಮ್ಗಳಲ್ಲಿ. ಯಾಕೆ ಬಾತ್ರೂಮ್ಗಳಲ್ಲಿ ಅಂದ್ರೆ ಅಲ್ಲಿ ಒಂದು ಫ್ಯೂ ಮಿನಿಟ್ಸ್ ಸ್ಪೆಂಡ್ ಮಾಡ್ತಾರೆ, ಫ್ಯೂ ಸೆಕೆಂಡ್ಸ್ ಮಿನಿಟ್ಸ್ ಅಲ್ಲಿ ಪ್ರಾಮಿನೆಂಟ್ ಆಗಿ ಕಾಣಿಸ್ತಾ ಇರುತ್ತೆ. ನೋಟಿಸ್ ಬೋರ್ಡ್ಗಳಲ್ಲಿ,

0: 1446 1446 ಇಡೀ ಎಲ್ಲಾ ರಾಜ್ಯದಲ್ಲೂ ಇದೆ ಇದು, ಕರ್ನಾಟಕ ರಾಜ್ಯದಲ್ಲೂ ಕೂಡ ಇದೆ. ಎರಡು ಸೆಲ್ಸ್ ಇದೆ, ಒಂದು ನಿಮ್ಯಾನ್ಸಲ್ ಒಂದ್ ಸೆಲ್ ಇದೆ, ಡಿಮ್ಯಾನ್ಸಲ್ ಒಂದಿದೆ. ಈ ಟೆಲಿ ಮನಸ್ಸಿಗೆ ಏನಪ್ಪಾ ಅಂದ್ರೆ, ಒಬ್ಬ ಮನುಷ್ಯರ ಜೊತೆ ಹೋಗಿ ಮಾತಾಡಿದ್ರೆ ಇನ್ನಲ್ಲಿ ಇವ್ರು ಶೇರ್ ಮಾಡ್ಬಿಡ್ತಾರೋ ಅಂತ ಒಂದು ಭಯ ಇರುತ್ತೆ ಕೆಲವು ಮಕ್ಕಳಿಗೆ. ಆದಷ್ಟು ಯಾವುದೇ ಕೌನ್ಸಿಲರ್ ಇರ್ಬೋದು, ಮನೋವೈದ್ಯರಿರಬಹುದು, ಗುಪ್ತವಾಗಿ ಇಟ್ಕೊಂಡಿರ್ತಾರೆ, ಕಾನ್ಫಿಡೆನ್ಶಿಯಾಲಿಟಿ ಕಾಪಾಡ್ತಾರೆ, ಯಾರ್ದು ವಿಚಾರಗಳು ಇನ್ನೊಬ್ಬರಿಗೆ ಹೇಳೋದಿಲ್ಲ. ಬಟ್ ಆದ್ರೂ ಕೆಲವು ಸಮಯ ಅವ್ರಿಗೆ ಆತಂಕ ಇತ್ತು, ನನ್ನ ವಿಚಾರ ಬೇರೆಯವ್ರಿಗೆ ಗೊತ್ತಾಗ್ಬಿಡತ್ತೆ ಅಂತ ಇತ್ತು ಅಂದ್ರೆ, ಎನಿ ಟೈಮ್ 24/7 ಮಧ್ಯರಾತ್ರಿ ಆಗ್ಬೋದು, ಮಧ್ಯಾಹ್ನ ಆಗ್ಬೋದು, ರಜಾದಿನ ಆಗ್ಬಹುದು, ಹಬ್ಬದ ದಿನ ಆಗ್ಬೋದು, ಭಾನುವಾರ ಆಗ್ಬೋದು, ಕಾಲ್ ಮಾಡ್ಬೋದು. ಸೊ 1446 ಅಲ್ಲಿ ನಿಮ್ಮ ನಂಬರ್ ಕೂಡ ಗೊತ್ತಾಗ, ಅದು IVRS ಸಿಸ್ಟಮ್ ಇಂದ ಹೋಗುತ್ತೆ. ಹಂಗಾಗಿ ಮೇಡಮ್ ನಾನು ಮಾಡಿದಾಗ ಅದು ಎಂಗೇಜ್ ಇದ್ರೆ ಏನ್ ಮಾಡೋದು, ಎಂಗೇಜ್ ಇತ್ತು ಅಂದ್ರೆ ಒಂದು ಫ್ಯೂ ಮಿನಿಟ್ಸ್ ಕಾಯ್ಬೇಕು ಇವ್ರದ್ದು, ಆಗ ಒಂದು ನಂಬರ್ ಬರುತ್ತೆ ನಿಮಗೆ, ನಾವು ಮರು ಕರೆ ಮಾಡಬಹುದಾ, ವಾಪಸ್ ಕರೆ ಮಾಡಬಹುದಾ. ಆಗ ಬಂದು ಅದನ್ನ ಪ್ರೆಸ್ ಮಾಡಿ ಅವರು ಕನ್ಸೆಂಟ್ ಕೊಟ್ರು ಅಂದ್ರೆ ವಾಪಸ್ ಕರೆ ಬರುತ್ತೆ ಅವ್ರಿಗೆ ಟೆಲಿ ಮನಸ್ಸಿಂದ. ಅರ್ಥ ಆಯ್ತಾ?
1: ಸಂಪರ್ಕ ಮಾಡ್ಬೇಕು ಅನ್ನೋದು ಒಂದು ವ್ಯವಸ್ಥೆ ಇದೆ.
0: ಹೌದು. ಸೊ ಅದು ಆಗ್ಲಿಲ್ಲ ನನಗೆ, ಬರೀ ವಾಯ್ಸ್ ಅಲ್ಲಿ ನನಗೆ ಸಮಾಧಾನ ಇಲ್ಲ ಅಂದ್ರೆ ವಿಡಿಯೋ ಕನ್ಸಲ್ಟೇಷನ್ ಇದೆ, ಅದಕ್ಕೂ ಇದೆ. ನನಗೆ ಆಸ್ಪತ್ರೆಗೆ ಹೋಗಕ್ಕೆ ಇಷ್ಟ ಇಲ್ಲ, ನನಗೆ ಪ್ರಿಸ್ಕ್ರಿಪ್ಷನ್ ಬೇಕು, ಮೆಡಿಸನ್ ಬೇಕು, ಈ ಪ್ರಿಸ್ಕ್ರಿಪ್ಷನ್, ಅದಕ್ಕೂ ಕೂಡ ಅನುಕೂಲ ಇದೆ. ಸೊ ಹಿಂಗಾಗಿ ಟೆಲಿ ಮನಸ್ಸಿಗೆ ಒಂದು ಕಾಲ್ ಮಾಡುವಂತಹ ಅನುವು ಮಾಡಿಕೊಡ್ಬೇಕು ಎಲ್ಲಾ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ಗೆ. ಇದೊಂದು ಮ್ಯಾಂಡೇಟ್ ಇದೆ, ಇದು ಸುಪ್ರೀಂ ಕೋರ್ಟ್ ಆರ್ಡರ್, ಪ್ರತಿಯೊಬ್ಬರು ಇವಾಗ ಫಾಲೋ ಮಾಡ್ತಿದ್ದಾರೆ. ಈವನ್ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟು, ಮೆಡಿಕಲ್ ಎಜುಕೇಷನ್ನು, ಪ್ಲಸ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು, ಪ್ರೈಮರಿ ಸೆಕೆಂಡ್ರಿ, ಎಲ್ಲ ಕಡೆಯಿಂದ ಇದೊಂದು ಸಂಚಲನ ಥರ ಮೂಡ್ತಾ ಇದೆ. ಮೊನ್ನೆ ಕೂಡ ನಾವು ಎಲ್ಲಾ ಭಾಗದ ಒಂದು ಟೀಚರ್ಸಿಗೆ, ಹೈಯರ್ ಎಜುಕೇಷನ್ ಟೀಚರ್ಸಿಗೆ ಒಂದು TOT ಮಾಡಿದೀವಿ ನಿಮ್ಯಾನ್ಸ್ ಅಲ್ಲಿ. ಮೋರ್ ದನ್ ಈಗ ಬೇರೆ ಬೇರೆ ಧಾರವಾಡ ಅಲ್ಲಿನೂ ಒಂದಾಯ್ತು, ಗುಲ್ಬರ್ಗಾ ಡಿವಿಷನ್ ಅಲ್ಲಿನೂ ಒಂದಾಯ್ತು. ಸೊ ಪ್ರತಿಯೊಬ್ಬರು ಟೀಚರ್ಸ್ಗೂ ಹೇಗೆ ಆತ್ಮಹತ್ಯೆ ಪ್ರವೃತ್ತಿ ಇರ್ಬೋದು, ಮಾನಸಿಕ ಸಮಸ್ಯೆಗಳನ್ನ ಇರ್ಬಹುದು, ಮಕ್ಕಳಲ್ಲಿ ಹೇಗೆ ಬೇಗ ಗುರುತಿಸೋದು, ಒಂದ್ ಮಗು ಬೇಜಾರಾಗಿದ್ರೆ, ಅಳ್ತಾ ಇದ್ರೆ, ಆತಂಕದಲ್ಲಿದ್ರೆ, ಅಥವಾ ನಾನು ಹೇಳ್ದಂಗೆ ಇನ್ನೂ ತೀವ್ರವಾದ ಸಮಸ್ಯೆಗಳು, ಒಬ್ಬೊಬ್ಬರೇ ಮಾತಾಡೋದು, ನಗೋದು, ಅನುಮಾನ ಪ್ರವೃತ್ತಿ, ಮದ್ಯ ಮಾದಕ ವಸ್ತು ಸೇವನೆ. ನೀವು ನೋಡ್ದಂಗೆ ಈ ಮದ್ಯ ಮಾದಕ ವಸ್ತುಗಳು ದೊಡ್ಡ ಪಿಡುಗಾಗಿ ಮಾರ್ಪಾಡಾಗ್ತಾ ಇದೆ, ಸ್ಟಾರ್ಟಿಂಗ್ ಫ್ರಮ್ ತಂಬಾಕು, ಟೊಬ್ಯಾಕೋ, ಎಲ್ಲದರಿಂದ ಅದು ಗೇಟ್ ವೇ ಡ್ರಗ್, ಇನ್ನು ಹಲವಾರು ಡ್ರಗ್ಸ್, ಇದೂ ದೊಡ್ಡ ಪ್ರಾಬ್ಲಮ್ ಆಗ್ತಿದೆ. ಮೊಬೈಲ್ ಅಡಿಕ್ಷನ್, ಪೋರ್ನ್ ಅಡಿಕ್ಷನ್, ಸೊ ಸಾಕಷ್ಟು ಸಮಸ್ಯೆಗಳಾಗ್ತಿದೆ. ಇದನ್ನೆಲ್ಲ ಹೇಗೆ ಬೇಗ ಗುರುತಿಸೋದು, ಸಮಸ್ಯೆಗೆ ಪರಿಹಾರ ಕೊಡೋದು, ಇದೆಲ್ಲಕ್ಕೂ ಕೂಡ ನಾವು ಟ್ರೈನಿಂಗ್ ಮಾಡ್ತಾ ಇದ್ದೀವಿ.
1: ಈ ಎಲ್ಲರಿಗೂ ಕೂಡ ಸುಲಭವಾಗಿ ಹೆಲ್ಪ್ ಲೈನ್ ಮೂಲಕವಾಗಿ ತಲುಪ್ತೀವಿ ನಾವು ಅಂತ ಅನ್ನೋದು ಬಹಳ ಆಶಾದಾಯಕವಾದಂತ ವಿಚಾರ.
0: ಹೌದು,
1: ಯಾಕಂದ್ರೆ ನಮಗೆ ನಮ್ಮ ಮಾತನ್ನ ಕೇಳಕ್ಕೆ ಯಾರೂ ಇಲ್ಲ ಅಂತ ಅನ್ನೋ ಭಾವನೆ ಬರಬಾರದು. ಮನೆಯಲ್ಲಿ ಕೇಳಿಲ್ಲ ಅಂತಂದ್ರೆ ಸರ್ಕಾರದ ಒಂದು ವ್ಯವಸ್ಥೆ ಇದೆ, ಹೆಲ್ಪ್ ಲೈನ್ ಇದೆ, ಮತ್ತು ಆಪ್ತ ಸಮಾಲೋಚನೆ ನಾವು ಧೈರ್ಯವಾಗಿ ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡ್ತೀವಿ, ಖುದ್ದಾಗಿ ಮುಖಾಮುಖಿನೇ ನನ್ನ ಸಮಸ್ಯೆ ಹೇಳ್ಕೋಬೇಕಂದ್ರೆ ಅದು ಕೂಡ ಸಾಧ್ಯತೆ ಇದೆ. ಸಾಕಷ್ಟು ಮಾನಸಿಕ ರೋಗಗಳಿಗೆ ಚಿಕಿತ್ಸೆ ಕೊಡುವಂತವರು ಇದ್ದಾರೆ, ಆಪ್ತ ಸಮಾಲೋಚಕರಿದ್ದಾರೆ,
0: ಅದರಲ್ಲಿ 3-tier ಸಿಸ್ಟಮ್ ಇದೆ.
1: ವಿಶೇಷವಾಗಿ ತಾವು ಬಹಳ ವಿಶೇಷ ಹೇಳಿದ್ದಂದ್ರೆ ಶಿಕ್ಷಕರು ಆ ರೀತಿಯಾದಂತಹ ಒಂದು ಮನೋಭಾವ ಇಟ್ಕೊಂಡಿರ್ಬೇಕು, ಮಕ್ಕಳಿಗೆ ಬಹಳ ಮೃದುವಾಗಿ ಹೇಳುವಂತ ವಿಚಾರ ಶೈಲಿ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಗದರಿಸೋದಾಗ್ಲಿ ಅದನ್ನೆಲ್ಲ ಮಾಡಬಾರ್ದಾಗತ್ತೆ.
0: ಖಂಡಿತ.
1: ಯಾಕಂದ್ರೆ ಮನೆ ಅಂತಂದ್ಮೇಲೆ ಆ ಮನೆಯಲ್ಲಿ ಎಲ್ರಿಗೂ ಆ ಒಂದು ತಂತ್ರಗಳು ಗೊತ್ತಿರಲ್ಲ,
0: ಸಾಮಾನ್ಯ ನಾನು ಈ ಟ್ರೈನಿಂಗ್ ಮಾಡುವಾಗ ನಾವು ಕೇಳ್ತೀವಿ, ಈಗ ಸಾಮಾನ್ಯ ನಿಮ್ ಮಗ ಅಥವಾ ಮಗಳು ಬಂದ್ಬಿಟ್ಟು ಅಮ್ಮ ಹಿಂಗಾಯ್ತು ಮನೆ ಶಾಲೆನಲ್ಲಿ ಯಾರೋ ಹೊಡೆದ್ಬಿಟ್ರು, ಯಾರೋ ಬೈದ್ಬಿಟ್ರು ಅಂದ್ರೆ ನೀವೇನ್ ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್ ಏನಿರುತ್ತೆ? ಆ ಬಿಡು, ನೀನೇನೋ ಮಾಡಿರ್ತೀಯ, ಅದಕ್ಕೆ ಇನ್ ಹೇಳಕ್ಕೆ ಬಿಡಲ್ಲ. ಸೊ ಆ ತರ ಮಾಡಿದಿರಾ, ಯು ಹ್ಯಾವ್ ಟು ಕ್ರಿಯೇಟ್ ದಟ್ ಸೇಫ್ ಸ್ಪೇಸ್ ಅಂತ ಹೇಳ್ತೀವಿ. ಆ ಮಕ್ಕಳು ಏನೇ ತೊಂದರೆ ಇದ್ರೇನು ಬಂದು ಹೇಳ್ಕೊಳೋ ಅಂತಹ ಒಂದು ಅನುವು ಮಾಡ್ಕೊಡ್ಬೇಕು ನಾವು.
1: ಈಗ ಮೇಡಮ್, ಈಗ ಗ್ರಾಮೀಣ ಭಾಗದಲ್ಲಿ ಅಥವಾ ಬೇರೆ ಕಡೆ ಅಲ್ಲಿವರೆಗೂ ತಲುಪಬೇಕಾಗತ್ತೆ ನಾವು, ಅದು ಸುಲಭವಾಗಿ
0: ಎಲ್ಲಾ ಜಿಲ್ಲೆಗಳಿಂದನೂ ಕರೆ ಬರ್ತಾ ಇದೆ ನಮ್ಗೆ. 2022 October 10 ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ದಿವಸ ಅದು ಲಾಂಚ್ ಆಗಿದ್ದು, ಹಂಗಾಗಿ ಎಲ್ಲಾ ಸ್ಟೇಟ್ ಅಲ್ಲಿ ಇದೆ. ಮೇಡಮ್ ನನಗೆ ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಬರಲ್ಲ, ಕನ್ನಡದಲ್ಲಿ ಮಾತಾಡ್ಬೋದು, ತಮಿಳಲ್ಲಿ ಮಾತಾಡ್ಬೋದು, ತೆಲುಗುನಲ್ಲಿ ಮಾತಾಡಬಹುದು. ಸೊ 20 ಭಾಷೆನಲ್ಲಿ ಇದೆ ಇಡೀ ಇಂಡಿಯಾದಲ್ಲಿ. ಸೊ ಅವರು ಕರೆ ಮಾಡಬಹುದು. ಅದರಲ್ಲಿ 3-tier ಕೂಡ ಇದೆ. ಫಸ್ಟ್ ರೌಂಡ್ ಕೌನ್ಸಿಲರ್ಸ್ ಇರ್ತಾರೆ, ಅವರಿಗೆ ನಿಭಾಯಿಸ್ಲಿಕ್ಕೆ ಯಾವ್ದಾದ್ರು ಕ್ಲಿಷ್ಟವಾದ ಸಮಸ್ಯೆ ಇತ್ತು ಅಂದ್ರೆ ಸೆಕೆಂಡ್ ರೌಂಡ್ ಸೀನಿಯರ್ ಕೌನ್ಸಿಲರ್ಸ್ ಇರ್ತಾರೆ. ನೆಕ್ಸ್ಟ್ ಮನೋವೈದ್ಯರು ಕೂಡ ಇರ್ತಾರೆ ಅದರಲ್ಲಿ. ಸೊ ಹೀಗಾಗಿ ಎಲ್ಲವೂ ಇದೆ. ಇಲ್ಲ ನನಗೆ ಬರೀ ಫೋನಲ್ಲಿ ಇಷ್ಟ ಇಲ್ಲ, ನಾನು

0: ಹತ್ತಿರದಲ್ಲಿ ಇದ್ದೀನಿ, ಯಾವ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ನೀವು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬೋದು. ತಾಲೂಕಾ ಆಸ್ಪತ್ರೆನಲ್ಲಿ ನಾವು ಮನೋಚೈತನ್ಯ ಅಂತ ಹೇಳ್ತೀವಿ, ಸೂಪರ್ ಟ್ಯೂಸ್ಡೇ ಕ್ಲಿನಿಕ್ಸ್ ಅಂತ. ಮಂಗಳವಾರ ಅಥವಾ ಶುಕ್ರವಾರ ಮನೋವೈದ್ಯರು ತಾಲೂಕಾ ಮಟ್ಟದ ಆಸ್ಪತ್ರೆಗೆ ಹೋಗ್ತಾರೆ, ಇಲ್ಲ ಜಿಲ್ಲಾಸ್ಪತ್ರೆಗೆ ಹೋಗ್ಬೋದು, ಇಲ್ಲ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿಗೆ ಹೋಗ್ಬೋದು. ಮನೋವೈದ್ಯರು ಇರ್ತಾರೆ, ಸೈಕಾಲಜಿಸ್ಟ್ ಇರ್ತಾರೆ, ಸೋಷಿಯಲ್ ವರ್ಕರ್ಸ್ ಇರ್ತಾರೆ. ಸೊ ಎಲ್ಲ ಒಂದು ಸೌಲಭ್ಯನ ಪಡ್ಕೋಬಹುದು, ಉಚಿತ ಸಮಾಲೋಚನೆ, ಉಚಿತ ಚಿಕಿತ್ಸೆ ಸಿಗುತ್ತೆ.
1: ತಾವು ಬಹಳಷ್ಟು ವಿಚಾರಗಳನ್ನ ಹೇಳಿದಿರಿ, ಕೇಳುವರಿಗೆ ಈ ವಿಷಯದ ಬಗ್ಗೆ ತುಂಬಾನೇ ತಿಳಿದಿದೆ ಅಂತ.

0: ಹಠಾತ್ ಆಗಿ ಆಕ್ಷನ್ ಕಾದು ನೋಡಿದ್ರೆ ಗ್ಯಾರಂಟಿ ನಿಮ್ಗೆ ಒಳ್ಳೇದೇ ಆಗುತ್ತೆ. ಸ್ವಲ್ಪ ತಾಳ್ಮೆ ಬೇಕಾಗತ್ತೆ, ಅದನ್ನ ಮಾಡಬೇಕು. ಬಹಳ ವಿವರವಾದಂತಹ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ನೀಡಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
1: ಧನ್ಯವಾದ.
2: ಇದುವರೆಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಆತ್ಮಹತ್ಯೆ ತಡೆ ಹೇಗೆ ಕುರಿತು ಡಾಕ್ಟರ್ ರಜನಿ ಪಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ಬೆಂಗಳೂರು ಸಮಯ ಆಗಿದೆ 10:24:12. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳು.

ಕಾರ್ಯಕ್ರಮದ ಮೊದಲಿಗೆ ಕೇಳಿ ಒಂದು ರೊಮ್ಯಾಂಟಿಕ್ ಕ್ರೈಮ್ ಕಥೆ ಚಿತ್ರದ ಗೀತೆ ಮೂಡಿಬರಲಿದೆ. ಹರಿಚರಣ್ ಹಾಗೂ ಸುಪ್ರಿಯಾ ಲೋಹಿತ್ ಅವರ ಧ್ವನಿಗಳಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿರುವ ಈ ಗೀತೆಗೆ ರಿಶಾಲ್ ಸಾಯಿ ಎ ಕೆ ಅವರ ಸಂಗೀತ ನಿರ್ದೇಶನವಿದೆ.

ಮುಂದಿನ ಗೀತೆ ಮೂಡಿಬರಲಿದೆ. ಮುತ್ತಿನ ಮಳೆಯಲ್ಲಿ ಚಿತ್ರದಿಂದ ಶಮಿತಾ ಮಲ್ನಾಡ್ ಹಾಗೂ ಅವಿನಾಶ್ ಚಬ್ಬಿಯವರ ಧ್ವನಿಗಳಲ್ಲಿ, ವೈಜಿ ಅಶೋಕ್ ಕುಮಾರ್ ಅವರ ಸಾಹಿತ್ಯ, ಎಟಿ ರವೀಶ್ ಅವರ ಸಂಗೀತ ಈ ಗೀತೆಗಿದೆ.

ಮುಂದಿನ ಗೀತೆ ಮಸ್ತ್ ಮೊಹಬ್ಬತ್ ಚಿತ್ರದಿಂದ ಮೂಡಿಬರಲಿದೆ. ಹೇಮಂತ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಗಳಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯವಿರುವ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಆಕಾಶವಾಣಿ ಬೆಂಗಳೂರು ಸಮಯ ಆಗಿದೆ 10:40. ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಗೀತ ಚಂದ್ರಿಕೆ. ಮುಂದಿನ ಗೀತೆ ನಜರ್ ಚಿತ್ರದಿಂದ ಮೂಡಿಬರಲಿದೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ. ಸೈಯದ್ ಕ್ವಾಡ್ರಿಯವರ ಸಾಹಿತ್ಯಕ್ಕೆ ಅನು ಮಲ್ಲಿಕ್ ಅವರ ಸಂಗೀತ ನಿರ್ದೇಶನ.

ಮುಂದಿನ ಗೀತೆ ಮೂಡಿಬರಲಿದೆ. ಜೆಹರ್ ಚಿತ್ರದಿಂದ ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ, ಸೈಯದ್ ಕ್ವಾಡ್ರಿ ಅವರ ಸಾಹಿತ್ಯ, ರೂಪ್ ಕುಮಾರ್ ರಾಥೋಡ್ ಅವರ ಸಂಗೀತ ಈ ಗೀತೆಗಿದೆ.

ಮುಂದಿನ ಗೀತೆ ಮೂಡಿ ಬರಲಿದೆ. ಮೈನೆ ಪ್ಯಾರ್ ಕ್ಯೂನ್ ಕಿಯಾ ಚಿತ್ರದಿಂದ ಉದಿತ್ ನಾರಾಯಣ್ ಹಾಗೂ ಅಲಕಾ ಯಾಜ್ಞಿಕ್ ಅವರ ಧ್ವನಿಗಳಲ್ಲಿ, ಸಮೀರ್ ಅವರ ಸಾಹಿತ್ಯಕ್ಕೆ ಹಿಮೇಶ್ ರೇಷ್ಮಾ ರೇಷಮ್ಮಿಯ ಅವರ ಸಂಗೀತ ನಿರ್ದೇಶನ.

ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. ಹುಮ್ಕೋ ತುಮ್ಸೆ ಪ್ಯಾರ್ ಹೈ ಚಿತ್ರದಿಂದ ಹಾಡಿದ್ದಾರೆ ಕುಮಾರ್ ಸೋನು, ಅಲಕಾ ಯಾಜ್ಞಿಕ್, ಆನಂದ್ ರಾಜ್ ಆನಂದ್. ಸಾಹಿತ್ಯ ದೇವ್ ಕೊಹ್ಲಿ, ಸಂಗೀತ ಆನಂದ್ ರಾಜ್ ಆನಂದ್.